3.26 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳು. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇಂದು ಗುರುವಾರ. ರಾಷ್ಟ್ರೀಯ ಪಂಚಾಂಗ 1948 ಶಾಲಿವಾಹನ ಶಕವರ್ಷ ಆಷಾಢ ಮಾಸದ 4ನೆಯ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳಿನ 25ನೆಯ ತಾರೀಖು. ಈಗ ಸಮಯ ಸರಿಯಾಗಿ ಬೆಳಗಿನ 5:58:50 ನಿಲಯದ ಈ ದಿನದ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆ ಮಾಡುವ ನಮಸ್ಕಾರ, ಶುಭ ಮುಂಜಾನೆ.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನದಲ್ಲಿ ಇದುವರೆಗೆ ವಿದುಷಿ ರೇಣುಕಾ ನಾಕೋಡ್ ಅವರ ಸ್ವರದಲ್ಲಿ ಪುರಂದರದಾಸರ ಕೃತಿ, ಸದಾಶಿವ ಪಾಟೀಲ್ ಅವರ ಧ್ವನಿಯಲ್ಲಿ ಬಸವೇಶ್ವರರ ವಚನ, ಲತಾ ಜಹಗೀರ್ದಾರ್ ಅವರ ಧ್ವನಿಯಲ್ಲಿ ವಿಜಯದಾಸರ ಕೃತಿ ಹಾಗೂ ವೃಂದಗಾನದಲ್ಲಿ ದಿವಾಕರ ಹೆಗಡೆ ವಿರಚಿತ ನಾಡಗೀತೆಗಳನ್ನು ಕೇಳಿದಿರಿ. ವಂದನ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ. ನೋಡಿ ಕಲಿ ಮಾಡಿ ತಿಳಿ, ತಪ್ಪದೇ ಕೇಳಿ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ, ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
2: ನಿಸರ್ಗ ಜ್ಞಾನಾಮೃತ,
3: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ.
2: ನಿಸರ್ಗ ಜ್ಞಾನಾಮೃತ.
0: ಆಕಾಶವಾಣಿ ಧಾರವಾಡ. ಈಗ ಡಾಕ್ಟರ್ ಮಂಜುನಾಥ್ ಲಮಾಣಿ ಅವರಿಂದ ಚಿಂತನ.
4: ವಿದ್ಯಾರ್ಥಿಗಳಿಗೆ ಓದಿನ ಪ್ರಮುಖ ಮೂಲಗಳು ಅಂದರೆ ಸೋರ್ಸಸ್ ಆಫ್ ರೀಡಿಂಗ್ ಫಾರ್ ಸ್ಟೂಡೆಂಟ್ಸ್, ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳ ಪ್ರಾಥಮಿಕ ಓದಿನ ಮೂಲ, ವಿಷಯದ ಮೂಲಭೂತ ಜ್ಞಾನ, ಪಾಠದ ಅರ್ಥ ಹಾಗೂ ಅಂಕಗಳ ದೃಷ್ಟಿಯಿಂದ ಪಠ್ಯಪುಸ್ತಕಗಳ ಓದು ಅತ್ಯಂತ

0: ಪ್ರಮುಖವಾಗಿದೆ. ಪಠ್ಯಪುಸ್ತಕಗಳ ಹೊರತಾಗಿಯೂ ಅನೇಕ ವಿಷಯವನ್ನು ಆಳವಾಗಿ ತಿಳಿಯಲು ಪರಾಮರ್ಶನ ಗ್ರಂಥಗಳು ಅಂದರೆ ರೆಫರೆನ್ಸ್ ಸೋರ್ಸಸ್ಗಳನ್ನು ಓದುವುದರಿಂದ ಹೆಚ್ಚು ಉಪಯುಕ್ತವಾಗುತ್ತದೆ. ಕಾಲೇಜು ಅಥವಾ ಶಾಲಾ ಗ್ರಂಥಾಲಯಗಳಲ್ಲಿ ದೊರೆಯುವ ವಿವಿಧ ವಿಷಯಗಳ ಪುಸ್ತಕಗಳು, ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು ಮತ್ತು ಸಂಶೋಧನಾ ಪತ್ರಿಕೆಗಳಲ್ಲಿನ ಲೇಖನಗಳು ವಿದ್ಯಾರ್ಥಿಗಳಿಗೆ ಅಮೂಲ್ಯ ಸಂಪತ್ತು ಎನ್ನಬಹುದು. ದಿನಪತ್ರಿಕೆಗಳನ್ನು ನಿರಂತರ ಓದುವುದರಿಂದ ದೇಶ ವಿದೇಶದ ಸುದ್ದಿಗಳು, ಸಮಾಜ, ರಾಜಕೀಯ, ಆರ್ಥಿಕ, ಸಂಪಾದಕೀಯ, ಕ್ರೀಡಾ ಸುದ್ದಿಗಳ ಜೊತೆಗೆ ಪರಿಸರದ ಅರಿವು ಮೂಡುತ್ತದೆ ಮತ್ತು ಓದುಗರಲ್ಲಿನ ಸೂಕ್ತ ಪ್ರತಿಭೆಗೆ ಒಂದು ವೇದಿಕೆಯೂ ಕೂಡ ಆಗುತ್ತದೆ. ಇಂಟರ್ನೆಟ್ ಮತ್ತು ಇ ಪುಸ್ತಕಗಳು ಆಧುನಿಕ ಕಾಲದಲ್ಲಿ ಆನ್ಲೈನ್ ಲೇಖನಗಳು, ಇ ಪುಸ್ತಕಗಳು, ಶೈಕ್ಷಣಿಕ ವೆಬ್ಸೈಟ್ಗಳು ಮತ್ತು ಡಿಜಿಟಲ್ ಗ್ರಂಥಾಲಯಗಳು ಉತ್ತಮ ಓದಿನ ಮೂಲಗಳಾಗಿವೆ. ಇದರಿಂದ ಗ್ರಂಥಾಲಯದ ಭೌತಿಕ ಪುಸ್ತಕಗಳ ಪರ್ಯಾಯ ವ್ಯವಸ್ಥೆ ಮೂಲಕವೂ ಓದುಗರ ಜ್ಞಾನದಾಹವನ್ನು ತಣಿಸಿಕೊಳ್ಳಬಹುದಾಗಿದೆ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಓದುವುದರಿಂದ ಪ್ರೇರಣೆ, ಅವರ ಶ್ರಮ ಮತ್ತು ನೈತಿಕ ಮೌಲ್ಯಗಳು, ಅವರ ಸಿದ್ಧಾಂತಗಳ ಅರಿವು ಓದುಗನಿಗೆ ಮೂಡುತ್ತದೆ. ಕಥೆಗಳು ಮತ್ತು ಕಾದಂಬರಿಗಳು, ಈ ರೀತಿಯ ಸಾಹಿತ್ಯದ ಪ್ರಕಾರಗಳನ್ನು ಓದುವುದರಿಂದ ಕಲ್ಪನಾಶಕ್ತಿ, ಭಾಷಾ ಕೌಶಲ್ಯ ಮತ್ತು ಮನರಂಜನೆಯೊಂದಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಸಹಾಯವಾಗುತ್ತದೆ. ಕಾವ್ಯಗಳನ್ನು ಓದುವುದರಿಂದ ಓದುಗನಿಗೆ ಭಾವನಾತ್ಮಕ ಸ್ಪಂದನೆ, ನೈತಿಕತೆ, ಮೌಲ್ಯಗಳ ಮಹತ್ವ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಮತ್ತು ಕಲಾತ್ಮಕತೆ ಬೆಳೆಸುತ್ತದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಪ್ರಬಂಧಗಳು ಮತ್ತು ತತ್ವಗ್ರಂಥಗಳು ಓದಿನ ಆಳವನ್ನು ಹಾಗೂ ವಿಷಯಗಳ ವಿಸ್ತಾರವನ್ನೂ ನೀಡುತ್ತವೆ. ಶಿಕ್ಷಣ ನೀತಿಗಳು, ಅಧಿಸೂಚನೆಗಳು, ಸರ್ಕಾರದ ವರದಿಗಳು ಮತ್ತು ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯಲು, ಅಲ್ಲದೆ ನಿಖರವಾದ ದತ್ತಾಂಶಗಳ ಸಂಗ್ರಹಣೆಗಳಿಗೆ ಸರ್ಕಾರದ ಪ್ರಕಟಣೆಗಳು ಅಂದರೆ ಗವರ್ಮೆಂಟ್ ಪಬ್ಲಿಕೇಶನ್ಸ್ ಅತ್ಯುತ್ತಮ ಪರಾಮರ್ಶನ ಗ್ರಂಥಗಳಾಗಿವೆ. ಯೂಟ್ಯೂಬ್ ವೀಕ್ಷಣಾ ಚಾನೆಲ್ಗಳು, ಶಿಕ್ಷಣದ ಬ್ಲಾಗ್ಗಳು ಅಥವಾ ಪಾಡ್ಕಾಸ್ಟ್ಗಳು ಪ್ರಚಲಿತ ಓದಿಗೆ ಪೂರಕವಾಗಿ ಕೆಲಸ ಮಾಡುತ್ತವೆ. ಆದರೆ ಇವುಗಳನ್ನು ಅತ್ಯಂತ ಜಾಣ್ಮೆಯಿಂದ ಬಳಸಬೇಕು. ದಿನದ ಒಂದು ನಿರ್ದಿಷ್ಟ ಸಮಯವನ್ನು ಓದಿಗೆ ಮೀಸಲಿಡಬೇಕು. ಬೆಳಿಗ್ಗೆ ಅಥವಾ ರಾತ್ರಿ 60 ನಿಮಿಷಗಳಾದರೂ ನಿಯಮಿತವಾಗಿ ಓದಬೇಕು. ವಿದ್ಯಾರ್ಥಿಗಳಿಗೆ ಇಷ್ಟವಾದ ಸ್ಫೂರ್ತಿದಾಯಕ ಕಥೆಗಳು, ವಿಜ್ಞಾನ, ಕ್ರೀಡೆ ಅಥವಾ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳಿಂದ ಆರಂಭಿಸಿದರೆ ಓದಿನ ಆಸಕ್ತಿ ಖಂಡಿತವಾಗಿಯೂ ತನ್ನಿಂದ ತಾನೇ ಬೆಳೆಯುತ್ತದೆ. ಈ ಪುಸ್ತಕಗಳು, ಶಿಕ್ಷಣ ಆ್ಯಪ್ಗಳು ಮತ್ತು ಆನ್ಲೈನ್ ಲೇಖನಗಳನ್ನು ಜಾಣ್ಮೆಯಿಂದ ಓದುವುದರಿಂದ ಓದಿನ ವ್ಯಾಪ್ತಿ ಹೆಚ್ಚುತ್ತದೆ. ಓದಿದ ಪುಸ್ತಕಗಳ ಶೀರ್ಷಿಕೆ, ಲೇಖಕ, ದಿನಾಂಕ ಮತ್ತು ಅಭಿಪ್ರಾಯಗಳನ್ನು ಬರೆಯುವ ಚಿಕ್ಕ ದಿನಚರಿ ಇಟ್ಟರೆ ಓದಿನ ಹವ್ಯಾಸ ಸ್ಥಿರವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವುದು ಓದಿನತ್ತ ಪ್ರೇರಣೆ ನೀಡುತ್ತದೆ. ತರಗತಿಯಲ್ಲಿ ಓದಿನ ಮಹತ್ವ, ಪ್ರಯೋಜನಗಳು ಹಾಗೂ ಯಶಸ್ವಿ ವ್ಯಕ್ತಿಗಳ ಓದಿನ ಉದಾಹರಣೆಗಳನ್ನು ಹಂಚಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತದೆ. ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಶಾಂತ, ಸ್ವಚ್ಛ, ಪ್ರೇರಣಾದಾಯಕ ಓದುವ ಕೊಠಡಿ ಇದ್ದರೆ ಓದಿಗೆ ಪ್ರೇರಣೆ ಮೂಡುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ಬೆಳೆಸಬೇಕು. ಗ್ಯಾಜೆಟ್ಗಳ ಬದಲು ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿ ಕುಟುಂಬವೆಲ್ಲ ಒಂದಾಗಿ ಓದುವ ಹವ್ಯಾಸವನ್ನು ರೂಪಿಸಬೇಕು. ಅದು ಎಲ್ಲರೂ ಸೇರಿ ಒಟ್ಟುಗೂಡುವ ಒಂದು ಸುಂದರ ಕ್ಷಣವಾಗುತ್ತದೆ. ಇಂದಿನ ಓದುಗರು ನಾಳೆಯ ನಾಯಕರು. ಟುಡೇಸ್ ರೀಡರ್ಸ್ ಆರ್ ಟುಮಾರೋಸ್ ಲೀಡರ್ಸ್. ಇಂದು ಈಗಲೇ ಸಂಕಲ್ಪ ಮಾಡೋಣ, ಪ್ರತಿನಿತ್ಯ ಕನಿಷ್ಠ 1 ಗಂಟೆಯಾದರೂ ಪುಸ್ತಕ ಓದುವೆವು ಎಂದು. ಓದಿನ ಬೆಳಕನ್ನು ನಮ್ಮೊಳಗೆ ಹೊತ್ತೊಯ್ಯೋಣ ಮತ್ತು ಇತರರಿಗೂ ಹಂಚೋಣ.
1: ಇದುವರೆಗೆ ಡಾಕ್ಟರ್ ಮಂಜುನಾಥ್ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: ರೈತ ಬಾಂಧವರೆ ನಮಸ್ಕಾರ. ಅಂತರ ಬೆಳೆಯಾಗಿ ಸೋಯಾ ಅವರೆ, ಹೈಬ್ರಿಡ್ ಹತ್ತಿ ಮತ್ತು ಸೋಯಾ ಅವರೆ, ಎರಡು ಸಾಲು ಸೋಯಾ ಅವರೆ ಮತ್ತು ಒಂದು ಸಾಲು ಹೈಬ್ರಿಡ್ ಹತ್ತಿ ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 40 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಹೈಬ್ರಿಡ್ ಹತ್ತಿಯನ್ನು 60 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು. ಗೋವಿನ ಜೋಳ ಮತ್ತು ಸೋಯಾ ಅವರೆ, ಒಂದು ಸಾಲು ಗೋವಿನ ಜೋಳದ ಜೊತೆ ಎರಡು ಸಾಲು ಸೋಯಾ ಅವರೆಯನ್ನು ಬೆಳೆಯುವುದು ಲಾಭದಾಯಕ. ಸೋಯಾ ಅವರೇ

0: ಎನ್ನ 30 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರಿಗೆಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಗೋವಿಂಜೋಳ 20 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು. ತಂಬಾಕು ಮತ್ತು ಸೋಯಾ ಅವರೆ. ಸೋಯಾ ಅವರೆಯನ್ನ ಮುಂಗಾರು ಹಂಗಾಮು ಪ್ರಾರಂಭವಾದ ಕೂಡಲೇ ಬಿತ್ತಬೇಕು. ಬಿತ್ತನೆಯನ್ನ 30 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರಿಗೆಯಿಂದ ನಡುವಿನ ತಾಳು ಹುಸಿ ಮಾಡಿ ಬಿತ್ತನೆ ಮಾಡಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ತಂಬಾಕು ಸಸಿಯನ್ನ 60 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಸೋಯಾ ಅವರೆ ಮತ್ತು ತೊಗರಿ. 4 ಸಾಲು ಸೋಯಾ ಅವರೆ ಮತ್ತು 2 ಸಾಲು ತೊಗರಿಯನ್ನ 30 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನ 30 ಸೆಂಟಿಮೀಟರ್ ಅಂತರದ 3 ಕಾಳಿನ ಕೂರಿಗೆಯಿಂದ ಕೊನೆಯ ಸಾಲನ್ನ ಹುಸಿ ಮಾಡಿ ಬಿತ್ತಬೇಕು. ಹುಸಿ ಮಾಡಿದ ಸಾಲಿನಲ್ಲಿ ಎಳೆಸೆಡ್ಡೆಯಿಂದ ತೊಗರಿ ಬಿತ್ತನೆ ಕೈಗೊಳ್ಳಬೇಕು. ಇನ್ನು ಗೆಜ್ಜೆ ಶೇಂಗಾ. ಗೆಜ್ಜೆ ಶೇಂಗಾದಲ್ಲಿ ಮುಖ್ಯವಾಗಿ GPBD 4, GPBD 5 ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಮಳೆಯ ಆಶ್ರಯದಲ್ಲಿ ಮತ್ತು TGLPS 3, DH 101 ಮತ್ತು ಅಜೇಯ ತಳಿಗಳನ್ನು ಮತ್ತು ಹಬ್ಬು ಶೇಂಗಾದಲ್ಲಿ GSP 39 ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಮಳೆಯ ಆಶ್ರಯದಲ್ಲಿ ಶಿಫಾರಸು ಮಾಡಲಾಗಿದೆ. ಬಿತ್ತನೆಗಾಗಿ GPBD 5 ಅಥವಾ TGLPS 3 ತಳಿಗಳಾದರೆ ಎಕರೆಗೆ 60 ಕಿಲೋಗ್ರಾಂ ಹಾಗೂ ಉಳಿದ ಇತರೆ ಗೆಜ್ಜೆ ಶೇಂಗಾ ತಳಿಗಳಾದಲ್ಲಿ 50 ಕಿಲೋಗ್ರಾಂ ಬಿತ್ತನೆ ಬೀಜ ಮತ್ತು ಹಬ್ಬು ಶೇಂಗಾ ತಳಿಗಳಾದಲ್ಲಿ ಎಕರೆಗೆ 30 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗ್ತದೆ. ಪ್ರತಿ ಎಕರೆಗೆ 3.0 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್, 1.0 ಕಿಲೋಗ್ರಾಂ ರೈಸೋಬಿಯಂ ಅಣುಜೀವಿ ಗೊಬ್ಬರ ಮತ್ತು 1.0 ಕಿಲೋಗ್ರಾಂ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಹಾಗೂ 7/2, 18/4, 10/200, 10/10 ಕಿಲೋಗ್ರಾಂ ಸಾರಜನಕ, ರಂಜಕ, ಪೊಟ್ಯಾಶ್, ಜಿಪ್ಸಂ, ಸತುವಿನ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್ ಒದಗಿಸುವ ರಾಸಾಯನಿಕ ಗೊಬ್ಬರಗಳು ಬೇಕಾಗ್ತವೆ. ಭೂಮಿಯನ್ನು ಚೆನ್ನಾಗಿ ಹದ ಮಾಡಿದ ಮೇಲೆ ಬೀಜ ಹಾಗೂ ಪೂರ್ತಿ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಏಕಕಾಲಕ್ಕೆ ಬಿತ್ತನೆ ಮಾಡಬೇಕು. ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬೀಜವನ್ನು 3 ಗ್ರಾಂ ಕ್ಯಾಪ್ಟಾನ್ 80 WP ಅಥವಾ ಥೈರಾಮ್ 75 WP ಅಥವಾ ಕಾರ್ವಾಕ್ಸಿನ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಬೇಕು. ರೈಸೋಬಿಯಂ ಹಾಗೂ ರಂಜಕ ಕರಗಿಸುವ ಅಣುಜೀವಿ ಜೀವಾಣುಗಳಿಂದ ಬೀಜವನ್ನು ಉಪಚರಿಸಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
4: ತ್ವರೆ ದುಜೀವಿ ಸಬಹುದೇ ಹರಿ ನಿನ್ನ ಚರಣಗಳ.
5: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
4: ಜಪವ ಮಾಡಿದರೇನು, ತಪವ ಮಾಡಿದರೇನು.
6: ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ.
5: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
6: ಕನಕದೀಪ
1: ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ
7: ನಿಸರ್ಗ ಜ್ಞಾನಾಮೃತ.
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ.

0: ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
1: ನಿಸರ್ಗ ಜ್ಞಾನಾಮೃತ
2: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್, ವಕೀಲರು, ಬೆಂಗಳೂರು.

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮನ್ಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ, ನಿಮ್ ಜೊತೆಗಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಕೇಳುಗ್ರೆ, ಕುಟುಂಬ ಹೇಗಿರ್ಬೇಕು, ಗಂಡ ಹೆಂಡತಿ ಸಂಬಂಧ ಎಷ್ಟು ಪವಿತ್ರವಾದದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಇದ್ವಿ. ಈ ಸಮಾಜ, ಈ ಕುಟುಂಬ ಎಲ್ಲವೂ ಚೆನ್ನಾಗಿರ್ಬೇಕು ಅಂತ ಹೇಳಂತಂದ್ರೆ ಮುಖ್ಯವಾಗಿ ಶಿಕ್ಷಣವನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರು ಇವತ್ತು ತಿಳಿಸೋರಿದ್ದಾರೆ, ಕೇಳೋಣ.
1: ಶಾಲೆ ಅನ್ನುವಂತಹದ್ದು ಇದೆಯಲ್ಲ, ಅದು ದೇವಾಲಯಕ್ಕಿಂತ ಶ್ರೇಷ್ಠ. ನಮ್ಮ ಜನಕ್ಕೆ ಈಗ ಅದು ಮನವರಿಕೆ ಆಗ್ತಾ ಇದೆ, ಆಗಬೇಕು. ಯಾಕಂದರೆ ಇವತ್ತು ಅರಿವು ಅನ್ನುವಂತಹ ಬೆಳಕು ಬರ್ತಕ್ಕಂಥದ್ದು ಶಿಕ್ಷಣದ ಮೂಲಕ. ಓದು ಬರಹ ಬರದೇ ಹೋದರೆ ಅರಿವಿನ ಬೆಳಕೇ ಇಲ್ಲ. ಸಾಮಾನ್ಯವಾಗಿ ಮೊದಲು ಏನು ತಿಳ್ಕೊಂಡಿದ್ದೀರಪ್ಪ ಅಂತಂದರೆ ಅರಿವು ಅಂದರೆ ಆತ್ಮದ ಅರಿವೇ ಶ್ರೇಷ್ಠ, ಈ ಲೌಕಿಕ ಶಿಕ್ಷಣಕ್ಕೆ ಅಷ್ಟು ಬೆಲೆ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಇವಾಗ ಗೊತ್ತಾಗ್ತಾ ಇದೆ, ಅಕ್ಷರವೇ ಅರಿವಿನ ಮೊದಲನೆಯ ಬೆಳಕು. ಅಕ್ಷರ ಕಲಿಬೇಕು, ಆ ಅಕ್ಷರ ಕಲಿಸ್ತಕ್ಕಂಥದ್ದು ದೇವಾಲಯನೇ ಶಾಲೆ, ಅರಿವಿನ ಆಲಯ ಅದು ಶಾಲೆ. ಆದ್ದರಿಂದ ಶಾಲೆಗೆ ನಾವು ಎರಡನೇ ಸ್ಥಾನ ಕೊಡ್ತೀವಿ. ಮನೆಯ ಮೊದಲ ಪಾಠಶಾಲೆ, ಜನನಿ ಮೊದಲ ಗುರು, ಹೌದು. ಅದೆಲ್ಲ ಆದ್ಮೇಲೆ ಜನನಿ ಕೊನೆ ತನಕ ಗುರು ಆಗಿರಕ್ಕಾಗಲ್ಲ, ಜನನಿ ಮಾತು ಕೇಳಲ್ಲ ಮಕ್ಕಳು. ಆದ್ರಿಂದ ಶಾಲೆಗೆ ಹಾಕಬೇಕಾಗತ್ತೆ. ಶಾಲೆ ಮತ್ತು ಇರುವೆ ಈ ವಸತಿ ಎರಡು ಒಂದೇ ಕಡೆ ಇದ್ರೂ ಬಹಳ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಇವಾಗ ಅನುಭವ, ನಾನು ಓದಿದ್ದ ಹಾಸ್ಟೆಲ್ ಅಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಒಂದೇ ಹಾಸ್ಟೆಲ್, ಒಂದೇ ಶಾಲೆ. ನಮ್ಮ ಕಣ್ಣಿಲ್ಲದವ್ರ ಶಾಲೆನೇ ಇತ್ತು ಮೈಸೂರಲ್ಲಿ, ಈಗಲೂ ಇದೆ. ಆ ಶಾಲೆಯಲ್ಲಿ ನಾನು ಓದಿದ್ದು. ಮತ್ತೆ ತಂದೆ ತಾಯಿಗಳ ಸಮಸ್ಯೆ ನಾನು ನೋಡ್ತಾ ಇದ್ದೀನಿ, ಅಂದ್ರೆ ಮಕ್ಕಳನ್ನ ಬೆಳೆಸುವಲ್ಲಿ ಇವತ್ತು ಬಹಳ ಕಷ್ಟಪಡ್ತಾ ಇದ್ದಾರೆ.
0: ಹೌದು.
1: ಆಮೇಲೆ ಟಿ ವಿ ಯುಗ ಪ್ರಾರಂಭ ಆಗ್ಬಿಟ್ಟಿದೆ, ಅದು ಪ್ರಾರಂಭ ಆಗಿದೆ ಅಲ್ಲ, ವಿಕಾರ ರೂಪ ತಾಳಿದೆ.
0: ನಿಜವಾಗ್ಲು ಸಾಮಾಜಿಕ ಜಾಲತಾಣ ಕೂಡ,
1: ಹಂಗೆ ಆಗಿದೆ. ತಾಯಿ ತಂದೆಗಳಿಗೆ ಮಕ್ಕಳನ್ನ ಕಟ್ಟುನಿಟ್ಟಾಗಿ ಬೆಳೆಸಕ್ ಆಗಲ್ಲ. ಆಮೇಲೆ ಹೆಚ್ಚು ತಾಯಿ ತಂದೆಗಳು ಇತ್ತೀಚೆಗೆ ಇಬ್ರು ದುಡಿತಾ ಇರ್ತಾರೆ, ಇಬ್ರು ಕೆಲಸ ಮಾಡ್ತಿರ್ತಾರೆ, ಆವಾಗ ಮಕ್ಕಳನ್ನ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆದ್ರಿಂದ ಶಾಲೆಗಳು ಹುಟ್ಕೊಳ್ತಾ ಇದಾವೆ, ತುಂಬಾ ಶಾಲೆಗಳು ಹುಟ್ಕೊಂಡಿದ್ದಾವೆ. ಜೊತೆಗೆ ರೆಸಿಡೆನ್ಶಿಯಲ್ ಸ್ಕೂಲ್, ವಸತಿಯುತ ಶಾಲೆಗಳೇನಿದಾವಲ್ಲ, ಅವು ಜಾಸ್ತಿ ಆಗ್ತಿದ್ದಾವೆ. ಒಳ್ಳೆ ಲಕ್ಷಣ ಅಂತ ಹೇಳ್ತೀನಿ ನಾನು. ಆಮೇಲೆ ಮಕ್ಕಳಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಆಮೇಲೆ ಡಿಸಿಪ್ಲಿನ್, ಸ್ವಚ್ಛತಾ ಪ್ರಜ್ಞೆ ಇದೆಲ್ಲ ಬರಬೇಕಾದ್ರೆ ರೆಸಿಡೆನ್ಶಿಯಲ್ ಸ್ಕೂಲ್ ತುಂಬ ಒಳ್ಳೆಯದು. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ ಆ ರೆಸಿಡೆನ್ಶಿಯಲ್ ಸ್ಕೂಲ್ ನಡೆಸ್ತಾರಲ್ಲ, ಅವ್ರ ಮನೋಭಾವನೆ ಬದಲಾವಣೆ ಆಗಬೇಕಾಗಿದೆ.
0: ವಾಣಿಜ್ಯೀಕರಣ
1: ಆಗ್ಬಿಟ್ಟಿದೆ, ಕಮರ್ಷಿಯಲೈಸೇಷನ್ ಆಗಿ ತುಂಬಾ ತೊಂದರೆ ಆಗ್ತಾ ಇದೆ. ಅದು ಶಿಕ್ಷಣ ಅಂದ್ರೆ ಬರೀ ಶ್ರೀಮಂತರಿಗೆ ಸಿಗುತ್ತೇನೋ, ಹೈಯರ್ ಮಿಡಲ್ ಕ್ಲಾಸ್ ಅಂತ ಹೇಳ್ತಾರೆ, ಉನ್ನತ ಮಧ್ಯಮ ವರ್ಗ ಅವ್ರಿಗಷ್ಟೇ ಸಿಗುತ್ತೇನೋ ಅನ್ನಂಗೆ ಆಗ್ತಾ ಇದೆ. ತಾಯಿ ತಂದೆಗಳು ತಮ್ಮ ಕೆಲವು ಆಸೆ ಆಕಾಂಕ್ಷೆಗಳನ್ನ ಬದಿಗಿಟ್ಟು ಮಕ್ಕಳನ್ನ ಓದಿಸ್ಬೇಕಂತ ಪ್ರಸಂಗ ಬರ್ತಾ ಇದೆ. ಇದು ಆಗಬಾರ್ದು. ಸರ್ಕಾರ ಮತ್ತು ಸಾಹುಕಾರರುಗಳು ಎಲ್ಲರೂ ಯೋಚನೆ ಮಾಡಿ ಈ ಶಿಕ್ಷಣವನ್ನ ಒಂದು ದೈವೀಕರಣಗೊಳಿಸ್ಬೇಕು. ಧಾರ್ಮೀಕರಣ ಅಲ್ಲ, ಕೇವಲ ರಿಲಿಜಿಯಸ್ ಮಾಡಿದ್ರೆ ಉಪಯೋಗ ಆಗಲ್ಲ, ಅದನ್ನು ದೈವೀಕರಣ ಮಾಡ್ತಕ್ಕಂಥದ್ದು. ಅಂದ್ರೆ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ, ವಿಜ್ಞಾನನು ದೇವರದೇ.
0: ಹೌದು,
1: ಸಕಲ ಯಂತ್ರ ಸ್ವರೂಪ ಮಂತ್ರ ಸ್ವರೂಪ ಅಂತ ಪ್ರಭುದೇವರು ಹೇಳ್ತಾರೆ. ಯಂತ್ರ ಇರಲಿ, ಮಂತ್ರ ಇರಲಿ, ತಂತ್ರ ಇರಲಿ, ಎಲ್ಲವಕ್ಕೂ ಮೂಲ ಪರಮಾತ್ಮನೇ. ಹಾಗಾಗಿ ಈಗೇನು ಎಲ್ಲರೂ ದೇವರಿಗೆ ಬೆಲೆ ಕೊಟ್ಟೆ ಕೊಡ್ತಾರೆ, ನಾಸ್ತಿಕನು ಕೂಡ ಕೆಲವು ಸಂದರ್ಭದಲ್ಲಿ ದೇವರನ್ನ ನೆನೆಸ್ತಾನೆ. ಅಂಥದ್ರಲ್ಲಿ ಹೆಚ್ಚಾಗಿ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದವರು ಆಸ್ತಿಕರೇ ಇರ್ತಾರೆ. ಅಂಥವರು ಈ ಶಾಲಾ ಶಿಕ್ಷಣವನ್ನ ಇನ್ನೂ ಉನ್ನತೀಕರಣ ಮಾಡೋದು, ಜೊತೆಗೆ ಅಂದ್ರೆ ಹೈ ಥಿಂಕಿಂಗ್, ಸಿಂಪಲ್ ಲಿವಿಂಗ್, ಆ ರೀತಿನಲ್ಲಿ ಮಕ್ಕಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಆಗುತ್ತಾ ಯೋಚನೆ ಮಾಡಬೇಕು. ಆಮೇಲೆ ಈ ಫೀಸ್ ಸ್ಟ್ರಕ್ಚರ್ ಏನಿದೆಯಲ್ಲ, ತುಂಬಾ ಜಾಸ್ತಿ ಆಗ್ಬಿಡ್ತಾ ಇದೆ. ವಿಪರೀತವಾದ ಫೀಸು ಮತ್ತು ಅದೊಂದು ವಾಣಿಜ್ಯೀಕರಣ ಅಂತ ಹೇಳಿದ್ರಲ್ಲ, ಹಾಗಾಗಿ ಮಕ್ಕಳಿಗೆ ಅದ್ರ ಬಗ್ಗೆ ಭಕ್ತಿ ಬರ್ತಾ ಇಲ್ಲ. ಯಾಕೆ ಭಕ್ತಿ ಬರುತ್ತೆ ಹೇಳಿ? ತುಂಬಾ ಹಣ ಖರ್ಚು ಮಾಡಿ ಹೋಗಿ ಸೇರ್ಕೊಂಡಾಗ ಭಕ್ತಿ ಬರೋದಿಲ್ಲ.
0: ಅದರ ಜೊತೆಗೆ ಅವರ ಹಿರಿಯರು ತುಂಬಾನೇ ಸಾಲ ಎಲ್ಲ ಮಾಡಿ ವಸ್ತುಗಳನ್ನೋ ಭೂಮಿಯನ್ನೋ ಮಾರಿ ಮಕ್ಕಳಿಗೆ

0: ಓದಕ್ಕೆ ಬಿಡ್ತಾ ಇದ್ದಾರೆ.
1: ಆ ತರ ಬಿಟ್ಟಾಗ ಅದ್ರ ಬಗ್ಗೆ ಭಕ್ತಿ ಬರಲ್ಲ. ಅಲ್ಲಿ ಭೂಮಿಯನ್ನ ಮಾರಿ ಮಗನಿಗೆ ಏನೋ ಕೋಚಿಂಗ್ ಮಾಡಿಸ್ಬೇಕು ಅಂತನೋ ಅಥವಾ IAS ಮಾಡಿಸ್ಬೇಕು ಅಂತನೋ KS ಮಾಡಿಸ್ಬೇಕು ಅಂತನೋ ಹೋದಾಗ ಅದ್ರ ಬಗ್ಗೆ ಭಕ್ತಿಗಿಂತ ಹೆಚ್ಚಾಗಿ ನಾನು ಇದನ್ನ ಮತ್ತೆ ವಾಪಸ್ ಹೆಂಗ್ ತಗೋಬೇಕು, ಮರಳಿ ಅದನ್ನ ಹೇಗ್ ತಗೋಬೇಕು, ಬಂಡವಾಳ ಹಾಕಿ ಬಂಡವಾಳ ತೆಗಿಯೋದು ಇದು ಎಲ್ಲರಲ್ಲೂ ಶುರು ಆಗ್ಬಿಟ್ಟಿದೆ. ಅದು ಒಳ್ಳೆಯ ಪದ್ಧತಿ ಅಲ್ಲ. ಅಲ್ಲಲ್ಲಿ ಕೆಲವರು ಆಶಾದಾಯಕವಾಗಿ ರಾಷ್ಟ್ರ ಪ್ರೇಮ, ಸಮಾಜ ಪ್ರೇಮ ಇದನ್ನ ಬೆಳೆಸ್ತಕ್ಕಂತಹ ಶಾಲೆಗಳು ಇದಾವೆ, ಆದ್ರೆ ಅಂತವ್ ಸಂಖ್ಯೆ ತುಂಬಾ ಕಡಿಮೆ ಇದೆ. ವಾಣಿಜ್ಯೀಕರಣಗೊಂಡಂತಹವೇ ಬಹಳ ಇರೋದು. ಆದ್ರಿಂದ ಎಲ್ಲಾ ತಾಯಿ ತಂದೆಗಳು ಮತ್ತು ಸಾಮಾಜಿಕ ಮುನ್ನೆಲೆಯಲ್ಲಿರ್ತಕ್ಕಂಥವ್ರು ಅಂದ್ರೆ ಶಾಲೆಯ ಸ್ಥಾಪಕರು ಶಿಕ್ಷಣವನ್ನ ವಾಣಿಜ್ಯೀಕರಣಗೊಳಿಸಬಾರದು ಅನ್ನುವ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಆದಷ್ಟು ಬೇಗ ಪ್ರಯತ್ನ ಮಾಡಬೇಕಾಗಿದೆ. ಇನ್ನು ಮಕ್ಕಳು ಹಾಸ್ಟೆಲ್ ಅಲ್ಲಿ ಏನಿರ್ತಾರಲ್ಲ, ಮೊದಲು ಸ್ವಲ್ಪ ಕಷ್ಟ ಆಗತ್ತೆ, ನಾನು ಅದ್ರದ್ದು ಅನುಭವ ಪಟ್ಟಿದ್ದೀನಿ. ಮೊದಲು ತಾಯಿ ತಂದೆಗಳಿಗೂ ಕಷ್ಟ, ಮಕ್ಳಿಗೂ ಕಷ್ಟನೇ. ಅಂದ್ರೆ ಒಂದು 5 ವರ್ಷ 6 ವರ್ಷ 8 ವರ್ಷ 10 ವರ್ಷ ಜೊತೆಗಿರ್ತಾರೆ. ಆವಾಗ ಅವರಿಗೆ ಸಡನ್ ಆಗಿ ನಾವು ಯಾವುದೋ ಒಂದು ಶಾಲೆಗೆ ತಗೊಂಡಾಗ ಹಾಕಿದಾಗ ಅಲ್ಲೇ ಇರಿಸಬೇಕಾದಂತ ಪ್ರಸಂಗ ಬಂದಾಗ ಕಣ್ಣೀರೇ ಬರ್ತದೆ, ಇಬ್ರು ಕಣ್ಣೀರ್ ಹಾಕ್ತಾರೆ. ಹಾಕಬೇಕು, ಯಾಕಂದ್ರೆ ಆ ಕಣ್ಣೀರು ವ್ಯರ್ಥ ಆಗೋದಿಲ್ಲ. ಅದು ಅದು ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಇರ್ತದೆ, ಪ್ರೀತಿ ಜಾಸ್ತಿ ಇರ್ತದೆ. ಹತ್ತಿರ ಇರೋದಕ್ಕಿಂತಲೂ ದೂರ ಇದ್ದಾಗ ಪ್ರೀತಿ ಜಾಸ್ತಿ ಇರ್ತದೆ. ಆದ್ರಿಂದ ಶಾಲೆ ಮತ್ತು ವಸತಿಯುತ ಶಾಲೆ ಅದು ತಾಯಿ ತಂದೆಗಳ ಪಾಲಿಗೆ ಅದು ದೇವತಾ ಮಂದಿರದ ರೀತಿಯಲ್ಲಿ ಗೋಚರ ಆಗ್ಬೇಕು. ಆಮೇಲೆ ಇವಾಗ ತಿಂಗಳ ಸಭೆಗಳು 2 ತಿಂಗಳಿಗೊಮ್ಮೆ ಸಭೆ ಕರಿತಿರ್ತಾರೆ, ತುಂಬಾ ಒಳ್ಳೆ ವ್ಯವಸ್ಥೆ ಅದು. ಅಂದ್ರೆ ತಾಯಿ ತಂದೆಗಳು ಭೇಟಿ ಆಗ್ಬೇಕು, ಮಕ್ಕಳನ್ನ ಭೇಟಿ ಆಗೋದು, ಪಾಲಕರು ಸ್ಥಾಪಕರ ಜೊತೆಗೆ ಅಥವಾ ಅದೇನ್ ನಡೆಸ್ತಿರ್ತಾರಲ್ಲ ಅವ್ರ ಜೊತೆಗೆ ಭೇಟಿ ಆಗೋದು, ಆ ಮಗನ ಅಥವಾ ಮಗಳ ಏನು ಪರ್ಫಾರ್ಮೆನ್ಸ್ ಅವ್ರದ್ದು ಹೇಗಿದೆ ಅದೆಲ್ಲ ತಿಳ್ಕೊಳ್ತಿರ್ತಾರಲ್ಲ, ತುಂಬಾ ಒಳ್ಳೆ ಪದ್ಧತಿ ಅದು. ಅಲ್ಲಿ ಅವರು ಬರುವಾಗ ನಾನು ಕೆಲವು ತಾಯಿ ತಂದೆಗಳನ್ನ ಗಮನಿಸಿದ್ದೀನಿ, ತುಂಬಾ ಸಂತೋಷದಿಂದ ಬರ್ತಾರೆ. ಅವರ ಸಂತೋಷಕ್ಕೆ ಪಾರವೇ ಇರಲ್ಲ, ಅವಾಗ 2 ತಿಂಗಳು ನೋಡಿರಲ್ಲ, ನೋಡ್ಬೇಕು ಅನ್ನೋದು ತಾಯಿ ತಂದೆಗಳಿಗೂ ಹಂಗೆ ಇರುತ್ತೆ, ಮಕ್ಳಿಗೂ ಹಾಗೆ ಇರುತ್ತೆ. ಅದು ಆಗ್ಬೇಕಾಗಿದೆ ಇವಾಗ. ಅಂದ್ರೆ ಆ ಸಂತೋಷದ ಆವಿರ್ಭಾವ ಅಂತ ಕರೆಯೋಣ, ಉತ್ಪನ್ನ ಅನ್ನೋದು ಮತ್ತೆ ಇಂಡಸ್ಟ್ರಿಯಲೈಸೇಷನ್ ಹೋಗ್ಬಿಡುತ್ತೆ, ಆವಿರ್ಭಾವ ಆಗುತ್ತೆ. ಅದು ಇಬ್ಬರಲ್ಲೂ ಆಗ್ಬೇಕು. ಆಗ್ಬೇಕು ಅಂದ್ರೆ ಉನ್ನತವಾದಂತ ಅಂದ್ರೆ ಒಳ್ಳೆ ಶಿಸ್ತು ಸ್ವಚ್ಛತೆ ಇರತಕ್ಕಂತ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಸೇರಿಸ್ತಕ್ಕಂಥದ್ದು ಒಳ್ಳೆಯದು. ಈ ಒಂದು ಮನೋಭಾವನೆಯನ್ನ ದುರುಪಯೋಗ ಮಾಡ್ಕೋಬಾರ್ದು.
0: ಆದ್ರೆ ಸ್ವಾಮೀಜಿ, ಈಗ ಎಷ್ಟೋ ಜನರಿಗೆ ಈ ವಸತಿಯುತ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಯೋಗ್ಯತೆ ಇರೋದಿಲ್ಲ, ಅದ್ರ ಬಗ್ಗೆ ಏನಂತೀರಾ?
1: ಅದಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ. ಈಗ ನವೋದಯ, ಮುರಾರ್ಜಿ, ಕಸ್ತೂರ್ಬಾ ಶಾಲೆಗಳು, ಅಂಬೇಡ್ಕರ್ ವಸತಿ ಶಾಲೆಗಳು ತುಂಬಾ ಆಗಿದೆ. ಸರ್ಕಾರ ತುಂಬಾ ಒಳ್ಳೆ ಕೆಲಸನೂ ಮಾಡಿದೆ ಆ ನಿಟ್ಟಿನಲ್ಲಿ. ನವೋದಯ ಶಾಲೆ ಮೊಟ್ಟ ಮೊದಲು ಶುರುವಾಯಿತು ಅನ್ಸುತ್ತೆ, ಅಲ್ಲಿಂದ ಇಟ್ಕೊಂಡು ಅದಕ್ಕೂ ಕೂಡ ಪರೀಕ್ಷೆಗಳನ್ನು ಮಾಡಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅಂತವ್ರಿಗೆ ಬಡವರಿಗೆ ಮಧ್ಯಮ ವರ್ಗದವ್ರಿಗೂ ಸಿಗ್ತಾ ಇದೆ.
0: ಕೆಲವೊಬ್ಬರಿಗೆ ಆ ಯೋಗ್ಯತೆ ಇರೋದಿಲ್ಲ, ಮಕ್ಕಳಿಗೆ ಪರೀಕ್ಷೆಯನ್ನ ಪಾಸ್ ಮಾಡಿ ಅಲ್ಲಿ ಸೀಟ್ ಸಿಗ್ತದೋ ಇಲ್ಲೋ ಗೊತ್ತಿರೋದಿಲ್ಲ.
1: ಆವಾಗ
0: ಅಂತ ಮಕ್ಕಳು ಅಂದ್ರೆ ನಾವು ಇಂಥ ಶಾಲೆಗೆ ಅಂದ್ರೆ ವಸತಿಯುತ ಶಾಲೆಗೆ ಹೋದ್ರೆ ಮಾತ್ರ ನಾವು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇದೆ,
1: ಇಲ್ಲ ಆ ಭಾವನೆ
0: ಬರಬಾರ್ದು.
1: ಆ ಭಾವನೆ ಏನ್ ಅಗತ್ಯ ಇಲ್ಲ. ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬೇಕಾಗಿರೋದು ಮೊದಲು ಆಸಕ್ತಿ, ಭಕ್ತಿ. ಅದೆಲ್ಲಿದ್ರು ಬರ್ಬೋದು, ಮನೇಲಿದ್ರು ಬರುತ್ತೆ, ಅದು ಹೊರಗಿದ್ರು ಬರುತ್ತೆ, ಅದು ನೋ ರಿಸ್ಟ್ರಿಕ್ಷನ್. ಅಂದ್ರೆ ಅದಕ್ಕೆ ನಿರ್ಬಂಧ ಹಾಕ್ಬೇಕಾದಿಲ್ಲ. ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನಂತಂದ್ರೆ ಮಕ್ಕಳಿಗೆ ವ್ಯವಸ್ಥೆ ಮಾಡ್ಕೊಡೋದು ಹೇಗಿದೆ. ಈಗ ತುಂಬಾ ಬಡ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡಿದೆ ಸರ್ಕಾರ, ಆಮೇಲೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಇದು ಒಳ್ಳೇದೇ, ಒಳ್ಳೆ ಲಕ್ಷಣನೇ. ಆದ್ರೆ ಆವಾಗ ಏನ್ ಮಾಡ್ಬೇಕು ತಾಯಿ ತಂದೆಗಳು ಅಂತಂದ್ರೆ, ಈ ಸಾಮೂಹಿಕ ಅಭ್ಯಾಸದ ಕೇಂದ್ರಗಳು ಮಾಡ್ಕೊಳ್ಳೋದು. ಅಂದ್ರೆ ರಾತ್ರಿ ವೇಳೆ 1-2 ಗಂಟೆ ಯಾರಾದ್ರೂ ಒಬ್ರು ಸ್ವಯಂ ಸೇವಕರು ಅಂದ್ರೆ ನಿವೃತ್ತ ಸೈನಿಕರು ಇರ್ತಾರೆ ಅಥವಾ ನಿವೃತ್ತಿಯಾದಂತ ಶಿಕ್ಷಕರೇ ಇರ್ತಾರೆ, ಅಂತವ್ರು ಉಚಿತವಾಗಿ ಪಾಠ ಹೇಳಬೇಕು. ಉಚಿತವಾಗಿ ಪಾಠ ಹೇಳಿದಾಗ ಅವರು ಒಂದು 2 ತಾಸು ಹೊರಗಡೆ ಇದ್ರು, ಆಮೇಲೆ ಎಲ್ಲಾ ಸ್ಟೂಡೆಂಟ್ಸ್ ಜೊತೆಗೆ ಸೇರ್ಕೊಂಡಾಗ, ವಿದ್ಯಾರ್ಥಿಗಳು ಸೇರ್ಕೊಂಡಾಗ ಆ ಪರಿಸರನೇ ಒಂದು ಚೆನ್ನಾಗಿರುತ್ತೆ. ಈ ತರದ್ದು ಕೂಡ ಮಾಡಬಹುದು. ನೀವು ಹೇಳದಂಗೆ ಬಡ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅಂದ್ರೆ, ಹಳ್ಳಿಯಲ್ಲಿ ಅನುಕೂಲ ಆಗ್ಬೇಕಂದ್ರೆ ನಿವೃತ್ತರಾದಂತವ್ರು ಇತ್ತೀಚೆಗೆ ಜಾಸ್ತಿ ಆಗಿದ್ದಾರೆ. ಸೈನ್ಯದಿಂದ ನಿವೃತ್ತರಾಗಿ ಬಂದಿರ್ತಾರೆ, ನಿವೃತ್ತ ಶಿಕ್ಷಕರು ಇರ್ತಾರೆ, ಬೇರೆ ಯಾವುದೇ ಉದ್ಯೋಗದಲ್ಲಿ ಇದ್ದು ನಿವೃತ್ತಿರಾದಂತವ್ರು ಇಂತಹ ಮಕ್ಕಳನ್ನು ಸೇರಿಸ್ಬಿಟ್ಟು ಅವ್ರಿಗೆ ಟ್ಯೂಷನ್ ಅಂತ ಹೇಳಿ ಅವ್ರು ದುಡ್ಡು ಕೊಟ್ಟು ಹೋಗೋದಕ್ಕಿಂತ
0: ಯಾರಿಗೆ ಅಭಿರುಚಿ ಇದೆ ಅದರಲ್ಲಿ ಅಂತವ್ರು
1: ಸೇವೆ ಅಂತ ಮಾಡಿದಾಗ ಅದನ್ನ ಅವ್ರು ಎಂದೂ ಮರೆಯಲ್ಲ. ಮಕ್ಕಳು ಅವ್ರ ಜೀವನ ಪರ್ಯಂತ ಮರೆಯಲ್ಲ. ಇಂತಹ ಒಂದು ಸಾಮೂಹಿಕ ಪ್ರಯತ್ನಗಳು ಕೂಡ ನಡೆದ್ರೆ ಅಲ್ಲಿ ದೈವಿ ವಾತಾವರಣ ಉಂಟಾಗ್ಬಿಡುತ್ತೆ. ಹೀಗೆ ನಮ್ಮ ಶಿಕ್ಷಣವನ್ನ ಹೇಗೆ ಉನ್ನತೀಕರಣ ಮಾಡಬಹುದು ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ. ಜೊತೆಗೆ ಇತ್ತೀಚೆಗೆ ಯಾರೋ ಒಬ್ರು ಒಂದು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದೆ. ಏನು ಅಂದ್ರೆ ಮಕ್ಕಳನ್ನ ಹೊಲಕ್ಕೆ ಹೋಗ್ಲಾರ್ದಂಗೆ ಮಾಡಬೇಕು, ಹೊಲಕ್ ಕರ್ಕೊಂಡು ಹೋಗೋದ್ ಬೇಡ
0: ಅಲ್ಲ, ಮಕ್ಕಳಿಗೆ ಹೊಲಕ್ ಕರ್ಕೊಂಡು ಹೋಗದಿದ್ರೆ ನಾಳೆ ಅನ್ನ ಬೆಳೆಯೋರು
1: ಯಾರು? ಬೆಳೆಯೋರು ಯಾರು?
0: ಕಲಿಸ್ಬೇಕಲ್ಲ.
1: ಆ ತರ ಯೋಚನೆ ಮಾಡಿದ್ರೆ ಈಗ್ಲೇ ಮಕ್ಕಳಿಗೆ ಹೊಲದ ಬಗ್ಗೆ ಮತ್ತು ಗೋವು

0: ಬಗ್ಗೆ ಪ್ರೀತಿ ಕಡಿಮೆ ಆಗ್ತಾ ಇದೆ. ಆಮೇಲೆ ನಮ್ಮ ತಾಯಿ ತಂದೆಗಳು ಶಿಕ್ಷಕರು ಒಂದು ತಪ್ಪು ಮಾಡ್ತಾರೆ, ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ, ಏನು ಅಂತಂದ್ರೆ ಮಕ್ಕಳು ಸ್ವಲ್ಪ ಓದೋದ್ರಲ್ಲಿ ಕಡಿಮೆ ಆದ್ರೆ ಅಥವಾ ಅವ್ರಿಗೇನೋ ಒಂದು ನೆನಪು ಉಳಿತಾ ಇಲ್ಲ ಅಂದ್ಕೂಡ್ಲೆ ಬೈತಿರ್ತಾರೆ, ದನ ಕಾಯೋನೆ ಅಂತ ಹೇಳಿ. ಎಂತ ತಪ್ಪು ಗೊತ್ತಾ,
1: ಅದು ಕೂಡ ಒಂದು ಶ್ರೇಷ್ಠ ಕಾಯಕನೆ.
0: ಅದು ಶ್ರೇಷ್ಠ ಕಾಯಕ. ಆಮೇಲೆ ನಿಮ್ಮ ದೇವರುಗಳು, ಈಗ ಕೃಷ್ಣನ ಕೈಲಿ ನೀವು ದನ ಕಾಯಿಸಿದೀರ, ಗೋಪಾಲಕ ಅಂತ ಹೇಳ್ತೀರ, ಶಿವ ಪಶುಪತಿ ಅಂತ ಹೇಳ್ತೀರ, ಅವನ ಸುತ್ತ ದನಗಳೇ ಇದಾವೆ. ಸಿಂಧು ಬಯಲು ನಾಗರಿಕತೆ ಕಾಲದಿಂದನು ಪಶುಪತಿ ಚಿತ್ರದಲ್ಲಿ ಸುತ್ತ ದನಗಳಿದಾವೆ. ಅಂತದ್ರಲ್ಲಿ ಮಕ್ಕಳಿಗೆ ದನ ಕಾಯವನ ಅಂತ ಯಾಕೆ ಬೈತೀರ, ಬೈಬಾರ್ದು. ಅವ್ರಿಗೆ ದನದ ಬಗ್ಗೆ ಪ್ರೀತಿ ಬೆಳೆಸಬೇಕು, ಯಾಕಂದ್ರೆ ಹಾಲು ಬೆಣ್ಣೆ ಮೊಸರು ತುಪ್ಪ ಮಜ್ಜಿಗೆ ಎಲ್ಲದೂ ಸಿಗದ ಗೋವಿನಿಂದನೆ. ಆಮೇಲೆ ಕೃಷಿಗೆ ಆಧಾರ ಗೋವು, ಅಂದ್ರೆ ಸಗಣಿ ಗಂಜಲ ಇರಲಾರ್ದೆ ಕೃಷಿ ಮಾಡ್ಲಿಕ್ಕೆ
1: ಸಾಧ್ಯ ಇಲ್ಲ,
0: ಅವು ಬೇಕೇ ಬೇಕು. ಆದ್ರಿಂದ ನಾವು ತಿಳ್ಕೊಬೇಕು ಕೃಷಿ ಮತ್ತು ಗೋಪಾಲನೆ, ಇದ್ರ ಬಗ್ಗೆ ಮಕ್ಕಳಲ್ಲಿ ಪ್ರೀತಿ ಬೆಳೆಸಬೇಕು.
1: ನಿಜ. ಅದ್ರ ಜೊತೆಗೆ ಈಗಿನ ಮಕ್ಕಳಿಗೆ ಯಾವ ಕಾಳಿಗೆ ಏನ್ ಹೆಸರು ಏನ್ ಕರೀತಾರೆ ಅನ್ನೋದು ಸಹ ಗೊತ್ತಿಲ್ಲ.
0: ಇನ್ನೂ ಈ ಶನಿವಾರದ ಒಂದು ಪೀರಿಯಡ್ ನಲ್ಲಿ ಎರಡು ದಿವಸ ಅಥವಾ ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಅಥವಾ ಯಾವ್ದಾದ್ರು ಮೂರನೇ ಶನಿವಾರ ನಾಲ್ಕನೇ ಶನಿವಾರ ಹಿಂಗ ಹಾಕೊಂಡು ಹತ್ತಿರದ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು.
1: ನಿಜವಾಗ್ಲು
0: ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಪರಿಚಯ ಮಾಡ್ಕೊಡ್ಬೇಕು. ಆಮೇಲೆ ಮಕ್ಕಳೇ ಯಾರೋ ಒಬ್ಬ ರೈತನಾಗ್ತೀನಿ ನಾನು ಅಂದ್ರೆ ಅವನಿಗೆ ಪ್ರೋತ್ಸಾಹಿಸ್ಬೇಕು.
1: ನಿಜ.
0: ಇಲ್ಲದೆ ಹೋದ್ರೆ ಮುಂದೆ ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತೀರ.
1: ಎಷ್ಟೋ ಜನ ಉನ್ನತ ಶಿಕ್ಷಣವನ್ನ ಪಡೆದುಕೊಂಡವ್ರು ಕೂಡ ಈಗ ಕೃಷಿಯೊಳಗೆ ಆಸಕ್ತಿ ಹೊಂದ್ತಾ ಇದ್ದಾರೆ.
0: ಕೆಲವರು ವಿದೇಶ ಬಿಟ್ಟು ಇಲ್ಲಿ ಬಂದು ಅವರು ಗೋಶಾಲೆ ಮಾಡಿದ್ದಾರೆ, ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ನಮ್ಮ ಮನಗುಂಡಿಯಲ್ಲೇ ಆ ತರದವರುಂಟು, ಎಂಜಿನಿಯರ್, ಅವರು ಇಂಗ್ಲೆಂಡ್ ಅಲ್ಲಿ ಓದಿದ್ದು, ಅವ್ರ ತಾಯಿ ತಂದೆ ಇಬ್ರು ಬ್ಯಾಂಕ್ ಅಲ್ಲಿ ಇದ್ರು.
1: ಎಂಥ ಪರಿಸ್ಥಿತಿಯಲ್ಲೂ ಮನುಷ್ಯನನ್ನ ಕೈ ಹಿಡಿಯೋದು ಕೃಷಿ ಅಂತ ನಾನು ಅನ್ಕೊಂಡೆ.
0: ಹೌದೌದೌದು, ಕೃಷಿ ಎಲ್ಲರಿಗೂ ಸೂಟ್ ಆಗುತ್ತೆ, ಅದು ಅತ್ಯಂತ ಬುದ್ಧಿವಂತನು ಕೃಷಿ ಮಾಡಬಹುದು. ಆಮೇಲೆ ಬುದ್ಧಿ ಸ್ವಲ್ಪ ಕಡಿಮೆ ಇದೆ ಅಥವಾ ನೆನಪಿನ ಶಕ್ತಿ ಕಡಿಮೆ ಇದೆ, ಬುದ್ಧಿ ಕಡಿಮೆ ಅಲ್ಲ, ಅದು ನೆನಪಿನ ಶಕ್ತಿ ಕಡಿಮೆ ಅಷ್ಟೇ. ನೆನಪಿನ ಶಕ್ತಿ ಕಡಿಮೆ ಆದ ಕ್ಷಣಕ್ಕೆ ಬುದ್ಧಿ ಕಡಿಮೆ ಅಂತ ಯಾರು ಭಾವಿಸ್ಬೇಡಿ. ಅದು ಎಲ್ಲಾ ಟೀಚರ್ಗಳು ಎಲ್ಲಾ ತಾಯಿ ತಂದೆಗಳು ಗಮನ ಕೊಡಿ, ಒಂದು ಹುಡುಗನಿಗೆ ನೆನಪಿನ ಶಕ್ತಿ ಕಡಿಮೆ ಇದೆ ಆದ್ರೆ ಬುದ್ಧಿ ಕಡಿಮೆ ಇರ್ಲಿಕ್ಕಿಲ್ಲ. ಅವನಿಗೆ ಬೇರೆದ್ರಲ್ಲಿ ಬುದ್ಧಿ ಇದೆ, ಅವನಿಗೆ ಕಾರ್ಪೆಂಟ್ರಿನಲ್ಲಿ ಬುದ್ಧಿ ಇರ್ಬೋದು, ಡ್ರಾಯಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರ್ಬೋದು ಅವನು, ಆಮೇಲೆ ಕಸ ತೆಗೆಯೋದ್ರಲ್ಲಿ ಬಹಳ ಜಾಣ ಇರ್ಬೋದು, ಕೃಷಿನಲ್ಲಿ ಜಾಣ ಆಗ್ಬೋದು. ನೆನಪಿನ ಶಕ್ತಿ ಇಲ್ಲದ ಕ್ಷಣಕ್ಕೆ ನೀವು ದಡ್ಡ ಅಂತ ಯಾರಿಗೂ ಹೇಳ್ಬೇಡಿ.
1: ಯಾವ ವಿಷಯದಲ್ಲಿ ಆಸಕ್ತಿ ಇರ್ತದೋ ಆ ವಿಷಯದಲ್ಲಿ ಅವರು ಉನ್ನತ ಮಟ್ಟಕ್ಕೆ ಹೋಗ್ಬೋದು.
0: ಈಗ ನಮ್ಮ ಹೊಸ ಶಿಕ್ಷಣ ಪದ್ಧತಿ ಅದನ್ನೇ ಹೇಳ್ತಾ ಇರೋದು, ಅವರಿಗೆ ವೃತ್ತಿ ಶಿಕ್ಷಣವನ್ನು ಕಲಿಸಿ, ಅವನಿಗೆ ಯಾವ್ದ್ರಲ್ಲಿ ಖುಷಿ ಇದೆಯೋ ಅದನ್ನ ವೃತ್ತಿ ಶಿಕ್ಷಣ ಪ್ರೊಫೆಷನಲ್ ಎಜುಕೇಶನ್ ಕೊಡ್ಬೇಕು, ಅದನ್ನ ಅದ್ರ ಬಗ್ಗೆ ಪ್ರೀತಿ ಬೆಳೆಸಬೇಕು. ಅದು ಬಹಳ ಮುಖ್ಯವಾಗಬೇಕಾದಂದ್ರೆ ಕೃಷಿ ನೋಡಿದಾಗ, ಕೃಷಿಕರನ್ನ ನೋಡಿದಾಗ, ಗೋವುಗಳನ್ನ ನೋಡಿದಾಗ, ಅವಕ್ಕೆ ಸಣ್ಣವರಿದ್ದಾಗ ಭಕ್ತಿ ಇರುತ್ತೆ, ಆ ದೊಡ್ಡವ್ರು ಆಗ್ತಾ ಆಗ್ತಾ ಅದನ್ನ ಕಳ್ಕೊಂಡ್ಬಿಡ್ತಾರೆ. ಅದು ಕಳೆಯವ್ರು ಯಾರು ಅಂದ್ರೆ ನಮ್ಮ ಹಿರಿಯರೇನೆ, ತಾಯಿ ತಂದೆಗಳು ಶಿಕ್ಷಕರನ್ನೇ.
1: ಹೌದು,
0: ಅದಕ್ಕೆ ಬೈಯುವಾಗ ಯಾರು ದನ ಕಾಯೋನೆಂದು ಬೈಬೇಡಿ.
1: ಕೇಳಿದ್ರಲ್ಲ ಕೇಳುಗುರೆ, ಅಕ್ಷರವೇ ಅರಿವಿನ ಮೊದಲ ಬೆಳಕು, ಅರಿವಿನ ಆಲಯ ಅಂತ ಹೇಳಿ ಅಂದ್ರೆ ಶಾಲೆ. ನಮಗೆ ಶಿಕ್ಷಣ ಅನ್ನೋದು ಇವತ್ತು ದೈವೀಕರಣವಾಗಬೇಕು ಅನ್ನುವ ವಿಚಾರಗಳನ್ನ ತಿಳಿಸ್ತಾ ವೃತ್ತಿ ಕೌಶಲ್ಯವನ್ನ ಹೆಚ್ಚೆಚ್ಚು ಬೆಳೆಸಬೇಕು ಅಂತ ತಿಳಿಸಿದ ಗುರುಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
2: ಇದುವರೆಗೆ
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್, ವಕೀಲರು, ಬೆಂಗಳೂರು. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
3: ಒತ್ತಡದ ಜೀವನ, ಕಲಬೆರಿಕೆ ಆಹಾರ, ವ್ಯಾಯಾಮ ರಹಿತ ಬದುಕು,
5: ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್,
3: ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್,
5: ಸೋರಿಯಾಸಿಸ್,

0: ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ
1: 9448100282
0: ಮತ್ತು 8073979683.
1: ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
0: ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.
2: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥ ರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಕಟ್ಟಡ ನಿರ್ಮಾಣದಲ್ಲಿ ಉಕ್ಕಿನ ಶ್ರೇಣಿಗಳ ಮಹತ್ವ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ವಿಜಯಲಕ್ಷ್ಮಿ ಬಿವಿ.
3: ಕಟ್ಟಡ ನಿರ್ಮಾಣದಲ್ಲಿ ಉಕ್ಕು ಅಥವಾ ಸ್ಟೀಲ್ ಅತ್ಯಂತ ಪ್ರಮುಖ ನಿರ್ಮಾಣ ವಸ್ತುವಾಗಿದೆ. ಕಾಂಕ್ರೀಟ್ ಜೊತೆಗೆ ಉಕ್ಕನ್ನು ಬಳಸುವುದರಿಂದ ಕಟ್ಟಡವು ಹೆಚ್ಚಿನ ಬಲ ಮತ್ತು ಸ್ಥಿರತೆಯನ್ನು ಪಡೆಯುತ್ತದೆ. ಉಕ್ಕಿನ ಗುಣಮಟ್ಟವನ್ನು ಮತ್ತು ಶ್ರೇಣಿ ಅಥವಾ ಗ್ರೇಡ್ ಮೂಲಕ ಸೂಚಿಸಲಾಗಿದೆ. ಸಾಮಾನ್ಯವಾಗಿ FE 415, FE 500, FE 500D ಮತ್ತು FE 550 ಶ್ರೇಣಿಯ ಉಕ್ಕುಗಳನ್ನು ಕಟ್ಟಡ ನಿರ್ಮಾಣದಲ್ಲಿ ಬಳಸಲಾಗುತ್ತದೆ. ಉಕ್ಕಿನ ಶ್ರೇಣಿ ಅಂದರೇನು? ಉಕ್ಕಿನ ಶ್ರೇಣಿ ಅಥವಾ ಸ್ಟೀಲ್ ಗ್ರೇಡ್ ಅಂದರೆ ಉಕ್ಕಿನ ಬಲವನ್ನು ಗುರುತಿಸುವ ಅಂಶವಾಗಿದೆ. ಉದಾಹರಣೆಗೆ FE 500 ಉಕ್ಕು FE 415ಗಿಂತ ಹೆಚ್ಚಿನ ಬಲವನ್ನು ಹೊಂದಿರುತ್ತದೆ. ಇಲ್ಲಿ FE ಅಂದರೆ ಐರನ್ ಅಥವಾ ಕಬ್ಬಿಣ ಮತ್ತು ಸಂಖ್ಯೆ 415 ಅಥವಾ 500 ಕನಿಷ್ಠ ಯೀಲ್ಡ್ ಸ್ಟ್ರೆಂತ್ ಅನ್ನು ಸೂಚಿಸುತ್ತದೆ. ಕಟ್ಟಡ ನಿರ್ಮಾಣದಲ್ಲಿ ಉಕ್ಕಿನ ಶ್ರೇಣಿಯ ಮಹತ್ವ. ಮೊದಲನೆಯದು ಕಟ್ಟಡ ಬಲವನ್ನು ಹೆಚ್ಚಿಸುತ್ತದೆ. ಉತ್ತಮ ಶ್ರೇಣಿಯ ಉಕ್ಕು ಹೆಚ್ಚಿನ ಭಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದರಿಂದ ಕಟ್ಟಡದ ಕಂಬಗಳು, ಬೀಮ್ಗಳು ಮತ್ತು ಸ್ಲ್ಯಾಬ್ಗಳು ಹೆಚ್ಚು ಬಲಿಷ್ಠವಾಗುತ್ತದೆ. ಎರಡನೆಯದು ಸುರಕ್ಷತೆ ಖಚಿತಪಡಿಸುತ್ತದೆ. ಸರಿಯಾದ ಶ್ರೇಣಿಯ ಉಕ್ಕಿನ ಬಳಕೆಯಿಂದ ಕಟ್ಟಡದ ಸುರಕ್ಷತೆ ಹೆಚ್ಚಿಸುತ್ತದೆ. ಕಡಿಮೆ ಗುಣಮಟ್ಟದ ಉಕ್ಕು ಬಳಸಿದರೆ ಕಟ್ಟಡದಲ್ಲಿ ಬಿರುಕು ಮತ್ತು ರಚನಾತ್ಮಕ ದೋಷಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಮೂರನೆಯದು ಭೂಕಂಪ ನಿರೋಧಕತೆ. FE 500D ಮುಂತಾದ ಹೆಚ್ಚಿನ ಡಕ್ಟಿಲಿಟಿಯ ಉಕ್ಕು ಭೂಕಂಪದ ಸಮಯದಲ್ಲಿ ಮುರಿಯದೆ ಬಾಗುವ ಗುಣವನ್ನು ಹೊಂದಿರುತ್ತದೆ. ಇದರಿಂದ ಜೀವ ಮತ್ತು ಆಸ್ತಿ ರಕ್ಷಣೆಗೆ ಸಹಾಯಕವಾಗುತ್ತದೆ. ನಾಲ್ಕನೆಯದು ದೀರ್ಘಾಯಸ್ಸು. ಉತ್ತಮ ಗುಣಮಟ್ಟದ ಉಕ್ಕು ತುಕ್ಕು ಹಿಡಿಯುವುದನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಕಟ್ಟಡದ ಸೇವಾ ಆಯುಷ್ ಹೆಚ್ಚಿಸುತ್ತದೆ ಮತ್ತು ನಿರ್ವಹಣೆ ವೆಚ್ಚ ಕಡಿಮೆಯಾಗುತ್ತದೆ. ಐದನೆಯದು ಆರ್ಥಿಕ ಪ್ರಯೋಜನ. ಹೆಚ್ಚಿನ ಬಲ ಉಕ್ಕು ಬಳಸುವುದರಿಂದ ಕಡಿಮೆ ಪ್ರಮಾಣದ ಉಕ್ಕಿನಲ್ಲಿ ಅಗತ್ಯ ಬಲವನ್ನು ಪಡೆಯಬಹುದು. ಇದರಿಂದ ನಿರ್ಮಾಣ ವೆಚ್ಚದಲ್ಲಿ ಉಳಿತಾಯವಾಗುತ್ತದೆ. ಉಕ್ಕಿನ ಶ್ರೇಣಿಯ ಆಯ್ಕೆಯು ಕಟ್ಟಡದ ಬಲ, ಸುರಕ್ಷತೆ, ದೀರ್ಘ ಆಯಸ್ಸು ಮತ್ತು ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಿರ್ಮಾಣ ಕಾರ್ಯದಲ್ಲಿ ವಿನ್ಯಾಸದ ಅವಶ್ಯಕತೆಗೆ ಅನುಗುಣವಾಗಿ ಸರಿಯಾದ ಶ್ರೇಣಿಯ ಉಕ್ಕನ್ನು ಆಯ್ಕೆ ಮಾಡುವುದು ಅತ್ಯಂತ ಪ್ರಮುಖವಾಗಿದೆ. ಉತ್ತಮ ಗುಣಮಟ್ಟದ ಉಕ್ಕಿನ ಬಳಕೆಯು ಸುರಕ್ಷಿತ ಮತ್ತು ಬಳಕೆಗೆ ಬರುವ ಕಟ್ಟಡ ನಿರ್ಮಾಣಕ್ಕೆ ನೆರವಾಗುತ್ತದೆ.
2: ಕಟ್ಟಡ ನಿರ್ಮಾಣದಲ್ಲಿ ಉಕ್ಕಿನ ಶ್ರೇಣಿಗಳ ಮಹತ್ವ, ಈ ಬಗ್ಗೆ ಮಾತನಾಡಿದವರು ವಿಜಯಲಕ್ಷ್ಮಿ ಬಿವಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಕಟ್ಟಡ ನಿರ್ಮಾಣದಲ್ಲಿ ಹೆಚ್ಚು ಬಳಸುವ ಉಕ್ಕಿನ ಶ್ರೇಣಿ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ.
4: ಪ್ರಸ್ತುತ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಹ.

0: ಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್ ಕುಮಾರ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI ಕೆನರಾ ಬ್ಯಾಂಕ್ ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ. ಡಾಕ್ಟರ್ SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಳಾಪುರ ಧಾರವಾಡ.

ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ, ನಂತರ 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ, 7:15 ಭಾವಯಾಣ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
0: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಏನಾಗಲಿ ಮುಂದೆ ಸಾಗುನಿ,
6: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
7: ನಮ್ಮದಲ್ಲೆತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
6: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
7: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28 ಜುಲೈ 1 ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ, ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು ಹಾಗೂ ಪ್ರತಿಯೊಂದು ಹಳ್ಳಿಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತಾಧಿಕಾರಿಗಳೊಂದಿಗೆ ಈ ಸ್ವತ್ತು ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಕುರಿತು ಮಹತ್ವದ ಸಭೆ ನಡೆಸಿದ ಅವರು, ರಾಜ್ಯದಲ್ಲಿ ಮಳೆ ಕೊರತೆಯ ನಡುವೆಯೂ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಯಾವುದೇ ಹಣದ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 1017 ಕೋಟಿ ಬಿಡುಗಡೆ ಮಾಡಿದ್ದು, ಸಮಸ್ಯೆ ಇರುವ ಎಲ್ಲ ಗ್ರಾಮಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ದಾಖಲೆ ಇಲ್ಲದ ಗ್ರಾಮಠಾಣ ಹಳೆಯ ಮನೆಗಳಿಗೂ ನಿಯಮ ಸರಳೀಕರಣದ ಮೂಲಕ ಈ ಸ್ವತ್ತು ನೀಡಲು ಕ್ರಮ. ನಮೂನೆ 11B ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೆಪ್ಟೆಂಬರ್ವರೆಗೆ ವಿಸ್ತರಿಸಲು ನಿರ್ಧಾರ. ಬಿ ಖಾತೆಗಳನ್ನು ಎ ಖಾತೆಯಾಗಿ ಪರಿವರ್ತಿಸುವ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಇಂದು ನಡೆಯಲಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರು, ಸಂಸದರು, ಶಾಸಕರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು.
1: ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಆಂಧ್ರಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನು ನಾವೆಲ್ಲ ಮಾಡಿಕೊಂಡಿದ್ದೀವಿ. ಬೆಳಿಗ್ಗೆ IRBಗೆ ಬಂದ ಮೇಲೆ ಅಲ್ಲಿಂದ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟ್ಗೆ ಬರ್ತಾರೆ. ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುನ್ರಾಬಾದ್ ಶಾಲೆ ಹತ್ರ ಇರತಕ್ಕಂಥ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಿ ಸದ್ಯಕ್ಕೆ ನಾವು 10,000 ಜನರಿಗೆ ಕುರ್ಚಿ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೂ ಒಂದು 5,000 ನಾವು ಸ್ಪೇರ್ ಇಟ್ಕೊಂಡಿದ್ದೇವೆ. ಅಂದಾಜು ಒಂದು 10-15,000 ಜನ ಇದರಲ್ಲಿ ಪಾಲ್ಗೊಳ್ಳಬಹುದು.
0: ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಬರುವ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಎತ್ತರದ ಹಿನ್ನೀರಿನಿಂದ ಬಾಧಿತವಾಗುವ ಎಲ್ಲ ಗ್ರಾಮಸ್ಥರ ಹಿತ ಕಾಪಾಡಲು ಬದ್ಧ ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಇಲಾಖೆ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮತ್ತು ನೀರು ಹಂಚಿಕೆ ಕುರಿತು 2010 ತೀರ್ಪು ಬಂದಿತ್ತು. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿಯೇ ಬಬಲೇಶ್ವರ ತಾಲೂಕಿನ ಬಾಧಿತ ಗ್ರಾಮಗಳಿಗೆ ಸೂಕ್ತ ಪರಿಹಾರ ವಿತರಣೆಗೆ ಅಧಿಸೂಚನೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಿಗಳು ಅವಶ್ಯಕ ಮಾಹಿತಿ ನೀಡಿದರೆ ಶೀಘ್ರದಲ್ಲೇ ಬೆಳಗಾವಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕೌಶಲ್ಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ನಗರಗಳು ಕೈಗಾರಿಕೆ ಮತ್ತು ವಿದ್ಯಾ ಕೇಂದ್ರಗಳಾಗಿವೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಒದಗಿಸುವುದು ಬಹಳ ಮುಖ್ಯ. ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿ ನೀಡಬೇಕಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮಿಗಳ ಸಭೆ ಜರುಗಿಸಲಾಗುವುದು. ಕೈಗಾರಿಕೆಗಳಲ್ಲಿ ಅವಶ್ಯಕವಾಗಿರುವ ಕೌಶಲಗಳನ್ನು ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ಕ್ರಮ ವಹಿಸಬೇಕು. ಫ್ಯೂಚರ್ ಸಿಲ್ಕ್ ಯೋಜನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾಳೆಯಿಂದ ಜುಲೈ 1 ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು, ಅಭಿಯಾನ ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿ ಹೊಂದಲಾಗಿದೆ. 479 ಬೂತ್ಗಳಲ್ಲಿ 2046

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ನೀರು ಕುಡಿಯುವ ನೀರು ಒದಗಿಸುವುದು.

0: ಲಸಿಕಾದಾರರು ಈ ಅಭಿಯಾನದಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕಾರವಾರ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ 5 ವರ್ಷದೊಳಗಿನ ಎಲ್ಲ ಮಕ್ಕಳು ಲಸಿಕೆ ಪಡೆಯುವಂತೆ ಹಾಗೂ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದ್ದಾರೆ. ಇದೇ 28ರಂದು ಪಾಲಕರು ಪೋಷಕರು 5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆ ಹಾಕಿಸುವಂತೆ, ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ಲಬುರಿಂಗ್ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,42,030 ಮನೆಗಳಿದ್ದು, ಈ ಎಲ್ಲ ಮನೆಯ ಮಕ್ಕಳಿಗೆ ಲಸಿಕೆ ನೀಡಲು ಜಿಲ್ಲೆಯಲ್ಲಿ ಒಟ್ಟು 471 ಬೂತುಗಳನ್ನು ಗುರುತಿಸಲಾಗಿದೆ. 33 ಸಂಚಾರಿ ತಂಡ, 1 ಮೊಬೈಲ್ ಸಂಚಾರಿ ತಂಡ ರಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಳೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ ಆಚರಣೆ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಾದಕ ದ್ರವ್ಯ ಸೇವನೆಯ ದುಷ್ಪರಿಣಾಮಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿವಿಲ್ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರ್ಬಳಕೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಗುಂಜನ್ ಆರ್ಯ, ಉಪ ಪೊಲೀಸ್ ಆಯುಕ್ತೆ ಶ್ರುತಿ ಎನ್ಎಸ್ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಳೆಗಾಲ ಆರಂಭವಾಗಿರುವುದರಿಂದ ಗ್ರಾಮೀಣ ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಬೇಕು ಎಂದು ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಇಒ ನೋಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಮ್ ಶಾ ಸೂಚಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜೆಜೆಎಂ ಕಾಮಗಾರಿ ನರೇಗಾ ಸಮರ್ಪಕ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಸರಬರಾಜು ಮಾಡುವ ವೇಳೆ ನೀರು ಕಲುಷಿತಗೊಳ್ಳುವ ಸಂಭವ ಹೆಚ್ಚಿರುತ್ತದೆ. ಮುಖ್ಯವಾಗಿ ಚರಂಡಿ ಪಕ್ಕದ ಮತ್ತು ಹಳೆಯ ಪೈಪ್ಲೈನ್ಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಹಳೆಯ ಅಥವಾ ಒಡೆದು ಹೋಗಿರುವ ಪೈಪ್ಲೈನ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತ್ವರಿತವಾಗಿ ದುರಸ್ತಿಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಖಾತ್ರಿಪಡಿಸುವ ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಸನ್ನದ್ಧರಾಗುವ ನಿಟ್ಟಿನಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಬೊಮ್ಮಸಂದ್ರದ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಅಗ್ನಿ ಸುರಕ್ಷತಾ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28ರಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.

0: ಆಕಾಶವಾಣಿ ಧಾರವಾಡ. ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.
1: ಮಾಯಾ ಮಾಯಾ,
2: ಆಹಾ ಹಾ ಮಂಜುಳಾ, ಬಾ ಬಾ ಒಳಗಿದ್ದೀನಿ.
1: ಆತಾತ್ ನೀನು, ಹೊರಗ್ ಬರ್ತೀನಿ ಆರಾಮ್ ಸ್ವಲ್ಪ ಹೊತ್ ಕೂತ್ ಮಾತಾಡೋಣ ಇಬ್ರು ಅಂತ ಹೇಳುದ್ ಒಂದ್, ಒಳಗ್ ಸಂಸಾರ ಜಂಜಾಟದಾಗ ಕೂತ್ ಅಂದ್ರ ನಿನಗೆ ಯಾರು ಬಂದದ್ ಕಾಣಂಗಿಲ್ಲ ಕೇಳಂಗಿಲ್ಲ.
2: ಹಂಗ ಅನ್ಬೇಡ ಮಂಜುಳಾ, ನೋಡಿ ನಿಮ್ಮ ಮುಂದೆ ನಾನು ಪ್ರತ್ಯಕ್ಷ.
1: ಹೌದು ಪ್ರತ್ಯಕ್ಷ, ಅಲ್ಲೋಡು ಅಲ್ಲಿ ಇಣಕ್ಲಿಕತ್ತೀನಿ. ಅದೇನಲ್ಲಿ ಅಷ್ಟೊಂದು ಸಾಮಾನ ಅಲ್ಲಿಟ್ಟಿ ಇಲ್ಲೇನೋ ಮಾಡ್ಲಿಕತ್ತಿ, ಏನ್ ನಡೆಸಿಯರಿ ಏನಂತ?
2: ತಡಿವಾ ತಡಿವಾ, ಏನಂತ ಹೇಳಿ ಮಂಜುಳಾ, ಇದೊಂದಿರ್ತದ ಅದೊಂದಿರ್ತದ ಅಲ್ಲ ಮನಿ ಸಂಸಾರ ಅಂದ್ಮೇಲೆ ನಿನಗೆ ನಾ ಎಲ್ಲ ಹೇಳಬೇಕಾಗಿದೇನು? ಇದೆಲ್ಲ ಇರೋದಲ್ಲ ಮನ್ಯಾಗ, ಇದೊಂದ್ ಕೆಲ್ಸ ಇರ್ತದ ಅದೊಂದ್ ಕೆಲ್ಸ ಇರ್ತದ, ಅದೊಂದ್ ಸಪ್ ತಲೆ ಹಾಕೊಂಡಿರ್ತೀನಿ, ಇದೊಂದ್ ಸಪ್ ತಲೆ ಹಾಕೊಂಡಿರ್ತೀನಿ, ಇದಾದ್ಮೇಲೆ ಅದ್ ಮಾಡು ಅದ್ ಮಾಡಲಿ, ಇದು ಒಟ್ಟ ಮುಗಿಯಂಗೆ ಇಲ್ಲಿ ನೋಡ ಕೈಯಾಗಿನ ಕೆಲ್ಸ.
1: ಅಲ್ಲ ಸಂಸಾರ ಜೀವನ ಕುಟುಂಬ ಅಂದ್ರೆ ಇದೆಲ್ಲ ಸಾಮಾನ್ಯವಾದದ್ದನ.
2: ಖರೆಯದ ಮಂಜುಳಾ, ಏನಂದ್ರ ಸಮಾಜದ ಒಂದು ಮುಖ್ಯ ಘಟಕ ಅಂತಂದ್ರ ಕುಟುಂಬ ನೋಡು. ನಾವು ಕುಟುಂಬ ಬಿಟ್ಟು ಹೆಂಗ್ ಬ್ಯಾರೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳು?
1: ಖಂಡಿತ, ಈ ಕುಟುಂಬ ಅಂದ್ರ ಕುಟುಂಬದಿಂದ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿ ಆಗ್ತಾನ. ನಮ್ಮ ಕುಟುಂಬದೊಳಗ ನಾವು ಏನ್ ಕಲಿತೀವಿ, ಏನ್ ಪಾಲಿಸ್ತೀವಿ, ಯಾವ ಸಂಸ್ಕಾರಗಳಿಂದ ನಾವು ಹೊರಗೆ ಬರ್ತೀವಿ, ಇದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕ ಕಾರಣ ಆಗ್ತದ ನೋಡು.

0: ಮನೆ. ಕುಟುಂಬ ಅಂದ್ರೆ ಏನು? ಅದರದೇ ಆದ ಒಂದು ಡೆಫಿನೇಷನ್ ಇದ್ದೇ ಇರ್ತದಲ್ಲ ಮಂಜುಳಾ. ಈಗ ರಕ್ತ ಸಂಬಂಧ ಅಥವಾ ಮದುವೆ ಇವುಗಳಿಂದ ಒಂದು ಪರಸ್ಪರ ಸಂಬಂಧ ಹೊಂದಿ ಒಂದ ಸೂರಿನಡಿ ವಾಸಿಸುವಂತಹ ಒಂದಷ್ಟು ಜನರ ಸಮೂಹ, ಇದಕ್ಕ ಕುಟುಂಬ ಅಂತ ಹೇಳ್ತೀವಿ. ಆ ಕುಟುಂಬ ಅವಿಭಕ್ತನೂ ಆಗಿರಬಹುದು, ವಿಭಕ್ತನೂ ಆಗಿರಬಹುದು. ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೀವಿ.
1: ಹೌದು, ಒಂದು ಕಾಲಕ್ಕೆ ನೋಡು ಮಾಯ, ನೀ ಕೂಡು ಕುಟುಂಬ ಅಂದೆಲ್ಲ, ಆ ಪರಿಕಲ್ಪನೆ ಎಷ್ಟು ಚಂದ ಇತ್ತಲ್ಲೇ,
0: ಬಹಳ ಚಂದ.
1: ಮನೆ ತುಂಬಾ ಜನ,
0: ಅಜ್ಜ ಅಜ್ಜಿ, ಕಾಕ ಕಾಕು, ಮೌಷಿ ಮಾಮ, ಮಕ್ಕಳು ಅವರ ಮಕ್ಕಳು ಮೊಮ್ಮಕ್ಕಳು, ಹಿಂಗ ಇದು ಕೂಡು ಕುಟುಂಬ.
1: ಹೌದು, ಅಂದ್ರ ಆ ಸೂರಿನೊಳಗೆ ಇರೋರಿಗೆ ಒಂದು ಪ್ರಶ್ನೆಯಾಗಿನೇ ಕಾಡ್ತಿದ್ದಿಲ್ಲ, ಒಂದು ಸಮಸ್ಯೆಯಾಗಿನೇ ಇರ್ತಿದ್ದಿಲ್ಲ. ಯಾಕಂದ್ರ ಆ ಬರುವಂತ ಸಮಸ್ಯೆಗೆ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ, ಸಮಾಧಾನ ಮಾಡಲಿಕ್ಕೆ, ಸಾಂತ್ವನ ನೀಡಲಿಕ್ಕೆ ಎಷ್ಟು ಹಿರಿಯ ತಲೆಗಳು, ಹಿರಿಯ ಕೈಗಳು ಇರ್ತಿದ್ವಲ್ಲ.
0: ಹಿಂಗಾಗಿ ಕುಟುಂಬ ಅನ್ನೋದು ಚೈಲ್ಡ್ ವೆಲ್ ಬೀಯಿಂಗ್ ಅಂದ್ರ ಮಕ್ಕಳ ಒಂದು ಸಮಗ್ರ ಬೆಳವಣಿಗೆಗೆ ನಾವು ಲಕ್ಷ್ಯ ಕೊಡಬೇಕು ಅಂತ. ಆದ್ರೆ ನೀ ಹೇಳಿದಿ ನೋಡು, ಆ ಅವಿಭಕ್ತ ಕುಟುಂಬದೊಳಗ ಅದ್ರ ಪ್ರಶ್ನೆನೆ ಇರ್ತಿದ್ದಿಲ್ಲ. ಒಬ್ರು ಇನ್ನೊಬ್ರು ಸಮಸ್ಯೆಯನ್ನ ನೋಡಿಬಿಡ್ತಿದ್ರು, ಅವು ಸಮಸ್ಯೆ ತಾನಾಗೆ ಪರಿಹಾರ ಕಂಡ್ಕೊಂಡ್ ಬಿಡ್ತಿದ್ವು.

0: ಆದ್ರೆ ಮಂಜುಳ, ಇವತ್ತ ನಾವು ಕುಟುಂಬದೊಳಗ ಮಕ್ಕಳಿಗೆ ಮೌಲ್ಯಗಳನ್ನ ತಿಳಿಸ್ಕೊಡ್ಬೇಕಾಗಿದೆ.
1: ಹೌದು, ಮತ್ತ ನೋಡ್ ಮಾಯ, ಈ ಕೂಡು ಕುಟುಂಬದ ಒಂದು ಕಲ್ಪನೆ ಏನಿತ್ತು ಸ್ವಲ್ಪ ದಿನದ ಹಿಂದಿತ್ತು, ಆಮೇಲೆ ನಮ್ಮ ಜೀವನ ಯಾವ ಊರಿನಲ್ಲದ, ಎಲ್ಲಿ ನಾವು ಜೀವನ ಮಾಡ್ಲಿಕ್ಕತ್ತೀವಿ ಅನ್ನೋದ್ರ ಮೇಲೆ ಈ ಕುಟುಂಬ ವ್ಯವಸ್ಥೆ ಇತ್ತು. ಇವತ್ತೇನಾಗಿದೆ ಹೇಳು, ಪುರುಷ ಮಹಿಳೆ ಸರಿಸಮವಾಗಿ ಕಲಿತಾರ, ಇಬ್ರು ಉದ್ಯೋಗ ನಿರತರಾಗ್ಯಾರ.

0: ಕುಟುಂಬದ ಒಂದು ಕಲ್ಪನೆ ಏನಿತ್ತು, ಸ್ವಲ್ಪ ದಿನದ ಹಿಂದಿತ್ತು. ಆಮೇಲೆ ನಮ್ಮ ಜೀವನ ಯಾವ ಊರಿನಲ್ಲದ, ಎಲ್ಲಿ ನಾವು ಜೀವನ ಮಾಡ್ಲಿಕ್ಕತ್ತೀವಿ ಅನ್ನೋದ್ರ ಮೇಲೆ ಈ ಕುಟುಂಬ ವ್ಯವಸ್ಥೆ ಇತ್ತು. ಇವತ್ತೇನಾಗಿದೆ ಹೇಳು, ಪುರುಷ ಮಹಿಳೆ ಸರಿಸಮವಾಗಿ ಕಲಿತಾರ, ಇಬ್ರು ಉದ್ಯೋಗ ನಿರತರಾಗ್ಯಾರ. ಹಂಗಿದ್ದಾಗ ನಾವು ನಗರೀಕರಣದತ್ತ ಹೆಚ್ಚು ಬಂದ್ಬಿಟ್ಟಿವಿ. ಇಲ್ಲಿ ನಿನಗ ಕೂಡು ಕುಟುಂಬಗಳ ಸಂಖ್ಯೆ ಸ್ವಲ್ಪ ಕಡಿಮೆ.
1: ಹೌದು,
0: ಇಲ್ಲಿ ನಾವು ನೀ ಹೇಳ್ದಂಗ ನ್ಯೂಕ್ಲಿಯರ್ ಫ್ಯಾಮಿಲಿ ಒಳಗ ಇರ್ತೀವಿ.
1: ಒಂದು ರೀತಿ ಒಳಗ ಕಾಲಕ್ಕೆ ತಕ್ಕಂಗ ಬದಲಾವಣೆ, ನಾವು ಅದಕ್ಕೆ ಹೊಂದ್ಕೊಂಡು ಹೋಗಬೇಕಾಗ್ತದಲ್ಲ ಮಂಜುಳಾ.
0: ಹೌದು, ಆದ್ರೆ ಒಂದು ಮುಖ್ಯ ವಿಷಯ ನೀ ಏನ್ ಮಾತಾಡಿದಿಲ್ಲಿ ಅಂದ್ರ, ನಮ್ದು ಕೂಡು ಕುಟುಂಬ ಇರ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ಲಿ, ಅಲ್ಲೇ ನಾವು ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸಬೇಕು ಅನ್ನೋದು. ಮೌಲ್ಯವನ್ನ ಪಡೆದಂತ ಮಕ್ಕಳು ಅವರ ಒಂದು ಬೆಳವಣಿಗೆ ಬೇರೆ ರೀತಿಯಲ್ಲೇ ಆಗ್ತದೆ. ಮೌಲ್ಯ ಗೊತ್ತಿಲ್ಲದಂತ ಮಕ್ಕಳು, ಸಂಸ್ಕಾರವನ್ನ ಅರಿಲಾರದಂತ ಮಕ್ಕಳು ಇವತ್ತು ಸಮಾಜ ಘಾತಕ ವ್ಯಕ್ತಿಗಳಾಗಿ ಮಾರ್ಪಡ್ಲಿಕ್ಕೆ.
1: ಹೌದು,
0: ಅಂದ್ರೆ ಇದಕ್ಕ ನಮ್ಮ ಕುಟುಂಬ ವ್ಯವಸ್ಥೆನೇ ಕಾರಣ.

0: ಸಮಾಜದೊಳಗ ನಮ್ಮ ಕುಟುಂಬ ಒಳ್ಳೆಯ ಮಕ್ಕಳನ್ನ ತಯಾರು ಮಾಡಿಕೊಟ್ರ ಅವರು ಸಮಾಜಕ್ಕೆ ಕೊಡುಗೆ ಅಂತಾನೆ ಹೇಳಬಹುದು. ಹಂಗಾಗಿ ನಾವು ಇದರ ಬಗ್ಗೆ ಲಕ್ಷ್ಯ ವಹಿಸಲಿಕ್ಕೇ ಬೇಕು. ಒಂದು ಜವಾಬ್ದಾರಿ, ಇನ್ನೊಂದು ಶಿಸ್ತು, ಇನ್ನೊಂದು ಹಿರಿಯರನ್ನ ಗೌರವಿಸುವಂತಹದ್ದು, ಮತ್ತ ಅದರ ಜೊತೆಗೆ
1: ಒಂದು ಸಹಾನುಭೂತಿ ಇರಬೇಕು ಅಂತ ಅಲ್ಲ ಮಾಯಾ. ಎಲ್ಲಕ್ಕಿಂತ ಮುಖ್ಯ ಇವತ್ತೇನಂದ್ರ ವ್ಯಕ್ತಿಗಳಿಗೆ ಪರಸ್ಪರ ಗೌರವ ಕೊಡಬೇಕು. ಅದರಲ್ಲೂ ಕೂಡ ಮಹಿಳೆಯರಿಗೆ ಒಂದು ಗೌರವ ಕೊಡುವ ಪದ್ಧತಿಯನ್ನ ನಾವು ಗಂಡು ಮಕ್ಕಳಿಗೆ ಚಿಕ್ಕವರಿದ್ದಾಗಲೇನೆ ಕಲಿಸಿಬಿಟ್ವಿ ಅಂದ್ರ ಇವತ್ತು ಸಮಾಜದ ಒಂದು ನೆಮ್ಮದಿಗೆ ಧಕ್ಕೆ ಆಗಿರುವಂತ ಈ ಅತ್ಯಾಚಾರ, ಬಲಾತ್ಕಾರ, ಒಂದು ಹೆರಾಸ್ಮೆಂಟ್, ಇವುಗಳೆಲ್ಲ ಕಡಿಮೆ ಆಗ್ತಾವ್ ನೋಡ್ರಿ.
0: ಅದಕ್ಕನ ಈ ಮಕ್ಕಳಿಗೆ ನಾವೇನು ಮೌಲ್ಯಗಳನ್ನ ಕೊಡ್ತೀವಲ್ಲ ಅದ್ರೊಳಗೆ ನಾವು ಬಹಳ ಜಾಗರೂಕರಾಗಿ ಇವನ್ನೆಲ್ಲಾ ಅಂಶಗಳನ್ನ ಕಲಿಸಬೇಕು ನೋಡ್. ಮುಖ್ಯವಾಗಿ ನಾವು ತಂದೆ ಅನ್ನೋ ಏನಿರ್ತಾನಲ್ಲ ಅವ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡಬೇಕು, ಹಿರಿಯರಿಗೆ ನಾವು ಗೌರವ ಕೊಡಬೇಕು, ಇದನ್ನೆಲ್ಲ ಕಲಿಸಿಕೊಟ್ಟಾಗ ತಾಯಿ ಅನ್ನಕ್ಕೆ ಜೊತೆಯಾಗಿ ನಿಂತಿರ್ತಾಳ. ತಾಯಿ ಕೂಡ ಯಾವಾಗ್ಲೂ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕನಸು ಕಾಣ್ತಿರ್ತಾಳ. ಮಕ್ಕಳಿಗೆ ನಾವು ಏನ್ ಕಲಿಸಬೇಕು, ಏನ್ ಮಾಡಬೇಕು. ಆಮೇಲೆ ಇನ್ನೊಂದು ಜವಾಬ್ದಾರಿ ಏನ್ ಗೊತ್ತನ, ಒಂದು ಭದ್ರತೆಯನ್ನು ಕೂಡ ನಾವು ಒದಗಿಸಬೇಕಾಗ್ತದೆ ಮಕ್ಕಳಿಗೆ. ಈ ನಿಟ್ಟಿನೊಳಗ ಅವರನ್ನ ಸಶಕ್ತರನ್ನಾಗಿ ಮಾಡಬೇಕಾಗ್ತದ ನೋಡ್ ಮಂಜುಳಾ.
1: ಹೌದು ಹೌದು. ಅಂದ್ರ ಇವತ್ತ ನಾವು ಮಕ್ಕಳನ್ನ ಕೆಲವು ವಯಸ್ಸಿನಲ್ಲಿ ಮಕ್ಕಳಾಗೇನೆ ನೋಡ್ಬೇಕು, ಅವರಿಗೊಂದು ಜವಾಬ್ದಾರಿಯನ್ನ ಕೊಡಬೇಕು. ನಮ್ಮ ಸರಿಸಮವಾಗಿ ಅವ್ರನ್ನ ಕೂಡಿಸಿಕೊಂಡು ಒಂದು ಚರ್ಚೆಗಳಲ್ಲಿ ಪಾಲ್ಗೊಳ್ಳು ಹಂಗ್ ಮಾಡ್ಬೇಕು. ಎಷ್ಟೋ ಸಂದರ್ಭದೊಳಗ ನಾನು ನೋಡ್ತಿರ್ತೀನಿ, ಏ ಮಾಯಾ ನೀ ಸಣ್ಣ ವಿದ್ಯೆ ಹೋಗು, ನಿನಗೇನ್ ತಿಳಿಯಂಗಿಲ್ಲ ಅಂತಿರ್ತೀವಿ. ನಿನಗೇನ್ ತಿಳಿತದ, ಹೋಗು ಏನ್ರಿ ಮನಿ ಕೆಲಸ ಮಾಡ್ಕೋ ಅಂತ ಹೆಣ್ಮಕ್ಳಿಗೆ ಗದರ್ತೀವಿ. ಹಂಗ್ ಮಾಡಬಾರದು. ಅವರನ್ನು ಕೂಡಿಸ್ಕೋಬೇಕು, ಅವರಿಗೆ ಆಗು ಹೋಗುಗಳ ಬಗ್ಗೆ ತಿಳುವಳಿಕೆ ಹೇಳಬೇಕು. ಒಂದು ಕುಟುಂಬದಲ್ಲಿ ಅವರು ಒಂದು ಸದಸ್ಯ ಅನ್ನೋದನ್ನ ನಾವು ಚಿಕ್ಕಂದಿನಿಂದಾಗ್ಲೇ ಮನವರಿಕೆ ಮಾಡಿಕೊಟ್ಟಾಗ ಅವರಿಗೆ ಒಂದು ಜವಾಬ್ದಾರಿ ಬೆಳೀತದ ಮಕ್ಕಳಲ್ಲಿ.
0: ಹೌದು, ಆ ಜವಾಬ್ದಾರಿ ಅನ್ನೋದನ್ನ ನಾವು ಬೆಳೆಸಲಿಕ್ಕೇ ಬೇಕು.

0: ಹೋಗಿಸುವಂತಹ ಮನಸ್ಥಿತಿ ನಮ್ಮ ಮಕ್ಕಳಿಗದ. ಈ ಸಂದರ್ಭದೊಳಗ ನಮ್ಮ ಮಕ್ಕಳು ಹೊರಗು ಹೋಗುವಂತಹ ಸ್ಥಿತಿ ಒಳಗ ಅವರಿಗೆ ತಮ್ಮದೇ ಆದ ಭದ್ರತೆ ಅನ್ನೋದು ಒಂದು ಸ್ವಲ್ಪ ಕಾಳಜಿ ಇರ್ತದ. ಯಾವಾಗ್ಲೂ ನಾವು ಸೆಕ್ಯೂರ್ಡ್ ಇರಬೇಕು ಅಂದ್ರ ಅದಕ್ಕೆ ಬೇಕಾದಂತಹ ಒಂದು ತಯಾರಿ ಮಾಡ್ಕೋಬೇಕಾಗ್ತದ. ಮಕ್ಕಳು ನಾವು ಈಗ ಅಂತೀವಿ ನೋಡು, ಸಣ್ಣವರಿದ್ದಾಗಿಂದ ಸ್ಪೂನ್ ಫೀಡಿಂಗ್ ಮಾಡ್ಬಿಟ್ಟಾಳ ಅಕ್ಕಿ ಅಂತ. ಪ್ರೀತಿ ಕೊಡಬಾರದು ಅಂತಲ್ಲ, ನಾವು ಮಕ್ಕಳಿಗೆ ತುತ್ತು ಮಾಡಿ ಉಣಿಸೋಣ, ಅದರ ಜೊತೆಗೆ ಅವರು ತಮ್ಮ ಕಾಲ್ ಮೇಲೆ ತಾವು ನಿಲ್ಬೇಕು ಅನ್ನುವಂತಹ ಒಂದು ಶಕ್ತಿ ಅವರನ್ನ ಪಡ್ಕೋಬೇಕು.
1: ಹೌದು,
0: ಅದನ್ನ ನಾವು ಅವರಿಗೆ ಕೊಡಬೇಕು.
1: ಅದರಲ್ಲೂ ವಿಶೇಷವಾಗಿ ಮಾಯಾ ನಮ್ಮ ಕೇಳುಗರು ಅದರಲ್ಲೂ ಮಹಿಳೆಯರು ಏನ್ ಗಮನಿಸಬೇಕು ಅಂತಂದ್ರ, ಇವತ್ತ ಮನೆಗೆ ಒಂದ ಮಗು ಇರ್ತದ, ಕೊನೆಯ ತನಕನು ಅದನ್ನ ಹಿಂದಿಂದ ಅಡ್ಡಾಡೋದು. ದೊಡ್ಡವರಾಗಿ ಇಂಜಿನಿಯರಿಂಗ್ ಮೆಡಿಕಲ್ ಓದ್ತಿರ್ತಾರ, ಅವಾಗೂ ಕೈ ತುತ್ತು ಮಾಡಿ ತಿನ್ನಿಸೋದು. ಅಂದ್ರೆ ಆ ಮಕ್ಕಳಿಗೆ ಜೀವನವನ್ನ ಎದುರಿಸೋ ಕಲೆನೆ ಕಲಿಸಿರೋದಿಲ್ಲ. ಯಾಕಂದ್ರೆ ಎಷ್ಟು ದಿನ ನಾವಿರ್ತೀವಿ, ಮಕ್ಕಳು ನಾಳೆ ಅವ್ರ ಬದುಕನ್ನ ಅವ್ರು ಕಟ್ಕೊಳ್ಬೇಕು, ಸಮಾಜವನ್ನ ಎದುರಿಸಬೇಕು, ಸಮಾಜದ ಜೊತೆಗೆ ಬದುಕಬೇಕು ಅಂತಂದಾಗ ಆ ಮಕ್ಕಳಿಗೆ ಒಂದು ನಾವು ನಂಬಿಕೆ ವಿಶ್ವಾಸವನ್ನ ಇಡಬೇಕು. ಅವ್ರಿಗೆ ನಾವು ಹಿಂದಿದ್ದೀವಿ, ನೀನು ಮುಂದುವರಿ ಅನ್ನುವ ಒಂದು ಮಾನಸಿಕ ಧೈರ್ಯವನ್ನ ನಾವು ತುಂಬಿದಾಗ ಆ ಮಕ್ಕಳು ಪರಿಪೂರ್ಣ ಪ್ರಜೆಗಳಾಗ್ತಾರೆ. ಅಂದ್ರೆ ಇಲ್ಲೇ ಕುಟುಂಬದ ಪಾತ್ರ ಬಹಳ ದೊಡ್ಡದು.
0: ಹೌದು, ಕುಟುಂಬದಿಂದ ಸಮಾಜ, ಸಮಾಜದಿಂದ ನಮ್ಮ ರಾಜ್ಯ, ರಾಜ್ಯದಿಂದ ರಾಷ್ಟ್ರ. ಹೀಗಾಗಿ ಒಂದು ರಾಷ್ಟ್ರದ ಉತ್ತಮ ನಿರ್ಮಾಣಕ್ಕಾಗಿ ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕಾಗ್ತದೆ ನಾವು.
1: ಹೌದು,
0: ಅವರಲ್ಲಿ ಮೌಲ್ಯಗಳನ್ನು ತುಂಬಬೇಕು, ಅವರಲ್ಲಿ ಶಿಸ್ತನ್ನ ಹೇಳಿಕೊಡಬೇಕು, ಅವರಿಗೆ ಗೌರವ ಕೊಡಬೇಕು ನೀವು ಹಿರಿಯರಿಗೆ ಅನ್ನೋದನ್ನ ಪದೇ ಪದೇ ಹೇಳ್ಕೊಡ್ಬೇಕು. ಯಾವುದೇ ಸಂದರ್ಭ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಒಂದು ಶಕ್ತಿಯನ್ನ ನಾವು ನಮ್ಮ ಮಕ್ಕಳೊಳಗ ತುಂಬಬೇಕು.
1: ಹೌದು, ಮತ್ತೆ ಇನ್ನೊಂದು ಮುಖ್ಯ ಅಂದ್ರೆ ಮಾಯಾ, ಒಂದು ಕುಟುಂಬ ಅಂತಂದಾಗ ಅಲ್ಲಿ ಒಂದು ಸಕಾರಾತ್ಮಕ ಯೋಚನೆಗಳು, ಉತ್ತಮ ಹವ್ಯಾಸಗಳು ಇರಬೇಕು. ಈಗ ಯಾವ್ಯಾವುದೋ ಚಟಕ್ಕೆ ದಾಸರಾದಂತ ತಂದೆ ತಾಯಿ ಇದ್ರೆ ಅವರು ಮಕ್ಕಳಿಗೆ ಹೇಗೆ ಒಂದು ಬದುಕನ್ನು ಕೊಡ್ಲಿಕ್ಕೆ ಸಾಧ್ಯದ? ಹಂಗಾಗಿ ಚಟಗಳಿಂದ ಅವರೂ ದೂರ ಇರಬೇಕು, ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದಾಗ ಮಕ್ಕಳು ಸದೃಢ ನಾಗರಿಕರಾಗ್ತಾರ ಅಂತ ನಂಗೆ ಬಹಳ ನಂಬಿಕೆ ವಿಶ್ವಾಸ ಅದ ನೋಡ್.
0: ನೀಯರೇ ಏನು, ನಾನರೇ ಏನು, ನಮಗೆ ಕುಟುಂಬ ಅಂದ್ರೆ ನಮ್ಮ ಮಕ್ಕಳ ಬೆಳವಣಿಗೆ, ಅವರು ಸಮಾಜದ ಒಂದು ಉತ್ತಮ ವ್ಯಕ್ತಿ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಕನಸಲ್ಲೇನಾ ಮಂಜುಳಾ?
1: ಖಂಡಿತ.

ತೆಗೆದಂದ್ರ ಮಂಜುಳಾ, ಒಂದು ಊರಿಂದ ಬೇರೆ ಕಡೆ ಹೋಗಿ ಶಿಕ್ಷಣ ಪಡೆಯುವಂತಹ ಒಂದು ಮನಸ್ಥಿತಿಯನ್ನ ಮಕ್ಕಳು ತಂದ್ಕೊಂಡಾವ. ಅಂದ್ರ ನನಗ್ ಬೇಕಾದನ್ನ ಓದ್ಬೇಕು, ನನ್ಗ ಯಾವ್ದ್ರೊಳಗ ಆಸಕ್ತಿ ಅದ ಅದ್ರೊಳಗ ಮುಂದುವರಿಯಬೇಕು ಅನ್ನೋದಂತದ್ದು. ಯಾಕಂದ್ರೆ ಈಗ ಸಾಕಷ್ಟು ಸೌಲಭ್ಯಗಳವ, ಅವಕಾಶಗಳವ, ಅವುಗಳನ್ನ ಉಪಯೋಗ

0: ಭಾವಯಾನ ಮಾತುಗಳ ಅಲೆಯಲ್ಲಿ ಕವಿಯ ಗಾನ ಇದೇ ಭಾವಯಾನ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.
1: ಆಕಾಶವಾಣಿ ಧಾರವಾಡ.
2: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ. 9686860310.

0: ರೋಗಿ ಕರೆ ಮಾಡಿ ಫೋರ್ಟಿಸ್ ಹಾಸ್ಪಿಟಲ್ ಕನಿಂಗ್ಹ್ಯಾಮ್ ರೋಡ್.
1: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
0: 9448112323
1: ಅಥವಾ
0: 7353112323.
1: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಕೇಳುವರೆ, ಈ ಮುಂಜಾನೆ 8:30 ಡಾಕ್ಟರ್ SR ರಾಮನ್ಗೌಡರ್ ಆಸ್ಪತ್ರೆ, ಮಾಳಾಪುರ ರಸ್ತೆ, ಧಾರವಾಡ ಪ್ರಾಯೋಜಿತ ಆರೋಗ್ಯ ದಂಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಮಾಯಾರಾಮನ್. 8:45 ಹಳೆ ಗಂಟು ಹೊಸ ನಂಟು ಮಾತನಾಡುತ್ತಾರೆ ಮಲ್ಲಿಕಾರ್ಜುನ್ ಹುಲಗಬಾಳಿ. 9:05 ಸಾಕ್ಷಿ ಎ ಹಿರೇಮಠ ಅವರಿಂದ ಸುಗಮ ಸಂಗೀತ. 9:15 ಕನ್ನಡ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಕನಕದೀಪ. ರಾಮಧಾನ್ಯ ಚರಿತೆ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ ಮಾಡುತ್ತಾರೆ ಗಾಯತ್ರಿ ಸರದೇಶ್ ಪಾಂಡೆ. ವ್ಯಾಖ್ಯಾನ ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. ಪ್ರಸ್ತುತಿ ಜಿ ಸುರೇಖ ಸುರೇಶ್. 9:30 ಹಲೋ ನಂದನ ನೇರ ಫೋನ್ ಇನ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ವಿವಿಧ ಕಲಾವಿದರಿಂದ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮ. 11:00 ಕೇಳು ಗೆಳತಿ ನೇರ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ತರ್ಲಗಟ್ಟಿ ಅವರಿಂದ ಸಿತಾರ್ ವಾದನ. ವನಿತಾ ವಿಹಾರ. ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. 12:35 ಭಾವಗೀತೆಗಳು. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಕರು ಟಿ ಶ್ಯಾಮ ಪ್ರಸಾದ್. ಜನಪದ ಜನಪದ ಸಂಗೀತ ಕಾರ್ಯಕ್ರಮ. ಸಂಬಾಳ ವಾದನ ಕೇಳಲಿದ್ದೀರಿ ವಿಶ್ವನಾಥ್ ಡಿ ದೇವದಾಸ್ ಮತ್ತು ತಂಡದವರಿಂದ. 1:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. 2:40 ಭಾವಯಾನ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪು ಲೇಕ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ

0: ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ವಾರ್ತೆಗಳ ವಿವರ. ಅರ್ಮೇನಿಯಾದಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಮತ್ತು ಅವರ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿನ್ನೆ ಅರ್ಮೇನಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ್ದರು. ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ನಂತರ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತ ಮತ್ತು ಅರ್ಮೇನಿಯಾ ನಡುವಿನ ಪ್ರಮುಖ ಕ್ಷೇತ್ರಗಳಲ್ಲಿ ಆತ್ಮೀಯ ಮತ್ತು ಬಹುಮುಖಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರಿಂದ ಜನರಿಗೆ ಸಂಬಂಧಗಳು ಸೇರಿವೆ. ಭಾರತ ಅರ್ಮೇನಿಯಾ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಇಂದು ಮತ್ತು ನಾಳೆ ಹರಿಯಾಣದ ಗುರುಗ್ರಾಮದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಗಳ ಮೇಲೆ ಗಮನಹರಿಸಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಲಭ್ಯತೆ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆಗಳ ಮೇಲಿನ ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಮುನ್ನಡೆಯುತ್ತಿದೆ. ಜಾಗತಿಕ ದಕ್ಷಿಣ ರಾಷ್ಟಗಳ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಭಾರತಕ್ಕೆ ಈ ಸಭೆ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಲಿದೆ. ಉತ್ತರಾಖಂಡದ ಪಿತೋರ್ಗಢ್ ಜಿಲ್ಲೆಯ ಲಿಪುಲೆ ಕಣಿವೆಯ ಮೂಲಕ 26 ಭಾರತೀಯ ವರ್ತಕರ ಮೊದಲ ತಂಡ ನಾಳೆ ಚೀನಾದ ಆಧಿಪತ್ಯದಲ್ಲಿರುವ ಟಿಬೆಟ್ ಪ್ರದೇಶವನ್ನು ಪ್ರವೇಶಿಸುವ ನಿರೀಕ್ಷೆ ಇದೆ. ಇದು 6 ವರ್ಷಗಳ ಸುದೀರ್ಘ ಬಿಡುವಿನ ನಂತರ ಗಡಿ ವ್ಯಾಪಾರ ಪುನರಾರಂಭಗೊಳ್ಳುತ್ತಿರುವುದರ ಸಂಕೇತವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಅಧಿಕಾರಿ ಹಾಗೂ ದಾರ್ಜುಲಾ ಉಪವಿಭಾಗಾಧಿಕಾರಿ ಆಶೀಶ್ ಜೋಶಿ ಅವರು ಒಟ್ಟು 26 ಪಾಸುಗಳನ್ನು ನೀಡಲಾಗಿದ್ದು ಇದರಲ್ಲಿ 17 ವರ್ತಕರು ಮತ್ತು 9 ಸಹಾಯಕರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವ್ಯಾಪಾರ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಗುಂಜಿಯಲ್ಲಿ ಕಸ್ಟಮ್ಸ್ ಕಚೇರಿಯನ್ನು ಸಹ ತೆರೆಯಲಾಗಿದೆ. ವರ್ತಕರು ಈಗಾಗಲೇ ತಮ್ಮ ಸರಕುಗಳನ್ನು ಲಿಪುಲೇಕ್ ಪಾಸ್ ಬಳಿಯ ಹಳ್ಳಿಗಳ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಜೋಶಿ ಮಾಹಿತಿ ನೀಡಿದ್ದಾರೆ. ಆಡಳಿತ ಮಂಡಳಿ ಇದುವರೆಗೆ 103 ಹೆಚ್ಚು ವರ್ತಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದು ಸದ್ಯದಲ್ಲೇ 25 ವರ್ತಕರ 2ನೇ ತಂಡಕ್ಕೆ ವ್ಯಾಪಾರ ಪಾಸುಗಳನ್ನು ನೀಡಲು ಯೋಜಿಸುತ್ತಿದೆ. ವರ್ತಕರಿಗೆ ಸಹಾಯ ಮಾಡಲು ಆಡಳಿತ ಮಂಡಳಿಯು ನಬಿದಾಂಗ್ ಬಳಿ ಒಂದು ಸ್ಥಳವನ್ನು ನಿಗದಿಪಡಿಸಿದೆ. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಇಂಗ್ಲೆಂಡ್ಗೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮುಂದಿನ ತಿಂಗಳ 15ರಂದು ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮತ್ತು ಸಹವರ್ತಿ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಜಾರಿಗೆ ಬರುವ ಮುನ್ನ ಈ ಭೇಟಿ ನಡೆಯಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಗೋಯಲ್ ಯುನೈಟೆಡ್ ಕಿಂಗ್ಡಮ್ನ ವ್ಯವಹಾರ ಮತ್ತು ವ್ಯಾಪಾರದ ರಾಜ್ಯ ಕಾರ್ಯದರ್ಶಿ ಪೀಟರ್ ಕೈಲ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಭಾರತೀಯ

0: ರಫ್ತಿಗೆ ಮಾರುಕಟ್ಟೆ ಪ್ರವೇಶ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ನಿಯಂತ್ರಕ ಸಮನ್ವಯ, ಕಸ್ಟಮ್ ಸೌಲಭ್ಯ ಮತ್ತು ಸುಂಕದ ಉದಾರೀಕರಣ ಸೇರಿದಂತೆ ವ್ಯಾಪಾರ ಒಪ್ಪಂದದ ಮೇಲೆ ಚರ್ಚೆಗಳು ನಡೆಯಲಿವೆ. ಎರಡೂ ದೇಶಗಳ ನಡುವೆ ವೃತ್ತಿಪರರು ಮತ್ತು ವ್ಯವಹಾರಗಳನ್ನು ಬೆಂಬಲಿಸುವ ಡಿಸಿಸಿಯ ಕಾರ್ಯಾಚರಣೆಯ ಮಾರ್ಗಸೂಚಿಯನ್ನು ಸಹ ಪರಿಶೀಲಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಸೇವಾ ವಲಯಗಳಲ್ಲಿ ಮಾರುಕಟ್ಟೆ ಪ್ರವೇಶ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಹಾಗೂ ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಈ ಭೇಟಿಯ ಸಮಯದಲ್ಲಿ ಗೋಯಲ್ ಅವರು ಲಂಡನ್ನಲ್ಲಿ ನಡೆಯಲಿರುವ ಇಂಡಿಯಾ ಗ್ಲೋಬಲ್ ಫೋರಂನ ಉದ್ಘಾಟನಾ ಅಧಿವೇಶನದಲ್ಲಿ ಬಂಡವಾಳ, ನಾವೀನ್ಯತೆ ಮತ್ತು ಯುಕೆ ಇಂಡಿಯಾ ಕ್ಷಣ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಉದ್ಯಮ ಮುಖಂಡರು ಮತ್ತು ಹೂಡಿಕೆದಾರರೊಂದಿಗೆ ಸರಣಿ ಮಾತುಕತೆಗಳಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ. ಅಲ್ಲದೆ ಎಚ್ಎಸ್ಬಿಸಿ ಮತ್ತು ರೋಲ್ಸ್ ರಾಯ್ಸ್ ಸೇರಿದಂತೆ ಪ್ರಮುಖ ಜಾಗತಿಕ ಕಂಪನಿಗಳ ಹಿರಿಯ ಕಾರ್ಯನಿರ್ವಾಹಕರೊಂದಿಗೂ ಸಂವಾದ ನಡೆಸಲಿದ್ದಾರೆ. ಹಾಗೂ ಯುಕೆ ಇಂಡಿಯಾ ವ್ಯಾಪಾರ ಮಂಡಳಿ ಆಯೋಜಿಸಿರುವ ವ್ಯವಹಾರ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಜಾಗತಿಕ ಹಣಕಾಸು ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಏಷ್ಯಾ ಹೌಸ್ ಆಯೋಜಿಸಿರುವ ದುಂಡುಮೇಜಿನ ಚರ್ಚೆಯ ನೇತೃತ್ವವನ್ನು ಅವರು ವಹಿಸಲಿದ್ದಾರೆ. ಸಚಿವರ ಈ ಭೇಟಿಯು ಜಾಗತಿಕ ವ್ಯವಹಾರಗಳು ಮತ್ತು ಹೂಡಿಕೆದಾರರೊಂದಿಗೆ ಆರ್ಥಿಕ ಒಡಂಬಡಿಕೆಯನ್ನು ಬಲಪಡಿಸುವ ಹಾಗೂ 2030 ವೇಳೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನಡುವೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ 120 ಶತಕೋಟಿ ಯುಎಸ್ ಡಾಲರ್ಗಳನ್ನು ಸಾಧಿಸುವ ಗುರಿಯನ್ನು ಮುನ್ನಡೆಸುವ ಭಾರತದ ಬದ್ದತೆಯನ್ನು ಒತ್ತಿ ಹೇಳುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಸಂವಿಧಾನ ಹತ್ಯಾ ದಿವಸ ಅನ್ನು ಇಂದು ಆಚರಿಸಲಾಗುತ್ತಿದೆ. 1975 ಜೂನ್ 25ರಂದು ಭಾರತದ ಸಂವಿಧಾನವನ್ನು ಹೇಗೆ ದಮನಗೊಳಿಸಲಾಯಿತು ಎಂಬುದನ್ನು ನೆನಪಿಸುವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಅತಿರೇಕಗಳಿಂದಾಗಿ ಸಂಕಷ್ಟಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ನಮನ ಸಲ್ಲಿಸುವ ದಿನವೂ ಇದಾಗಿದೆ. 1975 ಇದೇ ದಿನದಂದು ಹೆಚ್ಚುತ್ತಿದ್ದ ರಾಜಕೀಯ ಅಶಾಂತಿ ಮತ್ತು ಅಂದಿನ ಪ್ರಧಾನಿ ಇಂದಿರಾಗಾಂಧಿ ನೇತೃತ್ವದ ಸರ್ಕಾರದ ಕಾನೂನು ಬದ್ದತೆಯನ್ನು ಪ್ರಶ್ನಿಸುವಂತಿದ್ದ ನ್ಯಾಯಾಂಗದ ಬೆಳವಣಿಗೆಗಳ ನಡುವೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿರುವ ಗ್ರೂಪ್ ಎ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ವನಿತೆಯರ ತಂಡ ಪ್ರಸ್ತುತ ಗ್ರೂಪ್ ಎನಲ್ಲಿ 2ನೇ ಸ್ಥಾನದಲ್ಲಿದೆ. 3 ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನು ಗೆದ್ದಿದೆ. ಬಾಂಗ್ಲಾದೇಶ ಕೂಡ 2 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಕಡಿಮೆ ನಿವ್ವಳ ರನ್ ರೇಟ್ ಕಾರಣ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಿನ 2 ಪಂದ್ಯಗಳ ಸರಣಿ ಇಂದು ಬೆಳಗ್ಗೆ ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ, ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ದತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ, ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳು. ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ

0: ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯ್ನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.

0: ಅರುಗಾಣಿಸು ಹರಿಯೇ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಮಿದುನ್ ಮುಕುಂದನ್, ಇಶಾ ಸುಚಿ, ಮೃದುಲಾ ಮುಕುಂದನ್ ಅವರ ಧ್ವನಿಗಳಲ್ಲಿ ಡಾಟರ್ ಆಫ್ ಪಾರ್ವತಮ್ಮ ಚಿತ್ರದ ಗೀತೆಯಿತು.

ಆತ್ಮೀಯ ಕೇಳುಗರೆ, ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಈಗ ಜನಸಾಮಾನ್ಯರ ಆರೋಗ್ಯ, ಚಿಕಿತ್ಸಾ ವಿಧಾನ ಹಾಗೂ ವೆಚ್ಚ ಈ ವಿಷಯದ ಕುರಿತು ಡಾಕ್ಟರ್ ಶ್ರೀಕಂಠ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಬಾಳಾಪುರ, ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್.

0: ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಬಾಳಾಪುರ,
1: ಧಾರವಾಡ. ಮೊಬೈಲ್ 9480093914.
2: ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ನಾವು ಜನಸಾಮಾನ್ಯರ ಆರೋಗ್ಯ ಮತ್ತೆ ಚಿಕಿತ್ಸಾ ವಿಧಾನ ಹಾಗೂ ಚಿಕಿತ್ಸಾ ವೆಚ್ಚ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕೇಳುಗರೆ, ತಾವು ಗಮನಿಸಿರಬಹುದು, ಆರೋಗ್ಯ ಕೈ ಕೊಟ್ಟಾಗ ನಮಗೆ ಆಸ್ಪತ್ರೆಗೆ ಹೋಗೋದು ಅನಿವಾರ್ಯ ಆಗ್ತದೆ. ಆಸ್ಪತ್ರೆಗೆ ಹೋದ ಮೇಲೆ ನಮಗೆ ಏನು ತೊಂದರೆ ಆಗಿದೆ ಅಂತ ಪತ್ತೆ ಹಚ್ಚೋದು ಕೂಡ ಅಷ್ಟೇ ಮಹತ್ವದ್ದು. ಜೊತೆಗೆ ಪತ್ತೆ ಹಚ್ಚುವಿಕೆಯ ವಿಧಾನಗಳು ಕೂಡ ಬೇರೆ ಬೇರೆ ಆಗಿರ್ತದೆ. ಇದಕ್ಕೆ ತಗಲುವ ವೆಚ್ಚಗಳು ಕೂಡ ಆಸ್ಪತ್ರೆಯಿಂದ ಆಸ್ಪತ್ರೆಗೆ, ವೈದ್ಯರಿಂದ ವೈದ್ಯರಿಗೆ, ಊರಿನಿಂದ ಊರಿಗೆ ಭಿನ್ನ ಆಗಿರ್ತವೆ. ಹಾಗಿದ್ರೆ ಜನಸಾಮಾನ್ಯನ ಪಾಕೆಟ್ಗೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಖರ್ಚು ವೆಚ್ಚಗಳು ಎಟಕ್ತದ? ಅಕಸ್ಮಾತ್ ಆಗಿ ನಮಗಿದು ಖರ್ಚು ವೆಚ್ಚ ಭರಿಸ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ನಾವ್ ಹಂಗಿದ್ರೆ ಜೀವ ಕಳ್ಕೋಬೇಕಾ? ಬೇರೆ ಏನು ಮಾರ್ಗೋಪಾಯಗಳಿವೆ ಅನ್ನೋದು ಜನಸಾಮಾನ್ಯರ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಅಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಧಾರವಾಡದ ಎಸ್ಆರ್ ರಾಮನ್ಗೌಡರ್ ಆಸ್ಪತ್ರೆಯಲ್ಲಿ ಎಲುವು ಕೀಲು ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಶ್ರೀಕಂಠ ರಾಮನ್ಗೌಡರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ರೀಕಂಠ ರಾಮನ್ಗೌಡರ್. ಡಾಕ್ಟರ್, ಇವತ್ತಿನ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಮನುಷ್ಯನ ಲೈಫ್ ಸ್ಪ್ಯಾನ್ ಹೆಚ್ಚಾಗಿದೆ, ಜೀವಿತಾವಧಿ ಹೆಚ್ಚಾಗಿದೆ. ಮುಂಚೆ ಒಂದು ಎವರೇಜ್ ಅಲ್ಲಿ 50-60 ವರ್ಷ ಅಂತ ನಾವು ಅಂತಿದ್ರೆ ಇವತ್ತು 80-90-100 ಅಲ್ಲಿವರೆಗೂ ಜನ ಬದುಕ್ತಾ ಇದ್ದಾರೆ ಆರಾಮಾಗಿ. ಅದರಷ್ಟೇ ಸರಿಸಮವಾಗಿ ರೋಗಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ಈ ರೋಗಗಳ ಸಂಖ್ಯೆ ಯಾಕೆ ದಿನದಿಂದ ದಿನಕ್ಕೆ ಹೆಚ್ಚ ಆಗ್ತಾ ಇದೆ ಅಂತ ತಮ್ಮ ಅನಿಸಿಕೆ ಏನು?
3: ಮೇಡಮ್, ಡೈರೆಕ್ಟ್ ನಾವು ರೋಗಕ್ಕೆ ಅಂತ ಬರೋಕಿನ ಮುಂಚೆ ಆರೋಗ್ಯ ಎಲ್ಲರಿಗೂ ಹೇಳೋದು ಏನ್ ಬಯಸ್ತೇನೆ, ಆರೋಗ್ಯ ಅಂದ್ರೇನು? ರೋಗಗಳ ಇಲ್ಲದೆ ಇರುವುದು. ಸೊ ಆರೋಗ್ಯ ಅದ ರೋಗ ಇಲ್ಲದೆ ಇರೋದನ್ನ ಆರೋಗ್ಯ ಅಂತೀವಿ. ಅನಾರೋಗ್ಯ ಅಂದ್ರೆ ರೋಗದಿಂದ ಬಳಲುದು ಅಂತ ಇರ್ತದೆ. ಸೊ ಈ ಆರೋಗ್ಯದಲ್ಲಿ ನಮ್ದು ಓನ್ಲಿ ದೈಹಿಕ ಆರೋಗ್ಯ ಅಷ್ಟೇ ರೋಲ್ ಐತನು ಇಲ್ಲ. ನಮ್ದು ದೈಹಿಕ ಆರೋಗ್ಯನೂ ಇಂಪಾರ್ಟೆಂಟ್, ಅದ್ರ ಜೊತೆ ಮಾನಸಿಕ ಆರೋಗ್ಯನೂ ಇಂಪಾರ್ಟೆಂಟ್, ಆಮೇಲೆ ಅದ್ರ ಜೊತೆ ಆಧ್ಯಾತ್ಮಿಕ ಆರೋಗ್ಯನೂ ಇಂಪಾರ್ಟೆಂಟ್, ಅದ್ರ ಜೊತೆ ಸಾಮಾಜಿಕವಾಗಿಯೂ ನಾವು ಹೇಗಿದ್ದೀವಿ ಅನ್ನೋದ್ರ ಮೇಲೂ ನಮ್ಮ ಆರೋಗ್ಯ ಅವಲಂಬನೆ ಆಗಿರ್ತದೆ. ಸೊ ಈ ಆರೋಗ್ಯ ಯಾರ್ದಿದ ಜವಾಬ್ದಾರಿ, ಯಾರ್ದ ಕಾಳಜಿ, ಅದು ಯಾರಿಗೆ ನಮಗೆ ಸಂಬಂಧಪಟ್ಟಿದ್ದ ಆ ಮನುಷ್ಯನಿಗೆ ಅಷ್ಟೇ ಸೀಮಿತವಾಗಿದೆನೋ ಅಥವಾ ಅದಕ್ಕೆ ಯಾರ್ಯಾರು ಜವಾಬ್ದಾರರು ಅನ್ನೋದನ್ನ ನಾವು ಮೊದಲು ನೋಡ್ಬೇಕಾಗ್ತದೆ ಡೈರೆಕ್ಟ್ ನಾವು ರೋಗಕ್ಕೆ ಬರೋಕಿನ ಮುಂಚೆ. ಸೊ ನಾವು ಇಲ್ಲಿ ಇದರಿಂದನೇ ಹೋಗ್ಬೇಕು ಅಂತಂದ್ರೆ ಆರೋಗ್ಯ ಯಾರು ಜವಾಬ್ದಾರಿಪ್ಪ ಅಂದ್ರೆ, ಯಾವಾಗ ತಾಯಿಯ ಗರ್ಭದೊಳಗೆ ಒಂದು ಶಿಶು ಜನ್ಮವನ್ನು ತಾಳ್ತತಿ ಅಲ್ಲಿಂದನ ಅದು ಆರೋಗ್ಯದ ಕಾಳಜಿ ತಾಯಿಯಿಂದನೇ ಮೊದಲಾಗಿ ಶುರು ಆಗ್ತದ. ಸೊ ತಾಯಿ ಅದರ ತಕ್ಕಾಗಿ ಕಾಳಜಿಯನ್ನು ತಗೋಬೇಕಾಗ್ತತಿ, ಏನೇನು ಪ್ರೋಟೀನ್ ಅಂಶ ಇರ್ತತಿ, ಏನೇನು ನಮಗೆ ಪೌಷ್ಟಿಕಾಂಶಗಳು ಬೇಕು ಅದರ ಕಾಳಜಿ ತಗೋಬೇಕು, ವೈದ್ಯರ ಸಲಹೆಗಳನ್ನು ತಗೋಬೇಕು. ಅದನ್ನು ತಗೊಂಡು ಒಂದು ನಾವು ನಾರ್ಮಲ್ ಬೇಬಿ ಡೆಲಿವರಿ ಆಗೋವರೆಗೂ ತಾಯಿ ಕಾಳಜಿನೇ ಮೊದಲಾಗುತ್ತದೆ. ಸೊ ಆ ತಾಯಿ ಹೆಂಗೆ ಕಾಳಜಿ ತಗೊಂಡು ಹೋಗ್ತಾರೆ, ಮಗು ಹೇಗೆ ಹುಟ್ಟುತ್ತದೆ. ಈಗಿನ ಸಮಯದಲ್ಲಿ ನೀವು ಭಾಳ ಮೇಡಮ್ ನೋಡ್ತಿರ್ಬೇಕು, ಮಕ್ಕಳನ್ನು ಪಡೆಯೋದೇ ಒಂದು ಸೌಭಾಗ್ಯ ಆಗಿಬಿಟ್ಟಿದೆ. ಎಷ್ಟೋ ಜನಕ್ಕೆ ಮಕ್ಕಳಾಗ್ತಾ ಇಲ್ಲ. ಮಕ್ಕಳಾದ್ರೂ ಏನೇನೋ ಅವಕ್ಕೆ ಬೇರೆ ಬೇರೆ ರೋಗಗಳು ಬೇರೆ ಬೇರೆ ಸರಿಯಾಗಿ ಬೆಳೆದಿರಂಗಿಲ್ಲ, ಅವೆಲ್ಲ ನಾವು ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ತಾಯಿ ಗರ್ಭದಿಂದ ಚಾಲುವಾಗಿ ತಾಯಿ ಡೆಲಿವರಿ ಆಗುವವರೆಗೂ ತಾಯಿಯ ಜವಾಬ್ದಾರಿ. ತಾಯಿ ಗರ್ಭದಿಂದ ಬಂದ ಮೇಲೆ ಕುಟುಂಬದ್ದು, ತಂದೆಯದು, ಆಮೇಲೆ ಪರಿವಾರದ್ದು, ಅದು ಎಲ್ಲರ ಜವಾಬ್ದಾರಿ ಆ ಮಗುವಿಂದ ಇದ್ರ ಮೇಲೆ ಕಾಳಜಿಯನ್ನ ತಗೋತದೆ. ಸೊ ಹೇಗೆ ಮಗು ಬೆಳೀತಾ ಹೋಗುತ್ತದೆ ಅದರ ಮಾನಸಿಕ ಆರೋಗ್ಯಕ್ಕಾಗ್ಲಿ, ದೈಹಿಕ ಆರೋಗ್ಯಕ್ಕಾಗ್ಲಿ, ಆಧ್ಯಾತ್ಮಿಕ ಆರೋಗ್ಯಕ್ಕಾಗ್ಲಿ, ಇದನ್ನೆಲ್ಲ ನಾವು ಅಲ್ಲಿಂದನೇ ಪರಿವಾರ, ತಂದೆ, ತಾಯಿ ಇವೆಲ್ಲ ಕೂಡಿನೇ ಅದನ್ನ ಕೊಡಬೇಕಾಗ್ತದೆ. ಆರೋಗ್ಯವಾಗಿ ಇರಬೇಕು ಇದಂತಂದ್ರೆ ಮೊದಲಿನ ಇದ್ರೊಳಗೆ ಏನಾಗ್ತಿದ್ರು ಮೇಡಮ್, ನಮ್ಮೆಲ್ಲ ಕೂಡು ಕಟ್ಟುಂಬಿದ್ದು
2: ಜಾಯಿಂಟ್
3: ಫ್ಯಾಮಿಲೀಸ್ ಇದ್ದು ಎಲ್ಲರೂ ಮಕ್ಕಳು ಹುಟ್ಟಿದ್ರೆ ಎಲ್ಲರೂ ಹುಡುಗರ ಜೊತೆಗೆ ಇರ್ತಿದ್ರೆ, ಎಲ್ಲರೂ ಕೂಡಿ ಆಟ ಆಡ್ತಿದ್ರೆ, ಅಜ್ಜ ಅಜ್ಜಿ ಇರ್ತಿದ್ರೆ ಮನೆಯಲ್ಲಿ, ಹಿರಿಯರು ಇರ್ತಿದ್ರೆ, ಎಲ್ಲರೂ ತಮ್ಮ ತಮ್ಮ ಕೆಲಸ ಮಾಡ್ತಿದ್ರೆ ಅಜ್ಜ ಅಜ್ಜಿ ಮೊಮ್ಮಕ್ಕಳು ನೋಡ್ಕೊಳ್ಳೋದು ಒಂದು ಕೆಲಸ, ಅವ್ರಿಗೆ ಕಥೆಗಳನ್ನು ಹೇಳ್ಕೊಡ್ತಾ ಇದ್ರು,
2: ವ್ಯಾಯಾಮ ಕುಟುಂಬದಲ್ಲಿ
3: ಶಾಲೆಯನ್ನು ಕಲಿಸ್ತಾ ಇದ್ರು, ಅವ್ರಿಗೆ ಪಾಠಗಳನ್ನು ಹೇಳಿಕೊಡ್ತಾ ಇದ್ರು, ಬೇರೆ ಬೇರೆ ಕಥೆಗಳನ್ನು ಹೇಳಿ ಕಥೆಯ ಮೂಲಕ ಪಾಠವನ್ನು ಹೇಳಿಕೊಡ್ತಾ ಇದ್ರೆ ಹುಡುಗರಿಗೆ. ಸೊ ಆ ಒಂದು ಈಗಿನ ಟೈಮ್ದಲ್ಲಿ ನಮ್ದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ, ವಿಭಾಜಿತ ಕುಟುಂಬಗಳಾಗಿರೋದ್ರಿಂದ ತಂದೆ ತಾಯಿ ಇಬ್ರು ವರ್ಕಿಂಗ್, ಸೊ ಹಿಂಗಾಗಿ ಮಗುವಿನ ಹತ್ರ ಯಾರು ಕಾಳಜಿ ತಗೊಳಕ್ ಇರೋದೇ ಇಲ್ಲ. ಏನ್ ಮಾಡ್ತೀವಿ ನಾವು, ಒಂದು ಸ್ಕೂಲ್ ಅಲ್ಲಿ ಬಿಡ್ತೀವಿ, ಪ್ಲೇ ಹೋಮ್ ಅಲ್ಲಿ ಬಿಡ್ತೀವಿ. ಸೊ ಅಲ್ಲಿ ಅವಕ್ಕೆ ಊಟ ಹೇಗಾಗತ್ತೆ, ಆ ಬೇಕಾದ ಪ್ರೀತಿ ಮತ್ತು ಕಾಳಜಿ ಆ ಮಕ್ಕಳಿಗೆ ಸಿಗೋದಿಲ್ಲ. ಸೊ ಕನೆಕ್ಷನ್ ಇರಲ್ಲ, ತಂದೆ ತಾಯಿ ಪರಿವಾರ ಕೂಡು ಕುಟುಂಬ ಕಲಿಯೋದು. ಯಾಕಂದ್ರೆ ಫ್ರೆಂಡ್ಸ್ ಮನೆಯಲ್ಲೇ ಇರುವಂತ ಒಂದು ಏನು ಎಲ್ಲ ನಾವು ನೀವು ನೋಡಿರ್ಬೋದು, ನಾವು ಎಲ್ಲ ಕೂಡಿ ಬೆಳೆದ್ಬಿಟ್ಟಿದ್ದೀವಿ,
2: ಮನೆಯ ವಾತಾವರಣನೇ ಭಿನ್ನ ಆಗ್ಬಿಟ್ಟಿರ್ತದೆ,
3: ಅದು ಬೇರೆ ಆಗ್ಬಿಟ್ಟಿರ್ತದೆ. ಸೊ ಆ ಬೆಳವಣಿಗೆ ದೈಹಿಕವಾಗಿ ಆಗ್ಲಿ ಅಥವಾ ಮಾನಸಿಕವಾಗ್ಲಿ ಆ ಒಂದು ಇದನ್ನ ಅಲ್ಲಿಂದನೇ ಬಂದ್

0: ಬಿಡ್ತದವ್ರಿಗೆ. ಏನೋ ಒಂದು ಒತ್ತಡ ಬರಲಿ, ಏನೋ ಒಂದು ಜಗಳ ಮಾಡಲಿ, ಆ ಒತ್ತಡಗಳನ್ನ ಹೆಂಗೆ ನಿಯಂತ್ರಿಸಬೇಕು ಅನ್ನೋದು ಆ ಇದರಿಂದ ಕಲ್ಕೋತ ಬಂದ್ಬಿಡ್ತಾರೆ ಹುಡುಗರು.
1: ಈಗ ಡಾಕ್ಟರ್ ತಾವು ಹೇಳ್ತಾ ಇದ್ರಿ, ಕೂಡು ಕುಟುಂಬದಲ್ಲಿ ಒಂದಿಷ್ಟು ನಮಗೆ ಅನುಕೂಲತೆಗಳೇ ಜಾಸ್ತಿ ಇತ್ತು. ಅಂದ್ರೆ ಒಂದು ಮಗುವಿನ ಸಮಸ್ಯೆ ಆಗ್ಲಿ, ದೊಡ್ಡವ್ರ ಸಮಸ್ಯೆ ಆಗ್ಲಿ, ಸಮಸ್ಯೆ ಆಗಿ ಕಾಡ್ತಾ ಇರ್ಲಿಲ್ಲ. ಅದಕ್ಕೆ ಪರಿಹಾರವನ್ನು ಒದಗಿಸ್ಲಿಕ್ಕೆ ಕುಟುಂಬದಲ್ಲಿ ಹಿರಿಯ ಸದಸ್ಯರು ಇದ್ದೇ ಇರ್ತಿದ್ರು ಅಂತ. ಈಗ ಇವತ್ತು ಇನ್ನೊಂದು ನಾವೇನ್ ಗಮನಿಸ್ತಿದ್ದ ಅಂತಂದ್ರೆ, ಈ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಮನೆಗೆ ಒಂದೋ ಎರಡೋ ಮಕ್ಳು ಇರ್ತಾರೆ, ಹೆಚ್ಚಿನ ಸಂಖ್ಯೆನಲ್ಲಿ
0: ಒಂದೇ.
1: ಆ ಮಗುವಿಗೆ ತನ್ನ ಭಾವನೆಯನ್ನ ಹಂಚಿಕೊಳ್ಳಿಕ್ಕೆ, ತನ್ನ ಮನಸ್ಸಿನಲ್ಲಿ ಏನ್ ಆಗ್ತಿದೆ, ಯಾರ ಜೊತೆಗೆ ಹಂಚ್ಕೋಬೇಕು, ಅದು ಆಗ್ತಾ ಇಲ್ಲ. ಯಾಕೆಂದ್ರೆ ತಂದೆ ಒಂದು ಮೊಬೈಲ್ ಇಟ್ಕೊಂಡು ಕೊಡ್ತಾನೆ, ತಾಯಿ ಒಂದು ಮೊಬೈಲ್ ಇಟ್ಕೊಳ್ತಾಳೆ, ಅಥವಾ ಇಬ್ರು ಉದ್ಯೋಗಸ್ಥರಾಗಿದ್ರು ಅಂದ್ರೆ ಆ ಮಗು ಒಂಥರ ಲೆಫ್ಟ್ ಔಟ್ ಆಗ್ಬಿಟ್ಟಿರ್ತದೆ. ಹಂಗಾಗಿ ಆ ಮಗು ಒಂದು ತರ ಚಿಕ್ಕದಿದ್ದಾಗ್ಲೇನೆ ಮಾನಸಿಕವಾಗಿನೇ ಅದು ಬಳಲ್ತಾ ಇರ್ತದೆ. ಇದಕ್ಕೆ ಜವಾಬ್ದಾರಿ ಯಾರಂತ ಹೇಳ್ತೀರಿ?
0: ಈಗ ಮಾನಸಿಕವಾಗಿ ಇವ್ರನ್ನೇ ಅಂತ ಹೇಳಿ ದೋಷಿ ಹೇಳೋದು ಕಷ್ಟ. ಅದೇ ನಾವು ಬೆಳೆದು ಬಂದು ವಾತಾವರಣ ಏನು ಚೇಂಜಸ್ ಬಂದ್ಬಿಟ್ಟಿದಾವ್ರಿ ಮೇಡಮ್. ಸೊ ಹೀಗಾಗಿ ಇದಕ್ಕೆ ಎಲ್ಲರೂ ರೆಸ್ಪಾನ್ಸಿಬಲ್. ಸೊ ನಾನು ಅದೇ ಹೇಳ್ತೀನಿ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋದಂದ್ರೆ ಇದು ಕುಟುಂಬದಿಂದ ಚಾಲು ಆಗಿ ಈ ಮಾನಸಿಕ ಒತ್ತಡ ಒತ್ತಡವನ್ನು ನಿಯಂತ್ರಿಸೋದನ್ನ ನಾವು ಹುಡುಗರಿಗೆ ಕಲಿಸಿಕೊಟ್ಟಿಲ್ಲ ಈಗ. ಸೊ ಮೊದಲಿಂದನೂ ಅದು ಸಣ್ಣವರಿದ್ದಾಗಿಂದನೂ ಮಾನಸಿಕ ಒತ್ತಡಕ್ಕೆ ಬಂದು ಬಂದು ಈಗ ನಾವು ಭಾಳ ಸಲ ಪೇಪರಲ್ಲಿ ನೋಡ್ತೀವಿ, ಇದರಲ್ಲಿ ನೋಡ್ತೀವಿ, ಎಕ್ಸಾಮ್ ಫೇಲ್ ಆದರೆ ಸುಸೈಡ್ ಮಾಡ್ಕೊಂಡ್ಬಿಡೋದು, ರಿಸಲ್ಟ್ ಬರಲಿಲ್ಲ ಸುಸೈಡ್ ಮಾಡ್ಕೊಂಡ್ಬಿಡೋದು, ಮೊಬೈಲ್ ಕೊಡಿಸ್ತಿಲ್ಲ ಸುಸೈಡ್ ಮಾಡ್ಕೊಂಡ್ಬಿಡೋದು. ಸೊ ಆ ಮಾನಸಿಕ ಒತ್ತಡವನ್ನು ಹೆಂಗೆ ನಿಯಂತ್ರಿಸಬೇಕು ಅನ್ನೋದನ್ನ ಕಲ್ತಿರಂಗಿಲ್ಲರಿ ಅವರು.
1: ಕರೆಕ್ಟ್.
0: ಸೊ ಹೀಗಾಗಿ ಆತ್ಮಹತ್ಯೆಗಳು ಸಹಿತ ಮಾನಸಿಕವಾಗಿ ನಾವು ಆರೋಗ್ಯ ಕೊಡಲೇ ಇಲ್ಲ ಅಂದರೆ, ಆ ಬೆಳವಣಿಗೆ ಬರಲೇ ಇಲ್ಲ ಅಂದರೆ, ಒತ್ತಡ ನಿಯಂತ್ರಣವನ್ನು ಮಾಡುವಂತಹ ಒಂದು ಅವರಿಗೆ ನಾವು ಕಲಿಸ್ತಿಲ್ಲ ಹುಡುಗರಿಗೆ ಅಂದರೆ, ಇವೆಲ್ಲ ಸಮಸ್ಯೆಗಳು ನಮಗೆ ನೋಡಕ್ ಸಿಗ್ತಾವ. ನಾವು ದಿವಸ ದಿನನಿತ್ಯ ಆಸ್ಪತ್ರೆಯಲ್ಲಿ ನೋಡ್ತೀವಿ ಸಣ್ಣ ಸಣ್ಣ ಹುಡುಗರು ಅದು ಏನೋ ಮೊಬೈಲ್ ಕೊಡಿಸ್ತಿಲ್ಲ, ಲ್ಯಾಪ್ಟಾಪ್ ಕೊಡಿಸ್ತಿಲ್ಲ, ಗಾಡಿ ಕೊಡಿಸ್ಲಿಲ್ಲ ಅನ್ನೋದಕ್ಕೆ ಸಣ್ಣ ಸಣ್ಣ ಕಾರಣಕ್ಕೆ ಗುಳಿಗೆ ತಗೊಂಡೆ, ಕೈ ಕೊರ್ಕೊಂಡೆ, ಇದ್ ಮಾಡಿದೆ ಅಂತ ಹೇಳಿ ಬರ್ತಾ ಇರ್ತಾರೆ.
1: ಹೀಗಂದ್ರೆ ಡಾಕ್ಟರ್ ಶ್ರೀಕಂಠ ಅವರೇ, ನಾವಿಲ್ಲಿ ಏನ್ ಮಾಡ್ತಿದ್ದೀವಿ ಅಂದ್ರೆ, ಮಕ್ಕಳಿಗೆ ಬೇಕಾಗುವ ಒಂದು ಜೀವನ ಮೌಲ್ಯಗಳು, ಬದುಕಿಗೆ ಬೇಕಾಗುವಂತ ಒಂದು ಸಿದ್ಧತೆಗಳನ್ನ ಕಲಿಸ್ತಾ ಇಲ್ಲ. ಏನಿದ್ರೆ ನಾವು ಬರೀ ಒಂದು ಪುಸ್ತಕ ಓದು, ಮಾರ್ಕ್ಸ್ ತಗೋ, ಆಮೇಲೆ ಒಂದು ಇಂಜಿನಿಯರಿಂಗ್ ಹೋಗು ಇಲ್ಲ ಮೆಡಿಕಲ್ಗೆ ಹೋಗು, ಅದಕ್ಕೆ ಆಸಕ್ತಿ ಇದೆಯೋ ಇಲ್ವೋ ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತಾ ಇಲ್ಲ. ಅದರ ಬದಲಾಗಿ ನಾವು ಮಕ್ಕಳಿಗೆ ಒಂದು ವ್ಯವಹಾರ ಜ್ಞಾನವನ್ನ ಕಲಿಸಬೇಕಾಗಿದೆ, ಬದುಕನ್ನು ಎದುರಿಸೋ ಕಲೆ ಕಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ತಂದೆ ತಾಯಿಗಳು ಫೇಲ್ ಆಗ್ತಾ ಇದ್ದಾರೇನೋ ಅಂತ ಕೆಲಸ ನಂಗೆ ಅನಿಸ್ತದೆ.
0: ಹೌದು,
1: ಯಾಕೆಂದ್ರೆ ಮಕ್ಕಳಿಗೆ ನಾವು ಸ್ಪೂನ್ ಫೀಡಿಂಗು ತುಂಬಾನೇ ಇದೆ. ಒಂದೇ ಮಗು ಅಂದ ತಕ್ಷಣನೇ ಅವು ಎಷ್ಟು ಹಂತಕ್ಕೆ ಬಂದರೂ ಕೂಡ ಅವಕ್ಕೊಂದು ಸ್ವತಂತ್ರತೆಯನ್ನ ನಾವು ಕೊಡ್ತಿಲ್ಲ. ಏ ನಿನಗೇನ್ ತಿಳ್ತದ ಬಿಡು, ನೀ ಕೂಡು ಅಂತ ಬಡದು ಕೂಡಿಸುವಂತ ಪ್ರವೃತ್ತಿ ಇವತ್ತು ಜಾಸ್ತಿ ಇದೆ. ಇದನ್ನ ಹುಡುಗರು ಮೆಟ್ಟಿ ನಿಲ್ಬೇಕು, ಅಥವಾ ಪಾಲಕರು ಅವಕಾಶ ಮಾಡಿಕೊಡ್ಬೇಕು, ಅಥವಾ ನಮ್ಮ ಸಮಾಜ ಇದಕ್ಕೆ ಏನನ್ನ ಕಲಿಸ್ಕೊಡ್ಬೇಕಂತ ಹೇಳ್ತೀರಿ?
0: ಇದು ಎಲ್ಲಾರದು ರೋಲ್ ಬರ್ತೈತ್ರಿ ಮೇಡಮ್, ಇದು ತಂದೆ ತಾಯಿಯರು ಅಂತ ತಿಳಿದು. ಯಾಕಂದ್ರೆ ಹುಡುಗರಿಗೆ ಏನೂ ಗೊತ್ತಿರಲ್ಲ ಅವರಿಗೆ. ಸೊ ನಾವು ಅವರಿಗೆ ಒಂದು ಸಣ್ಣ ಮೊಳಕೆ ಇದ್ದಂಗೆ, ಅದು ನಾವು ಹೆಂಗೆ ಬೀಜ ಬಿತ್ತೀವಿ ಏನು ಮಾಡ್ತೀವಿ ಅದೇ ರೀತಿ ಅವು ಬೆಳ್ಕೊತ ಹೋಗ್ಬಿಡ್ತಾವೆ. ಸೊ ಅವು ಮುಗ್ಧವು, ಮುಗ್ಧ ಮನಸ್ಸು, ಅವಕ್ಕೇನೂ ಗೊತ್ತಿರಂಗಿಲ್ಲ. ಅವಕ್ಕೆ ಆಕಾರ ನಾವು ಕೊಡಬೇಕಾಗ್ತದೆ. ಹಿರಿಯರಾಗಿ ನಾವು ಮನೆಯಲ್ಲೇ ಇರ್ಬೋದಾಗಲಿ, ಅವ್ರ ಮುನ್ಸಲ್ಲಿ ದೊಡ್ಡವರಾಗಿ ಶಾಲೆಗೆ ಹೋದಾಗ ಶಿಕ್ಷಕರಾಗಲಿ ಅಥವಾ ಅವ್ರ ಜೊತೆ ಇರುವ ಸ್ನೇಹಿತರಾಗಲಿ, ಎಲ್ಲರದು ರೋಲ್ ಬರ್ತದೆ. ಸಮಾಜದ ರೋಲ್ ಬರ್ತದೆ, ಸರ್ಕಾರದ ರೋಲ್ ಬರ್ತದೆ. ಸೊ ಅವರೆಲ್ಲರೂ ಸೇರಿನೇ ಅದನ್ನು ನಾವು ಮಾಡಬೇಕಾಗ್ತದೆ. ಸೊ ಒಬ್ಬರದೇ ರೋಲ್ ಅಂತಿರಲ್ಲ. ಮನೆಯಲ್ಲಿ ನಾವು ಅವರಿಗೆ ಒಂದು ವಾತಾವರಣವನ್ನು ಕೊಡಬೇಕು, ಒಳ್ಳೆಯ ವಾತಾವರಣ, ಅವರಿಗೆ ಮಾನಸಿಕವಾದಂಥ ಒಂದು ಬೆಳವಣಿಗೆ ಆಗಲಿಕ್ಕೆ ಕೊಡಬೇಕು. ಅದನ್ನೇ ಶಾಲೆಯಲ್ಲೇನೋ ಅದೇ ರೀತಿ ಅದೇ ನಿಟ್ಟಿನಲ್ಲಿ ವರ್ಕೌಟ್ ಆಗಬೇಕು. ಸ್ನೇಹಿತರು ಏನಿರ್ತಾರೆ ಅವರು ಅದನ್ನೇ ಹೇಳ್ತಾ ಇರಬೇಕು. ಅದರೊಳಗೆ ಏನಾಗ್ತೈತಿ, ಮಾನಸಿಕವಾಗಿ ಅಭಿವೃದ್ಧಿ ಆಗ್ತೈತಿ. ಅಥವಾ ಏನೋ ಒಂದು ಕಷ್ಟ ಬಂದಾಗ ನಮಗೆ ಇವರೆಲ್ಲ ಅದಾರಪ್ಪ ಅಂತೇಳಿ ಅವ್ರ ಮುಂದೆ ಹೇಳ್ಕೊತಾರೆ. ಸೊ ಮಾನಸಿಕ ಒತ್ತಡ ಕಡಿಮೆ ಆಗ್ತೈತಿ, ಒತ್ತಡ ನಿಯಂತ್ರಣ ಮಾಡುವಂಥ ಒಂದು ಇದು ಬರ್ತೈತಿ. ಸೊ ಹಿಂಗಾಗಿ ದೈಹಿಕವಾಗಿ ನಾವು ವ್ಯಾಯಾಮ ಅಥವಾ ಮಾಡಿಸ್ಲಿ ಅಥವಾ ಏನೋ ಮಾಡಿಸಿದ್ರು ದೈಹಿಕವಾಗಿ ಆರೋಗ್ಯವನ್ನು ಬೆಳೆಸೋದ್ರ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಬೆಳೆಸೋದು, ಪ್ಲಸ್ ನಾವು ಇಂಥದ್ದು ಏನನ್ನು ಬಂದ್ರೂ ಶಾಂತತೆಯನ್ನು ಇದನ್ನು ಮಾಡಲಿಕ್ಕೆ ಆಧ್ಯಾತ್ಮಿಕ ಆರೋಗ್ಯ ಅಂತ ಹೇಳಿದ್ದೇನೆ. ಅದು
1: ಧ್ಯಾನ, ಯೋಗ, ಪ್ರಾಣಾಯಾಮ.
0: ಅವರಿಗೆ ದೇವರ ಧ್ಯಾನ ಮಾಡೋದು ಕಲಿಸ್ರಿ, ದೇವರ ಭಜನೆ ಮಾಡೋದು ಕಲಿಸ್ರಿ. ಆ ಇದರೊಳಗೆ ನಿಟ್ಟಿನೊಳಗೆ ಹೋದ್ರೆ ಆ ಇದರಿಂದನೂ ಅವರ ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ ಬಂತಂದ್ರೂ ಆ ಒತ್ತಡ ನಿಯಂತ್ರಣವನ್ನು ಮಾಡೋದು ಕಲಿತರು ಅಂದರೆ ಅವರ ಆರೋಗ್ಯ ಆಟೋಮೆಟಿಕ್ ಆಗಿ ಸುಧಾರಿಸ್ತದೆ. ಸೊ ಆ ನಿಟ್ಟಿನೊಳಗೂ ಕುಟುಂಬ ಆಗಲಿ, ಸ್ನೇಹಿತರಾಗಲಿ, ಶಾಲೆಯಲ್ಲಿ ಶಿಕ್ಷಕರು ಆಗಲಿ, ಅವ್ರ ಬೆಳವಣಿಗೆಯೊಳಗೆ ಯಾರ್ಯಾರು ರೋಲ್ ಬರ್ತೈತಿ ಅವ್ರದ್ದು ಎಲ್ಲರದು ಮುಖ್ಯ ಪಾತ್ರ ವಹಿಸ್ತತ್ರಿ ಮೇಡಮ್. ಸಣ್ಣವರಿದ್ದಾಗಿಂದ ಬೆಳ್ಕೋತ ಬಂದಂಗಿಂದ. ಸೊ ಹೆಂಗೆಂಗೆ ಅವ್ರು ದೊಡ್ಡವ್ರು ಆಗ್ತಾ ಹೋಗ್ತಾರೆ, ಸಮಾಜದ ರೋಲನ್ನು ಅಷ್ಟೇ ಬರ್ತೈತಿ. ಸಮಾಜದ ಕೆಳಕಳಿ, ಸಮಾಜದೊಳಗೆ ಒಳ್ಳೆಯ ವಾತಾವರಣ ಇರಬೇಕು. ಮೇನ್ ಇರೋದು ನಮಗೆ ಒಳ್ಳೆಯ ಆಹಾರ, ಒಳ್ಳೆಯ ಗಾಳಿ, ಒಳ್ಳೆಯ ನೀರು.
1: ಆದ್ರೆ ಇವತ್ತು ಇದೆಲ್ಲದರ ಕೊರತೆ ಇದೆ.
0: ಇದಕ್ಕೆ ಯಾರು ಹೊಣೆ? ಇದಕ್ಕೆ ಸರ್ಕಾರ ಅಷ್ಟೇ ಹೊಣೆನಾ ಅಥವಾ ನಾವು ಹೊಣೆನಾ? ಯಾಕಂದ್ರೆ ಸರ್ಕಾರ ಎಲ್ಲಾ ಪ್ರಯತ್ನ ಮಾಡಿದ್ರು ಅದಕ್ಕೆ ನಾವು ಸ್ಪಂದಿಸದೆ ಹೊರತು, ಸಮಾಜ ಅದಕ್ಕೆ ಸ್ಪಂದಿಸದೆ ಹೊರತು ಏನನ್ನು ಸರ್ಕಾರ ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ಸಮಾಜದಲ್ಲಿ ನಾವು ನೋಡ್ತಿರೋ ಮೇಡಮ್,

0: ಪಬ್ಲಿಕ್ ಪ್ಲೇಸಲ್ಲಿ ಸ್ಮೋಕಿಂಗ್ ಮಾಡ್ತಾರೆ, ಪಬ್ಲಿಕ್ ಪ್ಲೇಸಲ್ಲಿ ಉಗುಳ್ತಾರೆ, ಗುಟ್ಕಾ ತಿಂತಾರೆ. ಸೊ ಅದನ್ನೆಲ್ಲ ಮಕ್ಕಳು ನೋಡ್ತಾ ಬೆಳೆದ್ರೆ ಅವರಿಗೆ ಅದೇ ಜೀವನ ಏನಪ್ಪ ಇದೇ ಒಂದು ಮಾಡೋದೇನು ಅಂತೇಳಿ ಆ ನಿಟ್ಟಿನಲ್ಲಿ ಹೋಗುವಂತ ಒಂದು ಇದು ಬರಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಕಸವನ್ನು ತಗೊಂಡ್ರೆ ಸಹಿತ ಸರ್ಕಾರ ಎಷ್ಟು ಪ್ರಯತ್ನ ಮಾಡ್ತಾ ಇದೆ, ಕಸವನ್ನು ನೀವು ಕೂಡಿ ಕೆಡಿಸಿ ಮನೆ ಮನೆಗೆ ಗಾಡಿಗಳನ್ನು ಕಳಿಸ್ತಾ ಇದೆ. ಬಟ್ ಆದರೂ ನಾವೇನ್ ಮಾಡ್ತಾ ಇದೀವಿ, ರಸ್ತೆಯಲ್ಲಿ ಹೋಗಿತೀವಿ, ಹೊರಗಡೆ
1: ಸಿವಿಕ್ ಸೆನ್ಸ್ ಎಲ್ಲಿವರೆಗೂ
0: ಸುಧಾರಣೆ ಆಗೋದಿಲ್ಲ. ಅಲ್ಲಿವರೆಗೂ ಆರೋಗ್ಯವನ್ನ ನಾವು ಎಷ್ಟೇ ಸುಧಾರಣೆ ಮಾಡ್ಬೇಕಂದ್ರೂ ಆರೋಗ್ಯ ಇನ್ನೂ ನಮ್ದು ಕೆಡ್ತಾ ಹೋಗುತ್ತೆ ಹೊರತಾಗಿ ಅದನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇಸಿಕ್, ಇವೆಲ್ಲ ಆರೋಗ್ಯ ನಮ್ ಸರಿಯಾಗಿರ್ಬೇಕಂದ್ರೆ ಇವೆಲ್ಲ ಮೂಲಭೂತವಾದ ಇವುಗಳನ್ನ ನಾವು ಸರಿ ಮಾಡ್ಕೊಂಡ್ರೆ 90% ಆಫ್ ದಿ ಡಿಸೀಸಸ್ ಆಗಲಿ ನಮ್ದು ಆರೋಗ್ಯವನ್ನ ನಾವು ಅಲ್ಲೇ ಕಟ್ ಡೌನ್ ಮಾಡ್ಬಿಡ್ಬೋದು, ಏನೋ ನಮ್ದು ರೋಗಗಳು ಬರಲಿ. ಸೊ ಏನ್ ಅದನ್ನ ಮೀರಿನೂ ನಮ್ದು ಏನೋ ರೋಗಗಳು ಬಂದಿರ್ತದೆ ಅವಾಗ ವೈದ್ಯರ ರೋಲ್ ಬರ್ತೈತಿ. ಇದಕ್ಕೂ ಮುಂಚೆ ನಾವು ತಿನ್ನೋ ಊಟವನ್ನು ಸಹಿತ ಈಗ ನಮ್ದು ರೈತರು ಬೆಳೀತಾ ಇದಾರೆ, ಅದು ಬೆಳೆದು ಆರ್ಗ್ಯಾನಿಕ್ ಆಗಿ ಬೆಳೆದು ಬೆಳೆ ಬರಲಿ ಇದು ಬರಲಿ ಅಂತೇಳಿ ಬೇಗ ಆಗಲಿ ಅಂತೇಳಿ ರಾಸಾಯನವನ್ನ ಸಿಕ್ಕಾಪಟ್ಟೆ ಬಳಸೋದ್ರಿಂದ ಅದು ಬೆಳೆಯುವ ಆಹಾರದಲ್ಲೂ ಸಹಿತ
1: ಕಲುಷಿತ
0: ಆಗಿಬಿಟ್ಟಿದೆ. ಸೊ ಹಿಂಗಾಗಿ ಇದೆಲ್ಲಾರದು ರೋಲ್ ಬರ್ತೈತಿ, ನಾವು ಉಣ್ಣುವ ಆಹಾರ ಆಗಲಿ, ಸೇವಿಸುವ ಗಾಳಿ, ಸೇವಿಸುವ ನೀರು, ಮತ್ತೆ ನಾವು ಇರುವಂತ ವಾತಾವರಣ ಸ್ವಚ್ಛತೆ ಅದು ಇರಲಿಲ್ಲ ಅಂದ್ರೆ ಆರೋಗ್ಯ ಕೆಟ್ಟ ಕೆಡ್ತದ. ಸೊ ಆರೋಗ್ಯ ಇದನ್ನೆಲ್ಲ ಮಾಡ್ಬೇಕಂದ್ರೆ ಈ ಬೇಸಿಕ್ ಅಂಕರ ನಾವು ಎಷ್ಟು ಮಾಡ್ಲೇಬೇಕಾಗ್ತದೆ, ಸಮಾಜ ಎದುರು ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು, ಸರ್ಕಾರ ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಒಳ್ಳೆ ಗಾಳಿ ನೀರು ಅದು ಪ್ರಯತ್ನ ಮಾಡ್ತಾ ಇದೆ, ಬಟ್ ಅದಕ್ಕೆ ಸಹಕಾರ ಬೇಕೇ. ಸೊ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಇದನ್ನ ಮಾಡ್ಲಿಕ್ಕೆ ಅದನ್ನ ಅಂಕರ್ ಮಾಡ್ತಾನೆ ಇದೆ. ಸೊ ಇದೆಲ್ಲಾರದು ರೋಲ್ ಮುಗಿದ ಮೇಲೆ ಅದಷ್ಟು ಮೀರಿನೂ ನಮಗೆ ರೋಗಗಳು ಬಂದಿದೆ ಅಂತಂದಾಗ
1: ನಮಗೆ ಆಸ್ಪತ್ರೆ ವೈದ್ಯರು
0: ಅವಾಗ ಬೇಕಾಗ್ತದೆ.
1: ಅಂದ್ರೆ ಮುಖ್ಯವಾಗಿ ತಾವು ಹೇಳ್ತಾ ಇರೋದು ಇಲ್ಲಿ ನಮ್ಮ ವಾತಾವರಣ ನಮ್ಮ ಮನೆಯಿಂದನೇ ಶುರು ಆಗ್ತದೆ. ಅಲ್ಲಿನೇ ನಾವು ಉತ್ತಮವಾದ ಪರಿಸರ, ಉತ್ತಮ ಒಂದು ಸಂಸ್ಕಾರ, ಉತ್ತಮ ರೀತಿಯಲ್ಲಿ ಮನೆಯ ಪರಿಸ್ಥಿತಿ ಇತ್ತು ಅಂದಾಗ ನಮ್ಮ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಬೆಳೀತಾರೆ. ಜೊತೆಗೆ ಸುತ್ತಮುತ್ತಲು ಇರುವಂತ ಶಾಲೆ ವಿದ್ಯಾರ್ಥಿಗಳು ನಮ್ಮ ಸಮಾಜ ಅದಕ್ಕೆ ಪೂರಕವಾಗಿದ್ರು ಅಂದ್ರೆ ಇನ್ನೂ ರೀತಿಯಲ್ಲಿ ಅವರದು ಅಭಿವೃದ್ಧಿ ಆಗ್ತದೆ. ಇಲ್ಲಿ ಎಲ್ಲಾದ್ರೂ ಒಂದು ಚೂರು ತೊಂದರೆ ಕಂಡು ಬಂದ್ರೆ ನಮಗೆ ವಿವಿಧ ರೀತಿಯ ತೊಂದರೆಗಳು ಕಾಡ್ಲಿಕ್ಕೆ ಶುರು ಆಗ್ತದೆ ಅಂತ ತಾವು ಹೇಳಿದ್ರಿ. ಡಾಕ್ಟರ್ ಶ್ರೀಕಂಠ ರಾಮನ್ಗೌಡ್ರೆ, ತಾವು ಇಷ್ಟೊತ್ತಿನವರೆಗೂ ನಮ್ಮ ಒಂದು ಮನುಷ್ಯನ ಉತ್ತಮ ಆರೋಗ್ಯಕ್ಕೆ ಬೇಕಾದ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ತಾವು ಬೆಳಕನ್ನು ಚೆಲ್ಲಿದಿರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಇದುವರೆಗೂ ಜನಸಾಮಾನ್ಯರ ಆರೋಗ್ಯ, ಚಿಕಿತ್ಸಾ ವಿಧಾನ ಹಾಗೂ ವೆಚ್ಚ, ಈ ವಿಷಯದ ಕುರಿತು ಡಾಕ್ಟರ್ ಶ್ರೀಕಂಠ ರಾಮನಗೌಡರ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಸಂಕಲನ ಅನಂತ ಪಾಟೀಲ್.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಲಾಪುರ, ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ,
1: ಧಾರವಾಡ. ಮೊಬೈಲ್ 9480093914.
2: ಆಕಾಶವಾಣಿ ಧಾರವಾಡ. ಕನ್ನಡ ಭಾಷಣ. ಹಳೆ ಗಂಟು ಹೊಸ ನಂಟು. ಮಾತನಾಡುತ್ತಾರೆ ಮಲ್ಲಿಕಾರ್ಜುನ್ ಹುಲಗಬಾಳಿ.

ನಮ್ಮ ಮನುಷ್ಯನ ಈ ಸ್ವಭಾವ ಅರ್ಥ ಮಾಡಿಕೊಳ್ಳೋದು ಅಂತಂದರೆ ಅದೇನು ಅಷ್ಟು ಹಗುರವಲ್ಲ. ಚಂಚಲ ಅಂದರೆ ಅತೀ ಚಂಚಲ. ಒಂದು ಹೊಸ ವಸ್ತುವೇನಾದರೂ ಕಣ್ಣಿಗೆ ಬಿತ್ತೋ ಮುಗೀತು ಅದರ ಕತೆ. ಅದನ್ನು ಆತ ಪಡ್ಕೊಳ್ಳುವ ತನಕ ಕಟಪಟಿ ಅನ್ನೋದು ನಿಲ್ಲೋದೇ ಇಲ್ಲ. ಈಗಾಗಲೇ ತನ್ನ ಬಳಿ ಇರುವ ಹಳೆಯ ವಸ್ತುವಿನ ಮೇಲಿನ ಪ್ರೀತಿ ಅಷ್ಟೊತ್ತಿಗಾಗಲೇ ಕರಗಿ ಮತ್ತೊಂದು ಹೊಸ ವಸ್ತುವಿನ ಮೇಲೆ ಮೋಹ ಹುಟ್ಟಿಕೊಂಡಿರುತ್ತದೆ. ಈಗ ಈ ತಾಜಾ ಉದಾಹರಣೆಯನ್ನು ನೋಡಬಹುದು. ಮೊನ್ನೆ

500ರದು ಮತ್ತು 1000ರದು ಕರೆನ್ಸಿ ನೋಟು ರದ್ದಾದವಲ್ಲ, ಆ ಸಮಯದಲ್ಲಿ ಹೊಸದಾದ ಗರಿಗರಿ 2000 ಮತ್ತು 500ರ ನೋಟ್ ಪಡೆದುಕೊಳ್ಳಲು ನಾವೆಲ್ಲ ಹಾತೊರೆದವರೇ. ತಾಸಾನುತಾಸಗಟ್ಟಲೆ ಬ್ಯಾಂಕ್ ಮುಂದೆ, ATM ಮುಂದೆ ಕ್ಯೂ ನಿಂತುಕೊಂಡವರೇ. ಹೊಸ ರೂಪ, ಹೊಸ ವಿನ್ಯಾಸದಲ್ಲಿ ಮಿಂಚುತ್ತಿದ್ದಂಥ 2000ರ ಪಿಂಕ್ ಕ್ವೀನಳ ವಾರ ನೋಟಕ್ಕೆ ಮರಳಾದವರೇ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಹಾಗಿತ್ತು ಅದು. ಕೆಲವರು ಅದರ ಕೂಡ ಮೊಬೈಲ್ನಲ್ಲಿ ಸೆಲ್ಫಿ ತಕ್ಕೊಂಡು ಸಂಭ್ರಮಿಸಿದರು. ಇನ್ನೂ ಕೆಲವು ಸತ್ಯಾನ್ವೇಷಿಗಳು ಪಿಂಕ್ ಕ್ವೀನಳ ಅಂತರಂಗ ಶೋಧನೆಗೆ ಮುಂದಾದರು. ತಮ್ಮ ಭಾವ ಭಾವನೆಗಳೊಂದಿಗೆ ತಳಕು ಹಾಕುತ್ತಾ ಹೊಸ ಗಂಟಿಗೂ ತಮಗೂ ಅಂಟಿದ ನಂಟನ್ನು ಅರಿತುಕೊಳ್ಳಲು ಉತ್ಸುಕರಾದರು. ಹೊಸ ನೋಟಿನ ಬಗ್ಗೆ ವಿಚಿತ್ರ ವದಂತಿಗಳು ಗಾಳಿಯಲ್ಲಿ ತೇಲಿ ಬಂದವು. ಇಲ್ಲದಿರುವ ಚಿಪ್ಪಿಗಾಗಿ ಸಮುದ್ರದೊಳಗಣ ಚಿಪ್ಪಿನಂತೆ ಬಾಯಿಬಿಟ್ಟು ಕುಳಿತವರು ಉಂಟು. ಮತ್ತೆ ಕೆಲವರು ಈ ಹೊಸ ನೋಟುಗಳ ರಕ್ಷಣೆಗಾಗಿ ಹೊಸ ಹೊಸ ಜಾಗ ಕಂಡುಕೊಂಡರು. ಬ್ಯಾಂಕುಗಳಲ್ಲಿನ ಸೇಫ್ ಲಾಕರ್ಗಳು ಅವರಿಗೆ ಸೇಫ್ ಆಗಿ ಕಾಣಲಿಲ್ಲವೇನೋ. ಬೆಡ್ರೂಮ್ನೊಳಗೆ, ಬಾತ್ರೂಮ್ ಗೋಡೆಯೊಳಗೆ ಆಶ್ರಯ ನೀಡಿ ನಂತರ ಸಿಕ್ಕಿಹಾಕಿಕೊಂಡರು. ಹೊಸತು ಅಂದರೆ ಹಾಗೇನೆ, ಯುಗ ಯುಗ ಕಳೆದರೂ ಹೊಸತು ಹೊಸತು ತರುವುದರಿಂದಾಗಿಯೇ ಅಲ್ಲವೇ ನಾವು ಯುಗಾದಿಯನ್ನು ಆಮೋದ ಪ್ರಮೋದಗಳಿಂದ ಸ್ವಾಗತಿಸುತ್ತಾ ಬಂದಿರುವುದು. ಪ್ರತಿ ಸಲವೂ ಅದೇ ರಾಗ ಅದೇ ತಾಳ ಎಂಬಂತಿದ್ದರೆ ಬದುಕಿನ ಭಾವಗೀತೆಗೆ ನವನವೀನತೆ ಎಲ್ಲಿ ಬರುತ್ತಿತ್ತು? ಹೊಸ ಕರೆನ್ಸಿ ನೋಟುಗಳ ಚಲಾವಣೆಗೆ ಬರುತ್ತಿದ್ದಂತೆ ಹಳೆಯ 500 ನೋಟುಗಳು ಕಿಮ್ಮತ್ತು ಕಳೆದುಕೊಂಡಿದ್ದವು. ಕಾಳ ಧನಿಕರ ಕಾಲುಗಳು ಥರಥರ ನಡುಗಿದವು. ಅವರ ಎದೆಗೂಡಲ್ಲಿ ಡಬಡಬ ಅವಲಕ್ಕಿ ಕೊಟ್ಟುತ್ತಿರುವ ಶಬ್ದ. ಅಡುಗೆ ಮನೆಯಲ್ಲಿ ಗೃಹಿಣಿಯರು ಜೀರಿಗೆ ಸಾಸಿವೆ ಡಬ್ಬಿಗಳಲ್ಲಿ ಬಂಧಿತವಾಗಿದ್ದ 1500 ಹಳೆಯ ನೋಟುಗಳಿಗೆ ಅಚಾನಕ್ ಬಿಡುಗಡೆಯ ಭಾಗ್ಯ ಬಂದಿತ್ತು. ಶಾಪ ವಿಮೋಚನೆಗೊಂಡ ಅಹಲ್ಯೆಯಂತೆ ಹೊಸ ರೂಪದಲ್ಲಿ ಕಾಣಿಸಿಕೊಳ್ಳಲು ಅವು ಕೂಡ ಉತ್ಸಾಹ ತೋರಿದವು. ನಮ್ಮ ಅಜ್ಜಿಯ ಬಳಿ ಒಂದಿಷ್ಟು ಹಣದ ಸಣ್ಣ ಗಂಟಿತ್ತು. ಆ ಗಂಟಿನಲ್ಲಿ ಬರೀ 500 ಹಳೆಯ ನೋಟುಗಳೇ ತುಂಬಿಕೊಂಡಿದ್ದವು. ಎಲ್ಲ ಕೂಡಿ ಒಟ್ಟು 10-12 ಸಾವಿರ ಇದ್ದಿತು. ಆದರೆ ರಾತ್ರೋರಾತ್ರಿ ಆ ಅಜ್ಜಿಯ ಗಂಟು ತನ್ನ ಬೆಲೆ ಕಳೆದುಕೊಂಡು ಕಿಮ್ಮತ್ತುಗೇಡಿಯಾಗಿತ್ತು. ಅಜ್ಜಿ ಹವಾರಿದಳು, ತಮ್ಮ ಹೆಂಗಾದರೂ ಮಾಡಿ ಹಳಿದು ಬದಲು ಮಾಡಿ ಹೊಸ ತೊಗೊಂಡ್ಬಾರೋ ದುಂಬಾಲು ಬಿದ್ದಳು. ಅಜ್ಜಿ, ಇದು ನಿನ್ನ ಗಂಟ, ಅದನ್ಯಾಕೆ ಬದಲಿಸ್ತಿ ಸುಮ್ಮನ ಅಂತ ನಾನು ಚೇಷ್ಟೆ ಮಾಡಿದರೆ, ಹೊಗೋ ಹುಚ್ಚಪ್ಪ, ನಾಡಾಗಿಲ್ದು ಹುಚ್ಚಪ್ಪ, ಹೊಸ ನೆಂಟನೆ ಬರೋ ಮುಂದೆ ಹಳೆ ಬಂಟಂದೇನೋ ಜರುರತ್ತಾ? ಅಂದ್ರೇನಜ್ಜಿ, ಹೊಸ ನೆಂಟ ಬಂದಾನಂತ ಹಳೆ ಗಂಟ ಬ್ಯಾಡಾತೇನು? ನಾನು ಕೆನಕಿದೆ. ಮತ್ತು ಕಾಲು ಬಂದಾಗ ಹೋಗ್ಬೇಕಲ್ಲೋ ತಮ್ಮ, ಚಲ್ತಿಕ ನಾಮ ಗಾಡಿ ಅಂತಿರ್ತಾರೆ, ಕೇಳಿ ಇಲ್ಲೋ? ಅಜ್ಜಿ ಕೇಳಿತು. ಹಂಗಾದ್ರೆ ಈ ಹಳೆ ಗಂಟ ಬ್ಯಾಡಂತಿ? ನಾನೂ ಬಿಡಲಿಲ್ಲ. ಹೌದು, ಯಾಕೆ ಬೇಕಪ್ಪ ಅದು? ನಮ್ಮ ಕಾಲದ ಅನೇ ಚೌಲಿಗಳ ಡೌಲು ಈಗಲೇ ಹೇಳು. ಆವಾಗಿನ ದುಡ್ಡ ದುಗ್ಗಾನಿಗಳನ್ನು ತಗೊಂಡು ಉಪ್ಪಿನಕಾಯಿ ಹಾಕೋದೈತೇನು? ಅಜ್ಜಿ ಸೋಲುವಳಲ್ಲ. ಆದರೂ ಅಜ್ಜಿ ತಡಬರಿಸಿದೆ. ಆದರೂ ಇಲ್ಲ, ಹೊತ್ಕೊಳ್ಳೋ ಚಾದರೂ ಇಲ್ಲ, ಈಗಿಂದೀಗ ಬ್ಯಾಂಕಿಗೆ ಹೋಗು ನಡಿ, ಅವಸರಿಸಿದ್ದಳು ಅಜ್ಜಿ. ಗರಿಗರಿ ಹೊಸ ನೋಟುಗಳು ಕೈಗೆ ಬಂದಾಗ ಬೊಚ್ಚು ಬಾಯಿ ಅಜ್ಜಿಯ ಮುಖದಲ್ಲಿ ಕಿರುನಗೆ ಸುಳಿದಾಡಿತು. ಹೌದಲ್ಲ, ನಮ್ಮಜ್ಜಿ ಹೇಳೋದು ಬರೋಬ್ಬರ ಅಂತ ಅನ್ನಿಸ್ತು. ಈಗ ನೀವೇ ನೋಡ್ರಿ, ಮಾರ್ಕೆಟ್ನಲ್ಲಿ ಕೊಂಡಂತಹ ಯಾವುದೋ ಒಂದು ವಸ್ತು ಆದೀತು, ಹೊಸದರಲ್ಲಿ ಅದನ್ನು ಕೊಂಡಾಗಿನ ಉಮ್ಮೇದಿ ಕೊನೆಯವರೆಗೂ ಉಳಿಯಲಾರದು. ಕೆಲವೇ ಕೆಲವು ದಿನಗಳಲ್ಲಿ ಲಕಲಕ ಹೊಳೆಯುತ್ತಿರುವ ಮತ್ತೊಂದು ಚಂದಾನ ಚಂದುಳ ವಸ್ತು ಮಾರ್ಕೆಟ್ ಎಂಬ ಮಾಯಕ್ಕಿನೊಳಗೆ ತುಂಬಿಸ್ತಿರ್ತದೆ. ನಾವು ಕೊಂಡಂತಹ ಆ ದಿನದ ಆ ಹೊಸ ವಸ್ತು ಈಗ ಹಳೆಯದಾಗಿ ತನ್ನ ಗ್ಲ್ಯಾಮರ್ ಕಳೆದುಕೊಂಡಿರ್ತದೆ. ಅಲ್ಲಿವರೆಗೆ ನಮ್ಮ ಅಮೂಲ್ಯ ಗಂಟು ಎಂಬಂತಿದ್ದ ಆ ವಸ್ತು ಈಗ ಬೇಡವಾಗಿ ಹೋಗ್ತದೆ. ಹೊಸ ನೆಂಟಸ್ತಂದ ಬಯಕೆಯ ಮುಂದೆ ಬರಲಿರುವುದರ ಕನಸನ್ನೇ ಆಗಿ ಕಾಣತೊಡಗುತ್ತದೆ. ದೇವಲೋಕದ ಅತಿಥಿ ಎಂಬಂತೆ ಹೊಸ ನೆಂಟನ ಉಪಚಾರಕ್ಕೆ ಘನಗತ್ತಿನಲ್ಲಿ ಮುಂದಾಗುತ್ತೇವೆ. ಹೀಗೆ ನಮಗರಿವಿಲ್ಲದೆ ಈ ನೆಂಟನ ಮಾಯಾಬಲೆಗೆ ಮೆಲ್ಲ ಮೆಲ್ಲಗೆ ಬಿದ್ದು ಬಿಟ್ಟಿರುತ್ತೇವೆ. ಹೊಸದನ್ನು ಕಂಡಾಗ ನಮ್ಮ ಮನದಂಗಳದಲ್ಲಿ ಬಯಕೆಯ ಸಸಿಗೆ ಮೊಳಕೆಯ ಸಡಗರ, ಇದ್ದುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂದು ಹೇಳಿದ ಕವಿ ಗೋಪಾಲಕೃಷ್ಣ ಅಡಿಗರ ಕವಿತೆಯ ಸಾಲು ನೆನಪಿಗೆ ಬರುತ್ತದೆ. ಇರುವ ಗಂಟು ಬೇಡವಾಗಿ ಇರದ ಹೊಸ ನೆಂಟಸ್ಥನಕ್ಕೆ ಜೀವ ತುಡಿಯತೊಡಗುತ್ತದೆ. ಹೊಸದಾದ ವಸ್ತುವೊಂದನ್ನು ಖರೀದಿಸಿ ಮನೆಗೆ ತರುವಾಗಿನ ಉಮ್ಮೇದಿ ವರ್ಣಿಸಲಸದಳ. ಮುಖ ಪ್ರಸನ್ನತೆಗೆ ಮನ ಪ್ರಸನ್ನತೆ ಮನೆ ಹಾಕಿರುತ್ತದೆ. ಉತ್ಸಾಹ ಪುಟಿಯುತ್ತಿರುತ್ತದೆ. ಕಲ್ಪನೆಗಳೆಲ್ಲ ನವಿಲಿನ ಹಾಗೆ ಗರಿಗೆದರುತ್ತವೆ. ಗೆಲುವಿನ ನಗೆ ಚಿಗುರುತ್ತದೆ. ವಾಂಚಲ್ಯ ಎಂಬ ಇಚ್ಛೆ ಇಣುಕುತ್ತದೆ. ಇನ್ನು ಆ ಅಂಗಡಿ ಆತನದು ಮುದದ ಮಾತುಗಾರಿಕೆ, ಮಾತಿನ ಹಿಂದೆ ಮಲ್ಲಿಗೆ ಅಂತ ನಗು. ಲೌಕಿಕ ವ್ಯವಹಾರಜ್ಞತೆ ಇದೆ ಆತನಿಗೆ. ಅದು ಆತನ ಜನ್ಮದತ್ತ ಪ್ರತಿಭೆ. ಆತನ ಹಾವಭಾವಯುಕ್ತವಾದ ವರ್ಣನೆಗೆ ನಮ್ಮ ತವಕದ ಕಣ್ಣುಗಳು ಅರಳುತ್ತವೆ. ಆಕಾಶದ ನಕ್ಷತ್ರ ಎದೆಯನ್ನು ಸೇರಿದಷ್ಟು ಸಂತೋಷ. ಹೊಸ ನೆಂಟನೊಂದಿಗೆ ಭಾವನಾತ್ಮಕ ತಾದಾತ್ಮ ಹುಟ್ಟಿಕೊಳ್ಳುತ್ತದೆ. ನಮ್ಮೆಲ್ಲರ ಮನೋಗಗನದಲ್ಲಿ ಕನಸುಗಳ ಮೋಡಗಳು ಆವರಿಸುತ್ತವೆ. ಓ ಬಣ್ಣೀರಿ ಅತಿಥಿಗಳೇ, ಸುಸ್ವಾಗತ ನಿಮಗೆ. ಒಲವಿಗೆ ಒಲವಲ್ಲದೆ ಬೇರೆನಿದೆ ಕೊಡುಗೆ ಎಂದು ಕವಿ GS ರುದ್ರಪ್ಪನವರ ಹಾಡು ಗುಣಗುಣಿಸುತ್ತಾ ಹೊಸ ನೆಂಟನ ಮನೆ ತುಂಬಿಸಿಕೊಳ್ಳುತ್ತೇವೆ.
ಬಂದಿರೋ

ಆ ಹೊಸ ವಸ್ತುಗಳು ಅತಿಥಿ ರೂಪದಲ್ಲಿ ಅಲ್ಲವೇ? ಮತ್ತೆ ಅತಿಥಿಯಾದವರು ಎಷ್ಟು ದಿನ ಅಂತ ಮನೆಯಲ್ಲಿ ಮನದಲ್ಲಿ ಉಳಿದುಕೊಳ್ಳಲು ಸಾಧ್ಯ? ಒಂದು ಗಳಿಗೆ ಮೋಡ, ಮತ್ತೊಂದು ಗಳಿಗೆ ಬಿಸಿಲು. ಬಂದಾಗಿನ ಆಕರ್ಷಣೆ ಕ್ರಮೇಣ ಕರಗತೊಡಗುತ್ತದೆ. ವಸ್ತುವೊಂದು ಹಸಿರಾಗಿದ್ದಾಗಿನ ಆ ಸೌಂದರ್ಯವೇ ಬೇರೆ. ಈಗ ಅದೊಂದು ಒಣಗಿದ ತರಗೆಲೆ. ಉದುರಿದಿ ತರಗಿಂದ ಉಪಯೋಗವೇನಿನ್ನು, ಹಾಕು ಬೆಂಕಿಯನ್ನು ರಾಶಿಗೈದು ಎನ್ನುತ್ತಾ ಹಳೆಯ ಗಂಟಿಗೆ ಚರಮಗೀತೆ ಹಾಡಿಯಾಗಿರುತ್ತದೆ. ಹಳೆಯದರ ಮುಂದೆ ಹೊಸದೆಲ್ಲವೂ ಸುಂದರವೇ. ಸೊಗಸಾದ ಸವಲತ್ತುಗಳಿಗೆ ನಾವೆಲ್ಲ ಸುಲಭದ ತುತ್ತುಗಳು, ಮತ್ತು ತೊತ್ತುಗಳೂ ಕೂಡ. ಅದು ಪ್ರತಿ ಮನುಷ್ಯನ ರಕ್ತಗತ ಖಯಾಲಿ. ಮುರುಕು ಧರ್ಮ ಶಾಲೆಯಲ್ಲಿ ಮಲಗಿದ ತಿರುಕನ ಕನಸಿನ ಕತೆ ಗೊತ್ತಲ್ಲ? ತನ್ನ ಬಳಿ ಇರುವುದು ಹಳೆಯ ಗಂಟು. ಆ ಗಂಟಿನಲ್ಲಿರುವುದು ಅವರಿವರಿಂದ ಬೇಡಿ ತಂದ ವಸ್ತುಗಳು. ಆದರೆ ಈಗದು ಬೇಡದ ಗಂಟು ಅವನಿಗೆ. ಅರಮನೆಯ ನೆಂಟಸ್ಥನದ ಕನಸು ಕಾಣುತ್ತಾನೆ. ರಾಜಕುವರೆ ಕೈ ಹಿಡಿಯ ಬಯಸುತ್ತಾನೆ. ಕನವರಿಸುತ್ತಾ ಸುಖಾನುಭವ ಅನುಭವಿಸುತ್ತಾನೆ. ಮಧುರ ಚೆನ್ನರು ಹೇಳುವಂತೆ, ಹಗಲು ಗನಸಿನ ಸವಿಯು ಇರುಳು ಗನಸಿಗೆ ಬಹುದೇ, ಇರುಳಿನದು ಇಲ್ಲದ ಸಂತೆ ಕಾಣೋ, ತಿರುಕನದು ಇರುಳುಗನಸು. ಆದರೆ ನಮ್ಮಲ್ಲಿ ಬಹಳಷ್ಟು ಜನರು ಹಗಲುಗನಸಿನವರು. ವಾಸ್ತವ್ಯದ ಅರಿವು ಇದ್ದು ಕನಸಿನ ಲೋಕದಲ್ಲಿ ಓಲಾಡುವವರು. ಹೊಸ ನಂಟನ ರಾಜಾಕರ್ಷಣೆ ಮುಂದೆ ಹಳೆಯ ಗಂಟು ಗೌಣವಾಗಿ ಬಿಡುತ್ತದೆ. ನಾವು ಹಳೆಯ ಆಭರಣಗಳನ್ನು ಲಕಲಕ ಹೊಳೆಯುವಂತೆ ಮಾಡುತ್ತೇವೆ ಎಂದು ಹೇಳುತ್ತಾ ಅಸಲಿ ಬಂಗಾರದ ಬದಲಿಗೆ ಕಾಗೆ ಬಂಗಾರ ಕೊಟ್ಟು ಕೈ ಕೊಡುವ ಚಾಣಾಕ್ಷರಿದ್ದಾರೆ. ಮಾರ್ಕೆಟ್ನ ಕೆಲ ಆಫರ್ಗಳನ್ನು ಗಮನಿಸಿದ್ದೀರಾ? ಹಳೆಯದನ್ನು ಬದಲಿಸಿ ಹೊಸದನ್ನು ಪಡೆಯಿರಿ ಎಂಬ ಕರೆಗೆ ನಮ್ಮಲ್ಲಿನ ಹಳೆಯ ವಸ್ತುಗಳೆಲ್ಲ ಹೊಸ ನೆಂಟನಾಗಿ ರೂಪಾಂತರಗೊಳ್ಳುತ್ತಿರುತ್ತವೆ. ಹೊಸ ಡಿಸೈನ್ ಸೀರೆಗೆ ಮನಸೋಲದ ನೀರೇರುಂಟೆ, ಮುಂದೇನೆ ಸಖಿ ಮುಂದೇನೆ, ರೂಪಗುಣಕ್ಕೆ ಮೆಚ್ಚಿ ಬಂದೇನೆ ಎನ್ನುತ್ತಾ ಹೊಸತನಕ್ಕೆ ಕನಲಿಸುತ್ತಾರೆ. ಹೊಸ ನೆಂಟ ಬರುತ್ತಿದ್ದಂತೆ ಹಳೆಯ ಗಂಟಿನೊಂದಿಗಿನ ನೀರೆಯರ ಸಖ್ಯದ ಆಖ್ಯಾನ ಮುಗಿದು ಹೋಗುತ್ತದೆ. ಅಂದ ಚಂದದ ಹೊಸ ಹೊಸ ಮೊಬೈಲ್ ಸೆಟ್ಗಳನ್ನು, ಲ್ಯಾಪ್ಟಾಪ್ಗಳನ್ನು, ಕಣ್ಣು ಕುಕ್ಕುವ ಆಕರ್ಷಕ ವಿನ್ಯಾಸದ ವಾಹನಗಳನ್ನು ಕಂಡಾಗೆಲ್ಲ ಛೆ, ಅವಸರ ಮಾಡಿ ಕೆಟ್ಟೆ. ಇನ್ನೊಂದಿಷ್ಟು ತಡೆದಿದ್ರೆ ಇದಕ್ಕಿಂತ ಉತ್ತಮ ಮಾಡೆಲ್ ಸಿಗುತ್ತಿತ್ತೋ ಏನೋ, ಮದುವೆ ವಿಷಯದಲ್ಲೂ ಹೀಗೇ ಆಯಿತು ಎಂದು ಪೇಚಾಡುವವರು ಇದ್ದಾರೆ. ತೊಡುವ ಬಟ್ಟೆ ಫ್ಯಾಷನ್ ದಿನ ದಿನಕ್ಕೆ ಬದಲಾದರೆಯಂತೆ ಸಂತೋಷದಿಂದ ಬರಮಾಡಿಕೊಳ್ಳುತ್ತೇವೆ. ಆದರೆ ತಲೆಗೂದಲ ಸ್ಟೈಲ್ ಆಗಲ್ವಲ್ಲ? ದಿನದಿಂದ ದಿನಕ್ಕೆ ಬದಲಾಗುತ್ತಿರುವ ತಲೆಗೂದಲ ಸ್ಟೈಲ್ ಎಂದು ಯುವಕರ ತಲೆ ಕೆಡಿಸಿಲ್ಲವೇ? ಒಮ್ಮೆ ಮಾಡಿಸಿಕೊಂಡ ಹೇರ್ಸ್ಟೈಲ್ ಹಾಗೆಲ್ಲ ದಿನ ದಿನಕ್ಕೆ ಬದಲಾಯಿಸಲು ಸಾಧ್ಯವೇ? ಹೊಸ ಗೂದಲು ಹುಟ್ಟಿ ಬರುವವರೆಗೆ ಕೊನೆ ಪಕ್ಷ ಒಂದು ತಿಂಗಳಾದ ಹುಡುಗರು ಕಾಯಲೇಬೇಕು. ಫ್ಯಾಷನ್ ಜಗತ್ತು ಈಗೀಗ ಎಷ್ಟು ವೇಗವಾಗಿ ಓಡುತ್ತಿದೆ ಅಂತೀರಿ? ಆ ದಿನಗಳಲ್ಲಿ ಪರಮನೆಂಟರಂತಿದ್ದ ಟೈಪ್ ರೈಟರ್ಗಳು, ಗ್ರಾಮ್ ಫೋನ್ಗಳು, ರೀಲ್ ಕ್ಯಾಮ್ರಾಗಳು, ಅದಾದ ಮೇಲಿನ ಡಿಜಿಟಲ್ ಕ್ಯಾಮ್ರಾಗಳು, ಟೇಪ್ ರೆಕಾರ್ಡರ್ಗಳು, ನಂತರ ಬಂದ ಪೇಜರ್ಗಳು, ಲ್ಯಾಂಡ್ ಫೋನುಗಳು, ಅವುಗಳ ಟ್ರಂಕ್ ಕಾಲುಗಳು, ಟೆಲಿಗ್ರಾಮ್ಗಳು, ಇನ್ನೂ ಎಷ್ಟೆಷ್ಟೋ ತಮ್ಮ ನೆಂಟಸ್ಥಿಗೆ ಕಳೆದುಕೊಂಡು ಹೋಗಿವೆ. ಇಂದು ಕಾಜಿನ ಜಾಗದಲ್ಲಿ ಫೈಬರ್ ಬಂದು ಕುಂತಿದೆ. ಕಂಚು, ಹಿತ್ತಾಳೆ, ತಾಮ್ರದ ಪಾತ್ರೆ ಪಗಡೆಗಳನ್ನು ಹಿಂದಕ್ಕೆ ತಳ್ಳಿವೆ. ಸ್ಟೇನ್ಲೆಸ್ ಸ್ಟೀಲ್ ಪ್ಲಾಸ್ಟಿಕ್ ಪಾತ್ರೆಗಳದೇ ಇಂದು ಪ್ರಧಾನ ಪಾತ್ರ. ಬರುವುದೇನೇ ನೆಪ್ಪಿಗೆ, ನಮ್ಮ ನಿಮ್ಮ ಒಪ್ಪಿಗೆ, ಎಲ್ಲೋ ಏನೋ ನೋಡಿದೆ, ಹಾಗೆ ಬಂದು ಕೂಡಿದೆ ಎಂದು ಹಳೆಯ ಗಂಟುಗಳು ನಮ್ಮ ನೆನಪಿನ ಉಗ್ರಾಣದಲ್ಲಿ ಇಣುಕುತ್ತಿರುತ್ತವೆ. ನಮ್ಮ ಗೆಳೆಯ ವಿಠ್ಠಲ್ ಮೂರ್ತಿಗೆ ವಿಚಿತ್ರವಾದ ಹವ್ಯಾಸ ಹೊಂದಿದೆ. ಈ ವಿಠ್ಠಲ್ ಮೂರ್ತಿಗೆ ವಿಲಾಸ ಮೂರ್ತಿ ಎಂದೂ ಕರೆಯುತ್ತಾರೆ. ಆತನ ಕಣ್ಣಿಗೆ ಹೊಸದೇನಾದರೂ ಕಂಡಿತೋ, ಮುಗಿಯಿತು. ಅವಶ್ಯಕತೆ ಇರಲಿ ಬಿಡಲಿ, ಅದು ಬೇಕು ಆತನಿಗೆ. ನೀವು ನಂಬಲಿಕ್ಕಿಲ್ಲ, ಈತನ ಬಳಿ 16 ಮೊಬೈಲ್ ಸೆಟ್ಗಳಿವೆ, 6 ಮೋಟಾರ್ ಬೈಕ್ಗಳು, ಇನ್ನೂ ಬಳಸುವ ಬಳಸಿ ಬೀಸಾಡಿದ ಪೆನ್ನುಗಳಿಗೆ ಲೆಕ್ಕವೇ ಇಲ್ಲ. ಮತ್ತೆ ಆತ ಧಾರಣ ಮಾಡಿದ ಹಳತೆಂದು ಮೂಲೆಗೆಸೆದ ಡ್ರೆಸ್ಗಳದೇ ಒಂದು ಗುಡಾಣ. ಅವೆಷ್ಟು ಜೊಪ್ಪಲಿ ಜೋಡುಗಳು, ಬೂಟಿನ ಗೂಡುಗಳು. ಆದರೆ ವಿಠ್ಠಲ್ನ ಹೃದಯ ವಿಶಾಲವಾದುದು. ಹೊಸ ನೆಂಟ ಬಂದನೆಂದುಕೊಂಡು ಹಳೆಯ ಗಂಟನ್ನು ಆತ ಬಿಟ್ಟುಕೊಡುವವನಲ್ಲ. ಹೊಸದನ್ನು ಬರಮಾಡಿಕೊಳ್ಳುತ್ತಾ ಹಳೆಯದನ್ನು ಒಪ್ಪವಾಗಿ ಮೇಲಟ್ಟಿನಲ್ಲಿಟ್ಟುತ್ತಾನೆ. ಹೀಗಾಗಿ ಅವನ ಮನೆಯೇ ಒಂದು ಮ್ಯೂಸಿಯಂ, ಅದು ಹಳೆಯ ಹೊಸತುಗಳ ಸಂಗಮ. ನೆಂಟರೂ ಉಂಡಂತಾಗಿರಬೇಕು, ಗಂಟೂ ಉಳಿದಿರಬೇಕು ಎಂಬ ಕಂಜೂಸ್ ಮನಸ್ಸು ವಿಠ್ಠಲ ಮೂರ್ತಿಗಿಲ್ಲ. ಹಳೆಯ ಗಂಟನ್ನು, ಹೊಸ ನೆಂಟಸ್ಥಿಕೆಯನ್ನು ಹಠೋತ್ಸಾಹದಿಂದ ನೋಡುತ್ತಾನೆ. ಅದರಲ್ಲಿ ಅವನಿಗೆ ಹಿತ ಸಂತಸವಿದೆ. ಅದೊಂದು ರೀತಿಯ ಅಹಂ ತೃಪ್ತಿ. ಹಸಿದವನಿಗೆ ಬೇವು ಕೂಡ ಬೆಲ್ಲಕ್ಕಿಂತ ಅಧಿಕ ಸಿಹಿ. ಯಾಕೆಂದರೆ ಆತನಿಗೆ ಏನಾದರೂ ಬೇಕಾಗಿರುತ್ತದೆ. ಅದೇ ಹೊಟ್ಟೆ ತುಂಬಿದವನಿಗೆ ಹುಗ್ಗಿಯೂ ಮುಳುಮುಳು. ನಮಗೆ ಬೇಕೆನಿಸಿದ್ದ ವಸ್ತು ಅದು ಹೇಗೇ ಇರಲಿ ಅಂದವಾಗಿ ಕಾಣುತ್ತದೆ. ಹಸಿದವನಿಗೆ ಬೇಹುಸ ಬೆಲ್ಲದ ರುಚಿ ಕೊಡುವಂತೆ ಅದೇ ಆ ವಸ್ತುವಿನ ಅಗತ್ಯತೆ ಮುಗಿದಾಗ ಅದರ ಹಸಿವು ನಮಗಿರುವುದಿಲ್ಲ. ಹೊಸದಾಗಿ ಖರೀದಿಸಿದ ಸ್ಕೂಟರ್ಗೋ ಇಲ್ಲ ಮೋಟಾರ್ ಬೈಕ್ಗೋ ಪ್ರಾರಂಭದ ದಿನಗಳಲ್ಲಿ ಸಿಗುತ್ತಿದ್ದ VIP ಟ್ರೀಟ್ಮೆಂಟ್ ಬರಬರುತ್ತಾ ಸೊರಗುತ್ತದೆ. ಅಂದು ಹೊಸ ಸ್ಕೂಟರನ್ನು ನಾನು ಬರಮಾಡಿಕೊಂಡ ಆ ಸಂಭ್ರಮವೆಂಥದ್ದಂತೀರಿ? ಆಳೆತ್ತರದ ಸೇವಂತಿ ಹೂವಿನ ಮಾಲೆ ಹಾಕಿದ್ದೇನು, ಆರತಿ ಬೆಳಗಿ ಪೂಜೆ ಮಾಡಿದ್ದೇನು, ಬಂಧು ಬಾಂಧವರಿಗೆಲ್ಲ ಸಿಹಿ ಹಂಚಿ ಬಂದದ್ದೇನು, ಗಮಗಮಿಸುವ ಮೈಸೂರು ಮಲ್ಲಿಗೆ ಧರಿಸಿದ್ದ ಅರ್ಧಾಂಗಿಯನ್ನು
ಹಿಂದೆ ಕೂಡಿರಿಸಿಕೊಂಡು ಊರೆಲ್ಲ ಸುತ್ತಿ ಬಂದದ್ದೇನು?

0: ಮುಟ್ಟಿದರೆಯಲ್ಲಿ ಮುನಿಸಿಕೊಂಡಾಳು, ತಟ್ಟಿದರೆಯಲ್ಲಿ ಸಟುಗೊಂಡಾಳು ಎಂದು ನಾಜೂಕಾಗಿ ಆ ಸ್ಕೂಟರನ್ನು ನೋಡಿಕೊಂಡದ್ದೇನು? ಅವೆಲ್ಲ ಸ್ಕೂಟರ್ನೊಂದಿಗಿನ ನಮ್ಮ ಹೊಸ ನೆಂಟಸ್ತಿಕೆಯ ಹೊಸ ದಿನಗಳು. ಮೊನ್ನೆ ಹೊಸ ಕಾರ್ ತಗೊಂಡೆ, ಈಗ ಸ್ಕೂಟರ್ ಮೂಲೆ ಸೇರಿದೆ. ಇಂದು ಏರಿದ್ದು ನಾಳೆಗೆ ಇಳಿಯುತ್ತದೆ, ತುಂಬಿದ್ದು ಖಾಲಿಯಾಗುತ್ತದೆ. ಗೋಣಿಚೀಲವನ್ನು ಎಚ್ಚೆಚ್ಚಿ ಒಗೆಯುವ ಹೊಸ ಅಗಸನ ಪ್ರಾರಂಭದ ಹುಮ್ಮಸ್ಸು ಕ್ರಮೇಣ ಕುಗ್ಗುತ್ತದೆ, ಕಾಲ ಬದಲಾಗುತ್ತಲೇ ಇರುತ್ತದೆ. ಹಳೆಯ ಗಂಟು ನೋಡಿ ಹೊಸ ಗಂಟು ನಗುತ್ತಿರಬಹುದು, ಹಣ್ಣೆಲೆ ಉದುರುವಾಗ ಹಸಿರಲ್ಲಿ ನೆಕ್ಕಂತೆ. ಆದರೆ ಇಂದಿನ ನೆಂಟ ನಾಳೆಗೆ ಹಳೆಯ ಗಂಟಾಗೋದಿಲ್ಲ ಅನ್ನೋದಕ್ಕೇನು ಗ್ಯಾರಂಟಿ? ಬದಲಾಗುತ್ತಿರುವ ನೆಂಟಸ್ಥಿಕೆಯೊಂದಿಗೆ ನಮ್ಮ ಬದುಕಿನ ಗಂಟನ್ನು ಹೊಂದಿಸಿಕೊಂಡು ಹೋಗುವುದರಲ್ಲಿ ಜಾಣತನವಿದೆ. ಬದುಕಿನಲ್ಲಿ ಹಳೆಯ ಗಂಟಿನೊಂದಿಗೆ ಹೊಸ ನೆಂಟನ್ನು ಜೊತೆಗಿರಬೇಕು. ಹಳೆಯ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತಾರಲ್ಲ ಹಾಗೆ, ಆವಾಗಲೇ ನಮ್ಮ ಜೀವನ ಸುಂದರವಾಗುತ್ತದೆ.
1: ಹಳೇ ಗಂಟು ಹೊಸ ನಂಟು. ಇದುವರೆಗೆ ಮಾತನಾಡಿದವರು ಮಲ್ಲಿಕಾರ್ಜುನ್ ಹುಲಗಬಾಳಿ, ನೆರವು ಶೈಲಜಾ ರಾಜ್ಕುಮಾರ್.

0: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
2: ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

0: ಆಕಾಶವಾಣಿ ಧಾರವಾಡ ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 9 ಗಂಟೆ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-668-60310. Fortis Hospital, Cunningham Road. With you for life.
3: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
4: ಸಂವಾದಿನಿ ಸಂತನ ಸುಸ್ವರ ಸಿಂಚನ
3: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ. ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹುಜನ

ಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗ ಭದ್ರಾವತಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಶಿಲ್ಪಾ ಎಚ್ಎಂ.

ಇಂದು ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದ ಸವಾಲುಗಳು ಹಾಗೂ ತಂತ್ರೋಪಾಯಗಳು ಕುರಿತು ವಿಶ್ರಾಂತ ಡೀನ್ ಸದಸ್ಯರು ವ್ಯವಸ್ಥಾಪಕ ಮಂಡಳಿ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಚಿದಾನಂದ್ ಮನ್ಸೂರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಶರಣ ಬಸವ ಚೋಳಿನ್. 7:45 ಮರಾಠಿ ಗೀತೆಗಳು. 8:00 ಯುವವಾಣಿಯಲ್ಲಿ ಹುಬ್ಬಳ್ಳಿಯ ನವನಗರದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವಿರುವುದು. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ವರ ಸೌರಭ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಶವ್ ಕುಮಾರ್ ಮಾಳವಿಯವರ ಸಂತೂರ್ ವಾದನವಿರುವುದು. 10:30 ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಈ ಮುಂಜಾನೆ 9:30 10:30 ಹಲೋ ನಂದನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರು ಕಾರ್ಯಕ್ರಮಕ್ಕೆ ಕರೆ ಮಾಡಲು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ನಮ್ಮ STD ಕೋಡ್ ಸಂಖ್ಯೆ 0836.

0: ಆಕಾಶವಾಣಿ ಧಾರವಾಡ, ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
0: ಇಂದಿನ ಸುಗಮ ಸಂಗೀತದ ಕಲಾವಿದರು ಸಾಕ್ಷಿ ಎ ಹಿರೇಮಠ್. ಮೊದಲಿಗೆ ಕೇಳೋಣ ಪುರಂದರದಾಸರ ಕೃತಿ.

0: ಇದುವರೆಗೆ ಸಾಕ್ಷಿ ಎ ಹಿರೇಮಠ್ ಅವರಿಂದ ಸುಗಮ ಸಂಗೀತ ಕೇಳಿದಿರಿ.
1: ಆಕಾಶವಾಣಿ ಧಾರವಾಡ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕ ದೀಪ. ಪ್ರಸ್ತುತಿ ಸುರೇಖಾ ಸುರೇಶ್. ಕೇಳಿ ಕನಕ ದೀಪ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂತ ಕವಿ ಕನಕದಾಸರ ಬದುಕು ಬರಹ ವಿಚಾರಗಳ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ಕುರಿತು ಪಿಜಿ, ಡಿಪ್ಲೊಮಾ, ಎರಡು ಮತ್ತು ಮೂರನೇ ಸೆಮಿಸ್ಟರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ, ಸಾಧನೆ, ಕೊಡುಗೆಗಳ ಕುರಿತು ಅಧ್ಯಯನ ಲಭ್ಯ.
2: ಸುವ್ಯವಸ್ಥಿತ ಸಭಾಭವನ, ಡಿಜಿಟಲ್ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಕನಕದಾಸರ ಗೀತೆ, ಕೀರ್ತನೆ, ಸುಳಾದಿಗಳ ಧ್ವನಿಸುರುಳಿ ಹಾಗೂ ಪುಸ್ತಕಗಳ ಪ್ರಕಟಣೆ.
1: ನಗರ, ಗ್ರಾಮೀಣ ಪ್ರದೇಶ, ಶಾಲಾ ಕಾಲೇಜುಗಳಲ್ಲೂ ಕನಕರ ಪ್ರಚಾರ, ಉಪನ್ಯಾಸ.
2: ಕನಕದಾಸರು ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜಿಸುತ್ತಿದೆ ಕನಕ ಅಧ್ಯಯನ ಪೀಠ.
1: ಕನಕ ಜಯಂತ್ಯುತ್ಸವ, ರಾಷ್ಟ್ರೀಯ ವಿಚಾರ ಸಂಕಿರಣ, ಪ್ರಬಂಧ, ಭಾಷಣ, ರಸಪ್ರಶ್ನೆ ಸ್ಪರ್ಧೆ, ಕನಕರ ನೃತ್ಯ ರೂಪಕ, ಭಜನೆ, ನಾಟಕ ಇತ್ಯಾದಿಯಾಗಿ ನಾಡಿನಾದ್ಯಂತ ಕನಕದಾಸರ ಸಮಗ್ರ ಸಾಹಿತ್ಯ ಅಧ್ಯಯನಕ್ಕೆ ಕಂಕಣಬದ್ಧವಾಗಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ ಸಂಯೋಜಕರು ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ತತ್ವಾದರ್ಶಗಳನ್ನು ಮುನ್ನೆಲೆಗೆ ತರುತ್ತಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಈ ಕಾರ್ಯಕ್ರಮ

0: ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ವೈಡಿ ಅಗಸಿಮನಿ, ನಿವೃತ್ತ ಉಪ ಪೊಲೀಸ್ ಅಧೀಕ್ಷಕರು, ಸಂಪಿಗೆ ನಗರ, ಧಾರವಾಡ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಕನಕದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಇದುವರೆಗೆ ನೀವು 100 ಸಂಚಿಕೆಗಳಲ್ಲಿ ಕನಕದಾಸರ ಕೀರ್ತನೆ, ಅವುಗಳ ವಿಶ್ಲೇಷಣೆಯನ್ನ ಕೇಳಿದ್ದೀರಿ. ಇನ್ನು ಮುಂದೆ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಹಾಗೂ ವ್ಯಾಖ್ಯಾನ ಕೇಳಿಬರುತ್ತದೆ. ಕವಿಗಳಲ್ಲಿ ದಾಸ, ದಾಸರಲ್ಲಿ ಕವಿ ಎಂಬ ಅಭಿದಾನಕ್ಕೆ ಪಾತ್ರರಾಗಿರುವ ಕನಕದಾಸರು ಕೇಶವನ ಆರಾಧಕರಾಗಿ ಧರ್ಮ, ಸಮಾಜ, ಸಂಸ್ಕೃತಿಯ ಹಿತಚಿಂತಕರಾಗಿ ತಮ್ಮ ಅಪಾರವಾದ ಲೋಕಾನುಭವ, ಅಸಾಧಾರಣ ಕಾವ್ಯ ಪ್ರತಿಭೆ, ಸತ್ವಶೀಲ ವ್ಯಕ್ತಿತ್ವದಿಂದ ಕನ್ನಡ ಕಾವ್ಯ ಪರಂಪರೆಯಲ್ಲಿ ದಾಸ ಸಾಹಿತ್ಯಕ್ಕೆ ಒಂದು ಘನತೆಯನ್ನ ತಂದುಕೊಟ್ಟವರು. ರಾಮಧಾನ್ಯ ಚರಿತೆ ಒಂದು ಸುಂದರವಾದ ವಿಚಾರಪೂರಿತ ವಿಡಂಬನ ಕಾವ್ಯ. ಯಾವುದೇ ಬೆಡಗು ಬಿನ್ನಾಣವಿಲ್ಲದೆ, ಅತಿಯಾದ ವರ್ಣನೆ ಇಲ್ಲದೆ, ಅಲಂಕಾರ ಛಂದಸ್ಸುಗಳ ಗೊಡವೆಗೆ ಹೋಗದೆ ಸರಳವಾಗಿ ಸಾವಧಾನವಾಗಿ ಅಡಿ ಇಡುತ್ತಾ ಮುನ್ನಡೆಯುವ ರೀತಿ ಅದ್ಭುತ. ಇದು ಎಲ್ಲರೂ ಇಷ್ಟಪಡುವ ಸುಂದರ ಮನೋಜ್ಞ ಕಾವ್ಯ. ಕನಕರ ರಾಮಧಾನ್ಯ ಚರಿತೆ ಭಾಮಿನಿ ಷಟ್ಪದಿಯಲ್ಲಿ ರಚಿಸಿರುವ ಸುಮಾರು 158 ಪದ್ಯಗಳನ್ನೊಳಗೊಂಡ ಸುಂದರ ಕಾವ್ಯ. ಇದರಲ್ಲಿ ಎಲ್ಲರಿಗೂ ಪ್ರಿಯವಾದ ಜನಸಾಮಾನ್ಯರು, ಅದರಲ್ಲೂ ಬಡವರು ಹೆಚ್ಚಾಗಿ ಬಳಸುವ ಆರೋಗ್ಯವರ್ಧಕ ಶಕ್ತಿಯನ್ನು ಇಮ್ಮಡಿಗೊಳಿಸುವ ಗುಣ ಪಡೆದ ರಾಗಿಯ ಮಹಿಮೆಯನ್ನು ಮತ್ತು ಅದರ ಉತ್ಕೃಷ್ಟತೆಯನ್ನು ಅರ್ಥಪೂರ್ಣವಾಗಿ ಬಿಂಬಿಸಿದ್ದಾರೆ. ಈ ಧಾನ್ಯವನ್ನು ನರೆದಲೆಗ ಎಂದು ಕರೆದು ರಾಮನು ಪ್ರೀತಿಯಿಂದ ರಾಘವ ಹೆಸರನ್ನು ಅಭಿದಾನ ಮಾಡಿದ್ದರಿಂದ ಮುಂದೆ ಇದೇ ರಾಗಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯಿತೆಂಬ ವಿಚಾರ ಈ ಕಾವ್ಯದಿಂದ ತಿಳಿಯುತ್ತದೆ. ಕೇಳುಗರೆ, ಇಡೀ ರಾಮಾಯಣವನ್ನು ಹೇಳುತ್ತಾ ನಡುವೆ ರಾಗಿಯ ಪ್ರಸಂಗವನ್ನು ಸೇರಿಸಿ ಈ ರಾಮಧಾನ್ಯ ಚರಿತೆಯನ್ನು ಕನಕದಾಸರು ರಚಿಸಿದ್ದಾರೆ. ಮನುಷ್ಯನ ಆಹಾರವಾದ ಧಾನ್ಯಗಳನ್ನು ರೂಪಕಗಳನ್ನಾಗಿ ಮಾಡಿಕೊಂಡಿರುವುದು ಇದರ ವೈಶಿಷ್ಟ್ಯ. ಭತ್ತ ಮತ್ತು ರಾಗಿಗಳು ಮನುಷ್ಯರಂತೆ ಮಾತಾಡುವುದು ಮಾತ್ರವಲ್ಲ, ಮನುಷ್ಯನಲ್ಲಿರುವ ಅಸೂಯೆ, ಈರ್ಷೆ, ಕ್ರೋಧ, ಸುಖ, ದುಃಖ, ಕ್ಷಮೆ ಮೊದಲಾದ ಗುಣಗಳನ್ನು ಈ ಕಾವ್ಯದಲ್ಲಿ ಪ್ರಕಟಿಸುತ್ತವೆ. ಜಾತಿ ಮೂಲವಾದ ಅಹಂಕಾರವನ್ನು ದೇವರು ಮೆಚ್ಚುವುದಿಲ್ಲವೆಂದು, ದೇವರ ಕಣ್ಣಿನಲ್ಲಿ ಶ್ರೀಮಂತ ದರಿದ್ರ ಎಂಬ ಭೇದವಿಲ್ಲವೆಂದು ಈ ಕಥೆಯ ಒಳನೀತಿ. ಮಾನವೀಯತೆಯ ಪ್ರತಿಪಾದನೆ ಈ ಕಥೆಯ ಪ್ರಮುಖ ಉದ್ದೇಶ. ಮನುಷ್ಯನ ಯೋಗ್ಯತೆ ನಿರ್ಧಾರವಾಗುವುದು ಅವನು ಎಂತಹ ದೊಡ್ಡ ವ್ಯಕ್ತಿಗಳ ಜೊತೆಗೆ ಸಹವಾಸ ಇಟ್ಟುಕೊಂಡಿದ್ದಾನೆಂದಲ್ಲ, ಲೋಕದ ಬಡಜನರಿಗೆ ಎಷ್ಟರ ಮಟ್ಟಿಗೆ ಉಪಕಾರಿಯಾಗಿದ್ದಾನೆ ಎಂಬುದರಲ್ಲಿ. ಈ ಸರಳ ಆದರೆ ಬಹುದೊಡ್ಡ ನೀತಿಯನ್ನು ರಾಮಧಾನ್ಯ ಚರಿತೆ ಅಪೂರ್ವ ರೀತಿಯಲ್ಲಿ ನಿರೂಪಿಸುತ್ತದೆ. ಬನ್ನಿ, ಈ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಮತ್ತು ವ್ಯಾಖ್ಯಾನವನ್ನ ಈಗ ಕೇಳೋಣ. ವಾಚನ ಮಾಡುತ್ತಿದ್ದಾರೆ ಶ್ರೀಮತಿ ಗಾಯತ್ರಿ ಸರದೇಶ್ ಪಾಂಡೆ, ವ್ಯಾಖ್ಯಾನ ಮಾಡುತ್ತಿದ್ದಾರೆ ಧಾರವಾಡ ತಾಲೂಕು ನಿಗದಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಶ್ರೀಧರ ಹೆಗಡೆ ಭದ್ರನ್.
1: ಕನಕದಾಸರ ರಾಮಧಾನ್ಯ ಚರಿತೆ ಇವತ್ತಿಗೂ ಚರ್ಚಿತವಾಗುತ್ತಿರುವ, ಸಾಮಾಜಿಕ ಪ್ರಸ್ತುತತೆಯ ಮೂಲಕ ಚರ್ಚೆಗೊಳಗಾಗುವಂತಹ ಅಪೂರ್ವವಾದ ಕಾವ್ಯ. ಇದೊಂದು ಬಹಳ ಸುಂದರವಾದ ಮತ್ತು ಕಾಂತಿಯುಕ್ತವಾದ ವಿಡಂಬನ ಕಾವ್ಯ. ಬಿಂಕಗುಳಿಗಳ ಮತಾಂಧರ ಮತ್ತು ಪಟ್ಟಭದ್ರರ ಮೂಗಕ್ಕೆತ್ತಿ ಸಮಾಜದ ಓರೆಕೋರೆಗಳನ್ನು ತಿದ್ದಬೇಕು ಅನ್ನೋದು ಕವಿಯ ಆಶಯ. ಆಧುನಿಕ ಸಂದರ್ಭದಲ್ಲಿ ಕೂಡ ಸಮಾಜವನ್ನು ತಟ್ಟುವ ಮುಟ್ಟುವ ಬಂಡಾಯದ ಬಿಸಿ ಕಾವ್ಯದಲ್ಲಿ ಹೊರಹೊಮ್ಮುವುದನ್ನು ಕಾಣ್ತೇವೆ. ಕಾವ್ಯದ ಆರಂಭದಲ್ಲಿ ಸಂಪ್ರದಾಯದ ಹಂಗೆ ದೇವತಾ ಸ್ತುತಿ ಮೊದಲಿನ ಎರಡು ಪದ್ಯಗಳಲ್ಲಿ ನಡೆದಿದೆ.

ಶ್ರೀರಮಾಪತಿ ಅಂದ್ರೆ ಮಹಾವಿಷ್ಣು, ಸಿಂಧೂ ಸಮುದ್ರವನ್ನೇ ಶಯನ ಹಾಸಿಗೆಯನ್ನಾಗಿಸಿಕೊಂಡಿರುವ ಮುರ ಎಂಬ ರಾಕ್ಷಸನ ವೈರಿಯಾದ, ಮುನಿಕುಲದಿಂದ ಪೂಜೆಗೊಳ್ಳುವ ಪಾದವುಳ್ಳ ಸರೋರುಹಾಕ್ಷ ಕಮಲದಂಥ ಕಣ್ಣಿನವನಾದ, ಸುದರ್ಶನ ಎಂಬ ಹೆಸರನ್ನುಳ್ಳ ಭವವನ್ನು ದೂರ ಮಾಡುವ ದೇವರಾದ ಕೃಷ್ಣನ ಮಗನಾಗಿ ಪ್ರದ್ಯುಮ್ನನ ಅವತಾರದಲ್ಲಿ ಮನ್ಮಥನಾಗಿ ಜನಿಸಿದ್ರಿಂದ ಮಾರಪಿತನಾದ ಕೌಸಲ್ಯಾದೇವಿಯ ಮಗನಾದ ರಘುಕುಲ ತಿಲಕನಾದ ಶ್ರೀರಾಮನಾದ ಚನ್ನಿಗರಾಯನು ಅಂದರೆ ಆದಿಕೇಶವನು ಸಕಲ ಸಜ್ಜನರನ್ನು ರಕ್ಷಿಸಲಿ. ಕಾಗಿನೆಲೆ ಆದಿಕೇಶವ ಕನಕದಾಸರ ಆರಾಧ್ಯ ದೈವ ಹಾಗೂ ಅವರ ಕಾವ್ಯ ಕೀರ್ತನೆಗಳ ಅಂಕಿತ. ಹೀಗಾಗಿ ಮೊದಲಿನ ಪದ್ಯದಲ್ಲಿ ಚನ್ನಿಗರಾಯನನ್ನು ಅಂದರೆ ಆದಿಕೇಶವನನ್ನು ಕನಕದಾಸರು ಸ್ತುತಿಸಿದ್ದಾರೆ.

ಅಪ್ಪನಾದ ಸುದರ್ಶನ ಎಂಬ ಹೆಸರನ್ನುಳ್ಳ ಭವವನ್ನು ದೂರ ಮಾಡುವ ದೇವರಾದ ಕೃಷ್ಣನ ಮಗನಾಗಿ ಪ್ರದ್ಯುಮ್ನನ ಅವತಾರದಲ್ಲಿ ಮನ್ಮಥನಾಗಿ ಜನಿಸಿದ್ರಿಂದ ಮಾರಪಿತನಾದ ಕೌಸಲ್ಯಾದೇವಿಯ ಮಗನಾದ ರಘುಕುಲ ತಿಲಕನಾದ ಶ್ರೀರಾಮನಾದ ಚನ್ನಿಗರಾಯನು ಅಂದರೆ ಆದಿಕೇಶವನು ಸಕಲ ಸಜ್ಜನರನ್ನು ರಕ್ಷಿಸಲಿ. ಕಾಗಿನೆಲೆ ಆದಿಕೇಶವ ಕನಕದಾಸರ ಆರಾಧ್ಯ ದೈವ ಹಾಗೂ ಅವರ ಕಾವ್ಯ ಕೀರ್ತನೆಗಳ ಅಂಕಿತ. ಹೀಗಾಗಿ ಮೊದಲಿನ ಪದ್ಯದಲ್ಲಿ ಚನ್ನಿಗರಾಯನನ್ನು ಅಂದರೆ ಆದಿಕೇಶವನನ್ನು ಕನಕದಾಸರು ಸ್ತುತಿಸಿದ್ದಾರೆ.

ಗಿರಿಜಯ ಅರಸನಾದ ಪರಮೇಶ್ವರನನ್ನು ಭಜಿಸಿ, ಲಕ್ಷ್ಮೀವರನಾದ ಮಹಾವಿಷ್ಣುವಿನ ಪಾದಕಮಲಗಳಿಗೆ ವಂದಿಸಿ, ಮಹಾಗಣಪತಿಯನ್ನು ಬಲಗೊಂಡು ತಾಯಿ ಸರಸ್ವತಿಗೆ ನಮಸ್ಕರಿಸಿ, ಗುರುವಿನ ಪಾದಗಳಿಗೆ ನಮಿಸಿ, ಸತ್ಕವಿ ಸಮೂಹವನ್ನು ಮನದಲ್ಲಿ ನೆನೆದು ವರಪುರದರಸನಾದ ಕಾಗಿನೆಲೆಯ ಆದಿಕೇಶವನನ್ನು ಕೊಂಡಾಡಿ ಈ ಮಹಾಕಥೆಯನ್ನು ಹೇಳುತ್ತೇನೆ. ಕನಕದಾಸರು ಈ ವಸ್ತುವನ್ನು ಮಹಾಕಥೆ ಎಂದು ಹೆಮ್ಮೆಯಿಂದ ಕರೆದಿದ್ದಾರೆ. ಯಾವ ಪೂರ್ವಕಾವ್ಯಗಳಲ್ಲಿಯೂ ಕಾಣಸಿಗದ, ಸ್ವತಃ ಕನಕದಾಸರ ಕಲ್ಪನಾಮೂಸೆಯಿಂದ ಮೂಡಿಬಂದಿರುವ ಕಾರಣಕ್ಕೆ ಇದು ಮಹಾಕಥೆ.

ರಾಮಧಾನ್ಯದ ಈ ಕೃತಿಯನ್ನು ಜನಸಮೂಹವೆಲ್ಲ ಆಧರಿಸುವಂತೆ, ಗೌರವಿಸುವಂತೆ, ಭೂಮಿಗೆ ಆಶ್ಚರ್ಯವಾಗುವಂತೆ ಈ ಮಹಾಕಥೆಯನ್ನು ಹೇಳ್ತೇನೆ. ಪ್ರೇಮದಿಂದ ಆಧರಿಸಿ ಇದನ್ನು ಕೇಳಿದ ಜನರಿಗೆ ಮನದ ಇಷ್ಟ ಸಂಪದವನ್ನು ರಘುರಾಮನು ಸತ್ಕರುಣೆಯಿಂದ ನೀಡುತ್ತಾನೆ. ಇಲ್ಲಿ ಕನಕದಾಸರು ಕಾವ್ಯದ ಫಲಶ್ರುತಿಯನ್ನ ಹೇಳ್ತಾ ಇರುವುದನ್ನ ನಾವು ಕಾಣ್ತೇವೆ. ಈ ಕಾವ್ಯದ ಫಲಶ್ರುತಿ ಕವಿಗಳ ಬಹುಮುಖ್ಯ ಪ್ರಕ್ರಿಯೆ. ಸಹೃದಯರನ್ನು ಧಾರ್ಮಿಕ ಕಾರಣಗಳಿಗಾಗಿ ಕೂಡ ಕಾವ್ಯದತ್ತ ಸೆಳೆಯಲಿಕ್ಕೆ ಅವರು ಈ ಕೆಲಸವನ್ನ ಮಾಡ್ತಾರೆ.

ಕೌರವನೊಂದಿಗೆ ಜೂಜಿನಲ್ಲಿ ಭೂಮಿಯನ್ನೆಲ್ಲ ಕಳೆದುಕೊಂಡು ತಮ್ಮಂದಿರೊಂದಿಗೆ ಕಾಮ್ಯಕವನದಲ್ಲಿ ಧರ್ಮರಾಯ ಇರುವಾಗ ಮುನಿಶ್ರೇಷ್ಠನಾದ ಶಾಂಡಿಲ್ಯನು ಸತ್ಕಾರುಣ್ಯದಲ್ಲಿ ಇತರ ತಪೋಧನರೊಂದಿಗೆ ಅಲ್ಲಿಗೆ ಆಗಮಿಸುತ್ತಾನೆ. ಧರಣಿಪತಿಯಾದ ಯಮನ ಮಗನಾದ ಧರ್ಮರಾಯನು ತಮ್ಮಂದಿರೊಂದಿಗೆ ಮುನಿಯನ್ನು ಸ್ವಾಗತಿಸಿ ಅವರಿಗೆ ನಮಸ್ಕರಿಸುತ್ತಾನೆ.

0: ಆಗ ಮುನಿಯು ಧರ್ಮಜನನ್ನು ಕರೆದು ಲಾಲಿಸಿ ಕುಳ್ಳಿರಿಸಿ ಕರುಣಾರ್ಧನಾಗಿ, ನಿಮ್ಮ ದಾರಿದ್ರ್ಯ ಶಾಶ್ವತವಲ್ಲ, ಅದು ಪರಿಹಾರವಾಗುತ್ತದೆ, ಕೇಳು ಎಂದು ಹೇಳ್ತಾನೆ. ದೇವಋಷಿಗಳಾದ ನಿಮ್ಮ ಕರುಣಾಭಾವ ನಮ್ಮ ಮೇಲಿರುವಾಗ ನಮಗೆ ಇನ್ನು ಯಾವ ಕಷ್ಟವೂ ಬರಲಾರದು. ನಿಮ್ಮ ದರ್ಶನದಿಂದ ನಾವು ಪಾವನರಾದೆವು. ನಮಗೆ ಇನ್ನು ಯಾವ ಬುದ್ಧಿಯನ್ನು ಹೇಳುವಿರಿ? ಅದನ್ನು ಹೇಳಿ ಎಂದು ಧರ್ಮರಾಯ ಕೇಳಿದ.
1: ಇದುವರೆಗೆ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಹಾಗೂ ವ್ಯಾಖ್ಯಾನ ಕೇಳಿದಿರಿ. ವಾಚಿಸಿದವರು ಶ್ರೀಮತಿ ಗಾಯತ್ರಿ ಸರದೇಶ್ ಪಾಂಡೆ. ವ್ಯಾಖ್ಯಾನ ಮಾಡಿದವರು ಧಾರವಾಡ ತಾಲೂಕು ನಿಗದಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಶ್ರೀಧರ ಹೆಗಡೆ ಭದ್ರನ್. ಕನಕದಾಸರ ರಾಮಧಾನ್ಯ ಚರಿತೆ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ ಮುಂದಿನ ವಾರ ಮತ್ತೆ ಮುಂದುವರಿಯಲಿದೆ. ಕೇಳುಗರಿಗೆಲ್ಲ ನಮಸ್ಕಾರ.
2: ಕನಕ ದೀಪ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಪ್ರಸ್ತುತಿ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು
3: ತ್ರಿವೇಣಿ ಬೆಟಗೇರಿ.
2: ಸಹಕಾರ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಹನುಮಗೌಡ ಸಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದವರು ವೈಡಿ ಅಗಸಿಮನಿ, ನಿವೃತ್ತ ಉಪ ಪೊಲೀಸ್ ಅಧೀಕ್ಷಕರು, ಸಂಪಿಗೆ ನಗರ, ಧಾರವಾಡ.
2: ಮತ್ತೆ ಮುಂದಿನ ವಾರ ಕಾರ್ಯಕ್ರಮ ಕನಕ ದೀಪ.
5: ಆಕಾಶವಾಣಿ ಧಾರವಾಡ ಇದೀಗ ಹಲೋ ನಂದನ ನೇರ ಫೋನಿನ ಕಾರ್ಯಕ್ರಮ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
8: ಸಿಕ್ಕಿಬಿದ್ರು.
9: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಮ್ಮ ಎಲ್ಲ ಆತ್ಮೀಯ ಪ್ರೀತಿಯ ನಲುಮೆಯ ಶ್ರೋತೃ ಬಾಂಧವರಿಗೆ ಹಲೋ ನಂದನ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

0: ಕಾರ್ಯಕ್ರಮದ ಮೊದಲ ಕೇಳುಗರು ಯಾರು ನೋಡೋಣ. ಹಲೋ ಹಲೋ, ಹಲೋ
1: ಹಲೋ
0: ಹಲೋ, ನಮಸ್ತೆ. ಹಲೋ ನಂದನ ಕಾರ್ಯಕ್ರಮ.
1: ನಂದನ ಕಾರ್ಯಕ್ರಮಕ್ಕೆ ಹಾರ್ದಿಕ ಶುಭಾಶಯಗಳು.
0: ಯಾರು ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು?
1: ನಾವು ಬಾಗಲಕೋಟೆಯಿಂದ, ಚಂದ್ರಕಾಂತ್ ಸಿಂತ್ರೆ ಟೇಲರ್ ಅಂತೇಳಿ.
0: ಚಂದ್ರಕಾಂತ್ ಸಿಂತ್ರೆ ಅವರು?
1: ಹ್ಞೂ ರೀ ಸರ.
0: ಹೇಳ್ರಿ ಚಂದ್ರಕಾಂತ್, ಯಾವ ಗೀತೆ ಬೇಕಿತ್ತು?
1: ಏಕಾದಶಿ ಅದ ರೀ.
0: ಹ್ಞೂ,
1: ಭಕ್ತ ಕುಂಬಾರದೊಳಗ ರಂಗಾ ವಿಠಲ ಅಂತ ಹಾಡೈತೆ ನೋಡ್ರಿ.
0: ಭಕ್ತ ಕುಂಬಾರದಲ್ಲಿ
1: ರಂಗಾ ವಿಠಲ ಅಂತ ಆಯ್ತು. ಈ ಹಾಡು ನಮ್ಮ ಮಗಳಾದ ಧಾರವಾಡದಿಂದ ನಂದಾ ಮತ್ತು ಬಿಜಾಪುರದಿಂದ ಪದ್ಮಾರಿ, ಇವ್ರಿಗೋಸ್ಕರ.
0: ಹ್ಞೂ, ಅಲ್ಲ ಅದರಲ್ಲಿ ಎಲ್ಲಿ ಮರ್ಯಾದೆ ರಂಗ ಆ ಹಾಡು ಬೇಕು?
1: ಎಲ್ಲಿ ಮರ್ಯಾದೆ
0: ಆ ಗೀತೆ ಬೇಕಾ? ಪಿಬಿಶ್ ಹೌದು ಹೌದು ಹೌದು, ಒಳ್ಳೆಯದು. ಚಂದ್ರಕಾಂತ್ ಕರೆ ಮಾಡಿ ಧನ್ಯವಾದ, ನಿಮ್ಮ ಗೀತೆ ಬಂತು ನೋಡ್ರಿ. ನಮಸ್ತೆ ನಮಸ್ತೆ.

ಗೆದ್ದಲೀಗ ತಗ್ಗತ್ತಲಾಯ್ತು ಗೊತ್ತಾಗದಾಯ್ತೆ ವಿಠಲ ಕೂತಂಥ ನಿನ್ನ ಕೈ ಸುತ್ತ ತಿನ್ನು ಹೊತ್ತಾಯ್ತು ಬಾರು ವಿಠಲ

0: ಹಲೋ
1: ಹಲೋ, ನಮಸ್ಕಾರ ರೀ.
0: ನಮಸ್ಕಾರ, ಯಾರು, ಎಲ್ಲಿಂದ?
1: ನಾವು ಹಾವೇರಿಲಿಂದ ಶಾಂತಾರೆ.
0: ಶಾಂತ ಅವರು ಹೇಳ್ರಿ, ಯಾವ ಗೀತೆ ಬೇಕಿತ್ತು? ಹಲೋ ನಂದನದಲ್ಲಿ
1: ಇದು ಮಸನದ ಹೂ ರೀ.
0: ಮಸನದ ಹೂ, ಅದರಲ್ಲಿ ಯಾವ ಗೀತೆ?
1: ಓ ಗುಣವಂತ.
0: ಓ ಗುಣವಂತ, ಎಸ್ ಜಾನಕಿಯವರು ಹಾಡಿರುವಂತಹ ಗೀತೆ.
1: ಹಾಂ ರೀ,
0: ಒಳ್ಳೆಯದು, ನಿಮ್ಮ ಕೋರಿಕೆ ಗೀತೆ ಬಂತು ನೋಡ್ರಿ. ಶಾಂತ ಕರೆ ಮಾಡಿಕ್ಕೆ ಧನ್ಯವಾದ. ನಮಸ್ತೆ.
1: ಹಾಂ.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್ ಕುಮಾರ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI ಕೆನರಾ ಬ್ಯಾಂಕ್ ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಹಲೋ
3: ಹಲೋ
2: ಹಲೋ ನಂದನ ಕಾರ್ಯಕ್ರಮ ಯಾರು ಎಲ್ಲಿಂದ? ಹಲೋ ಹೇಳ್ರಿ ಯಾರು? ರಾಣೆಬೆನ್ನೂರಿನಿಂದ. ತಮ್ಮ ಹೆಸರು? ರೇಣುಕಾ ಅವರು. ಹೇಳ್ರಿ ರೇಣುಕಾ, ಯಾವ ಗೀತೆ ಬೇಕಿತ್ತು ಇವತ್ತು ಹಲೋ ನಂದನದಲ್ಲಿ? ಅದೃಷ್ಟವಂತ ಚಿತ್ರದಲ್ಲಿ ಆ ಗೀತೆ ಇಲ್ಲಲ್ಲ. ಯಾವುದು?
3: ಹಲೋ,
2: ಅದು ಗಾಳಿಗೋಪುರ ಚಿತ್ರದ್ದು. ಅದೃಷ್ಟ ಯಾರಿಗೆ? ಯಾರಿಗೋ ಯಾರೋ SPB ಅವರು ಹಾಡಿರುವಂತ ಹಾಡು. ಹಾ ಹಾ ಹಾ
3: ಸರ್
2: ಸರಿ ಸರಿ ಸರ್. ತಮ್ಮ ಹೆಸರು?
3: ಮುತ್ತನಂತ ಸರ್.
2: ಮುತ್ತನಂತ. ಈಗ ಮಾತಾಡದ ಅದವ್ರು ಏನಾಗ್ಬೇಕು ನಿಮಗೆ? ತಾಯವರಾ? ಒಳ್ಳೇದು, ನಿಮ್ದು ಕೋರಿಕೆ ಗೀತೆ ಬಂತು ಮುತ್ತನವ್ರೆ. ಕರೆ ಮಾಡಿ ಧನ್ಯವಾದ. ಕೇಳ್ರಿ ಹಂಗಾರ.
3: ಹಾಂ ಸರ್. ಓಕೆ, ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ
0: ಹಲೋ ಹೇಳ್ರಿ.
1: ನೀವು ಹೇಳ್ರಿ, ಕರೆ ಮಾಡಿರಿ. ಹಲೋ ನಂದನ ಕಾರ್ಯಕ್ರಮಕ್ಕೆ ಕೀರ್ತಿ ಕೇಳಿಕ್ಕೆ ಕರೆ ಮಾಡ್ರಿ. ಇಲ್ಲೋ ಮತ್ತೆ ನಮಗ ಹೇಳಂತೀರಲ್ರಿ, ನಿಮ್ಮ ಹೆಸರು?
0: ನಮ್ಮ ಹೆಸರು ರೇಖಾ ಶಿಂತ್ರೆ.
1: ರೇಖಾ ಶಿಂತ್ರೆ?
0: ರೇಖಾ ಶಿಂತ್ರೆ.
1: ಚಂದ್ರಕಾಂತ್ ಶಿಂತ್ರೆ ಅವ್ರು ಏನಾಗ್ಬೇಕು ನಿಮಗೆ ಎಲ್ಲಿಂದ? ಅದೇ ಅದೇ, ಬರೀ ನೀವೇ ನೀವೇ ಮಾಡಿದ್ರೆ ಬೇರೆಯವ್ರಿಗೂ ಅವಕಾಶ ಸಿಗ್ಬೇಕಲ್ಮ, ಹೌದಲ್ಲ? ಸರಿ ಸರಿ ಸರಿ, ಹೇಳ್ರಿ ಯಾವ್ದು, ಯಾವ ಗೀತೆ ಬೇಕಿತ್ತು ಇವತ್ತು? ಜೀವನ ಚೈತ್ರ ಚಿತ್ರದಲ್ಲಿ ಲಕ್ಷ್ಮೀ ಬಾರಮ್ಮ. ಚಿತ್ರ ನೋಡಿರಿ ಇದನ್ನ? ಏ ನಮಸ್ಕಾರ ನಮಸ್ಕಾರ, ಕೇಳ್ರಿ ಹಂಗ ನಿಮ್ಗೆ ಗೀತೆ ಬಂತು.

0: ಹಲೋ
1: ಹಲೋ, ನಮಸ್ಕಾರ ರೀ.
0: ನಮಸ್ಕಾರ, ಯಾರು, ಎಲ್ಲಿಂದ?
1: ನಾವು ರೊಟ್ಟಿವಾಡದಿಂದ ನಿರ್ಮಲಾ ಹಿರೇಮಠ ಅಂತ.
0: ರೊಟ್ಟಿವಾಡದಿಂದ ನಿರ್ಮಲಾ ಹಿರೇಮಠ ಅವರು?
1: ಹ್ಞೂನ್ರಿ, ಕುಂದಗೋಳ ತಾಲೂಕು.
0: ಹಾಂ, ಹೇಳ್ರಿ ಅಕ್ಕ, ಇವತ್ತಿನ ಹಲೋ ನಂದನದಲ್ಲಿ ಯಾವ ಗೀತೆ ಬೇಕಿತ್ತು ನಿಮಗೆ?
1: ನಮಗೆ ಈ ಭಕ್ತ ಪರ ಶಿರಿಯಾಳದಿಂದ ರೀ, ಅವರಪ್ಪ ಅವನ್ ಕುಂದರ್ಸಿ ಮಳೆಗೆ ಹಾಡು ಹೇಳ್ತಾನಲ್ಲ.
0: ಏಕೋ ಈ ಕೋಪ ಶಂಕರ,
1: ಕೋಪ ಶಂಕರ.
0: ಭಕ್ತ ಸಿರಿಯಾಳ
1: ಮಳಿ ಕಾಯಕತ್ತಾರ್ರಿ ಈಗ.
0: ಹಾ ಹಾ, ಹೌದು ಹೌದು,
1: ಎಲ್ಲ ಬೀಜ ಬಿತ್ತಾರ್ರಿ.
0: ಹೌದು ಹೌದು ಹೌದು, ಮಳಿನೇ ನಾಪತ್ತೆ ಆಗತ್ತೆ.
1: ಶಿವನ ಪ್ರಾರ್ಥನೆ ಮಾಡೋಕಂತ
0: ನಮ್ದು ಪ್ರಾರ್ಥನೆ ಅದ. ಆದಷ್ಟು ಮೇಘ
1: ರೈತರಿಗೋಸ್ಕರ ಈ ಹಾಡು ಹಾಕ್ರಿ ಸರ್.
0: ಹಾಕ್ತೀವಿ, ಕರೆ ಮಾಡಿಕ್ ತುಂಬಾ ಧನ್ಯವಾದ. ಅಮ್ಮ, ಕೇಳಿ, ನಿಮ್ ಗೀತೆ ಬಂತು.
1: ನಾವು ಕಾಯಂ ಕೇಳಿದ್ರಿ ಸರ್.
0: ಹೌದಾ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ.
1: ಹಾ, ಥ್ಯಾಂಕ್ಸ್.
0: ನಮಸ್ಕಾರ ನಮಸ್ಕಾರ
1: ನಮಸ್ಕಾರ.

0: ಹಲೋ ನಂದರ ನೇರ ಫೋನಿನ ಕಾರ್ಯಕ್ರಮ ಕೇಳ್ತಾ ಇದ್ರಿ ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 10:50 ಸೆಕೆಂಡುಗಳು. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಹಾವೇರಿ ಜಿಲ್ಲೆ ಪವನೂರು ತಾಲೂಕಿನಿಂದ ರಾಜೇಶ್ವರಿ ದಿನಕನವಾಡಿ.
0: ರಾಜೇಶ್ವರಿ ದಿನಕನವಾಡಿ ಅವರು?
1: ಹೌದು ಸರ್.
0: ಹೇಳಿ ರಾಜೇಶ್ವರಿ, ಯಾವ ಗೀತೆ ಬೇಕಿತ್ತು ಇವತ್ತು ಹಲೋ ನಂದನದಲ್ಲಿ?
1: ಸೃಷ್ಟಿ ಅವ್ರಿಗೋಸ್ಕರ, ನನ್ನ ಮಗಳು ಸೃಷ್ಟಿ ರೀ ಸರ್. ಅವಳಿಗೆ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರ್ಯ ಚಿತ್ರದಿಂದ
0: ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮ್
1: ಉಪವಾಸ ಈ ಕಣ್ಣಿಗೆ ಹಾಡಬೇಕಂತೆ.
0: ಸೋನು ನಿಗಮ್ ಅವರು ಹಾಡಿರುವಂತಹ ಹಾಡು.
1: ಹೌದು ಸರ್. ಸೃಷ್ಟಿಗೋಸ್ಕರ ಸರ್. ಇದು
0: ಸೃಷ್ಟಿಗೋಸ್ಕರ. ಸೃಷ್ಟಿ ಏನ್ ಮಾಡ್ತಾಳೆ, ಏನ್ ಕಲಿತಾಳೆ?
1: SDM ಕಾಲೇಜಲ್ಲಿ ಧಾರವಾಡದಲ್ಲಿ ಫಾರ್ಮಸಿ ಮಾಡ್ತಾ ಇದ್ದಾರೆ ಸರ್.
0: ಹೌದಾ? ಅವ್ರು ನೀವು ಅವ್ರಿಗೋಸ್ಕರ ಗೀತೆ ಕೇಳಿದ್ರಿ, ಈಗ ಅವ್ರು ನಮ್ಮ ಕಾರ್ಯಕ್ರಮ ಕೇಳ್ತಿರ್ಬೇಕಲ್ಲ. ರೇಡಿಯೋ ಕೇಳ್ತಾರ ಅವರು?
1: ಹೋಗ್ತೀನಿ ನಾನು, ಸಲುವಾಗಿ ಕೇಳು ಅಂತ ಹೇಳಿದ್ರು ಸರ್.
0: ಅಲ್ಲ, ರೇಡಿಯೋ ಕೇಳ್ತಾರ ಅವರು?
1: ಹಾಂ ಕೇಳ್ತಾ ಸರ್ ಅವರು.
0: ಹಾಂ ಹಾಂ
1: ಕೇಳ್ತಾರೆ.
0: ಒಳ್ಳೆ ಒಳ್ಳೆಯದು ಒಳ್ಳೆಯದು. ನಿಮ್ಮ ಕೋರಿಕೆ ಗೀತೆ ಬಂತು ನೋಡ್ರಿ, ನಿಮ್ಮ ಮಗಳು ಸೃಷ್ಟಿಗೋಸ್ಕರ.
1: ಥ್ಯಾಂಕ್ ಯು ಸರ್
0: ಕರೆ ಮಾಡಿದ್ದು, ತುಂಬ ಧನ್ಯವಾದ. ನಮಸ್ತೆ.
1: ನಮಸ್ತೆ ಸರ್.

0: ಹಲೋ
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ. ಹಲೋ ನಂದನ್ ಕಾರ್ಯಕ್ರಮ. ಯಾರು, ಎಲ್ಲಿಂದ?
1: ಹುಬ್ಳಿಯಿಂದ ಅಶೋಕ್ ಬೊಂಬ್ಲೆ ಸರ್ ಮಾತಾಡಿದ್ರೆ.
0: ಅಶೋಕ್ ಬೊಂಬ್ಲೆ ಅವರು?
1: ಹೌದು ಸರ್.
0: ಏನು ಮಾಡ್ಕೊಂಡಿರೋದು ಅಶೋಕ್ ಅವರು?
1: ಈಗ ನಾನು ವಿಶ್ರಾಂತದಲ್ಲಿ ಇದ್ದೀರಿ ಸರ್.
0: ಹೌದು ಸರ್.
1: ಯಾವ ಮೆಡಿಕಲ್ನಲ್ಲಿ ಇದ್ದೆ ಸರ್.
0: ಮೆಡಿಕಲ್ನಲ್ಲಿ ಇದ್ದರಾ? ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತೀರಿ
1: ಸರ್? ಭಾಳ ವರ್ಷಗಳಿಂದ ಕೇಳ್ತಾ ಇದ್ದೀನಿ.
0: ಹೇಗೆ ಅನ್ನಿಸ್ತಾವೆ ಎಲ್ಲ ಕಾರ್ಯಕ್ರಮ?
1: ಆನಂದ ಕಾರ್ಯಕ್ರಮಕ್ಕೆ ಭಾಗ್ಯ.
0: ಹಲೋ ನಂದನ ಶುರು ಆಗಿದೆ, ಹೇಗೆ ಏನು ಅನಿಸ್ತದೆ ನಿಮಗೆ?
1: ಭಾಳ ಚೆನ್ನಾಗಿದೆ ಸರ್, ಆದರೆ ಲೈನೇ ಸಿಗ್ತಾ ಇಲ್ಲ.
0: ಬಹಳಷ್ಟು ಜನ ಕರೆ ಮಾಡ್ತಿರ್ತಾರಲ್ಲ.
1: ಹೌದು, ಅಶೋಕ್ ಲೋಂಡೆ ಅವರ ನೀವು?
0: ಹೌದು, ಅಶೋಕ್ ಲೋಂಡೆ ಅವರು.
1: ಲೋಂಡೆ ಅಂದರೆ ಈ ಶಲೋಡಿ ಅಲ್ಲಿಯವರ ನೀವು?
0: ಇಲ್ಲ ಇಲ್ಲ ಇಲ್ಲ, ಇಲ್ಲೇ ಧಾರವಾಡ ಜಿಲ್ಲೆ.
1: ಹೌದಾ, ಲೋಂಡೆ ಅಂತಿದ್ದಾರೆ, ಅದಕ್ಕೆ ಅಲ್ಲಿ.
0: ಹಾಂ ಹಾಂ ಹಾಂ. ಯಾವ ಗೀತೆ ಬೇಕಿತ್ತು ಅಶೋಕ್ ಅವ್ರು ಇವತ್ತು? ನಾವು ಅಶೋಕ, ನೀವು ಅಶೋಕ.
1: ಏಕಾದಶಿ ಇದೆ.
0: ಹಾಂ,
1: ಇವತ್ತು ಸಂತ ಸಕ್ಕುಬಾಯಿ ಅಂತ ಬೆಳಗಾಯಿತ್ತು ಅಂತ ಇದೆ ನೋಡಿ.
0: ಸತಿ ಸಕ್ಕುಬಾಯಿ?
1: ಹಾಂ, ಬೆಳಗಾಯಿತು ಅದು ಹಾಕಿ.
0: ಸತಿ ಸಕ್ಕುಬಾಯಿ?
1: ಹಾಂ, ಬೆಳಗಾಯಿತು.
0: ಸತಿ ಸಕ್ಕುಬಾಯಿದಲ್ಲಿ ಬೆಳಗಾಯಿತು ಹೇಳು ಅಂತ ಹೇಳಿ ಒಂದು ಗೀತಿದೆ.
1: ಎಸ್ ಜಾನಕಿ ಅವ್ರು ಹಾಡಿದ್ರೆ ಸರ್.
0: ಹಾಂ, ಅದು ಹಾಡು ಬಹುಶಃ
1: ನಮ್ಮ ಶಿವಮೊಗ್ಗದಾಗೆ ನಮ್ಮ ಮಗಳಿದ್ದಾರೆ ಅವ್ರಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ.
0: ಅಶೋಕ್ ಅವ್ರಿ, ಆ ಹಾಡು ಈ ಚಿತ್ರದಲ್ಲಿ ನಮ್ಮಲ್ಲಿ ಇಲ್ಲ. ಓ ಪಾಂಡುರಂಗ ಅಂತಿದೆ, ಆಮೇಲೆ ಹೇ ಕೃಷ್ಣ ಅಂತಿದೆ, ಅದ ಹಾಕ್ಲಾ?
1: ಅದು ಇಲ್ಲ ಬೇಡ ಸರ್, ಇಲ್ಲಿ ಸಂಧ್ಯಾರಾಗ ಇದೆ.
0: ಯಾವುದು?
1: ಸಂಧ್ಯಾರಾಗ.
0: ಸಂಧ್ಯಾರಾಗದಲ್ಲಿ ಯಾವ ಹಾಡು?
1: ಪಂಡಿತ್ ಭೀಮಸೇನ್ ಜೋಶಿ.
0: ನಂಬಿದೆ ನಿನ್ನ ನಾದ ದೇವತೆ ಅಂತ ಹಾಡಕ್ಲಾ? ಅಥವಾ ಈ ಪರಿ
1: ಅದೇ ನಂಬಿದೆ ನಿನ್ನ
0: ಈ ಪರಿಯ ಸೊಬಗವು ಅಂತಿದೆ, ಆಮೇಲೆ
1: ನಂಬಿದೆ ನಿನ್ನ ಭೀಮಸೇನ್ ಜೋಶಿ ಅವರು ಹಾಡಿದ್ದ ಹಾಡಿ.
0: ಹೌದಾ, ಒಳ್ಳೆಯದು. ಕರೆ ಮಾಡಿ ತುಂಬ ಧನ್ಯವಾದ, ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ. ಕೇಳ್ರಿ ಹಂಗಾದ್ರೆ.
1: ಹಾಂ, ಓಕೆ ಓಕೆ.
0: ನಮಸ್ತೆ ನಮಸ್ತೆ.

0: हलो
1: नमस्ते सर,
0: नमस्ते हलो नंदन कार्यक्रम
1: ಬೇಲೂರಿನ ಸರ್
0: ಎಲ್ಲಿಂದ?
1: ಬೇಲೂರಿನ ಸರ್, ಬಲಾತ್ ತಾಲೂಕು ಬೇಲೂರಿನ ಈರಪ್ಪ.
0: ಬೇಲೂರಿಂದ ಈರಪ್ಪ ಅವರು.
1: ಹೌದು ಸರ್, ಆರಾಮ.
0: ನಮಸ್ಕಾರ, ಆರಾಮಿದ್ದೀವಿ. ಹೇಳ್ರಿ ಈರಪ್ಪ, ಯಾವ ಗೀತೆ ಬೇಕಿತ್ತು?
1: ಇದು ಸರ್ ಹೃದಯ ಪಲ್ಲವಿ ಇದ್ದ.
0: ಅದರಲ್ಲಿ
1: ಮಗುವ ನಯನ ಅಂತ ಒಂದು ಹಾಡಿದೆ, ಒಳ್ಳೆ ಹಾಡು ಸರ್.
0: ಹೃದಯ ಪಲ್ಲವಿ ಒಳಗ
1: ಪಲ್ಲವಿ ಅನ್ನೋ ಪಲ್ಲವಿ ಇರ್ಬೇಕು.
0: ಅದೇ ಹೇಳ್ತೇನೆ ನಾನು, ಪಲ್ಲವಿ ಅನು ಪಲ್ಲವಿ ಒಳಗಿಂದ ಅದು ಹಾಡು. ಹೃದಯ ರಂಗೋಲಿ ಅಂತಿದೆ,
1: ಅದನ್ನ ಹಾಕ್ಬಿಡಿ ಸರ್.
0: ಹೃದಯ ರಂಗೋಲಿ ಅಂತ ಹೇಳಿ ಪಿ ಸುಶೀಲ್ ಅವರು ಹಾಡಿರುವಂತಹ ಹಾಡು.
1: ಹೌದು, ಸಾಹಿತ್ಯ ಸಂಗೀತ ಭಾರಿ ಒಳ್ಳೆಯ.
0: ಇಳೆಯರಾಜ ಅವರ ಸಂಗೀತ.
1: ಹಾ ಸರ್, ಹೌದು.
0: ಇರಪ್ಪ ಅವ್ರು ಏನ್ ಮಾಡ್ಕೊಂಡಿರೋದು?
1: ನಮ್ದು ನಿಕಾರಕ್ಕೆ ಸರ, ನಾವು ನಿಯಮಿತ ಕೇಳೋರು ಸರ್, ಬಹಳ ಚಿಂತೆ ಕೇಳ್ತಾ ಇದ್ದೀವಿ.
0: ಹೌದ ಹೌದ ಹೌದ ಹೌದು, ಒಳ್ಳೇದು. ಕರೆ ಮಾಡಿ ಧನ್ಯವಾದ. ಕೇಳ್ರಿ ಗೀತೆ.
1: ನಮಸ್ತೆ.

0: ಇದೀಗ ತಾನೇ ನಾವು ಬದಾಮಿ ತಾಲೂಕು ಬೇಲೂರು ಗ್ರಾಮದ ಈರಪ್ಪ ಅವರ ಕೋರಿಕೆಯ ಮೇರೆಗೆ ಪಲ್ಲವಿ ಅನುಪಲ್ಲವಿ ಚಿತ್ರದಲ್ಲಿನ ಹೃದಯ ರಂಗೋಲಿ ಎಂಬ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಈ ಗೀತೆಯನ್ನು ಹಾಡಿದವರು ಎಸ್ ಪಿ ಶೈಲಜಾ ಅವರು. ನಾನು ಪಿ ಸುಶೀಲ ಅಂತ ಹೇಳಿದ್ದೆ, ಅದಕ್ಕಾಗಿ ಕ್ಷಮೆ ಇರಲಿ. ಹಲೋ ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು, ಎಲ್ಲಿಂದ?
1: ಕುಷ್ಟಗಿ ತಾಲೂಕು ಚಳ್ಳಕೆರೆಯಿಂದ ಮಲ್ಲಪ್ಪ ಶೆಟ್ಟರು ಸರ್ ಮಾತಾಡೋಣ. ನಾನು
0: ಮಲ್ಲಪ್ಪ ಶೆಟ್ಟರು.
1: ಹ್ಞೂ ಸರ್.
0: ಹೇಳ್ರಿ ಮಲ್ಲಪ್ಪನ, ಯಾವ ಗೀತೆ ಬೇಕಿತ್ತು ಇವತ್ತು ಹಲೋ ನಂದನದಲ್ಲಿ?
1: ನಮಗೆ ಇವತ್ತು ರಕ್ತ ತಿಲಕ ಚಿತ್ರದ ಹಾಡು ಪ್ರಸಾರ ಮಾಡಿರಿ ಸರ್.
0: ರಕ್ತ ತಿಲಕನ
1: ಕಾಮನ ಬಿಲ್ಲು ಚಂದ ಹಾಡೈತಲ್ರಿ ಸರ್.
0: ಹಾಂ,
1: ಹಾಡು ಪ್ರಸಾರ ಮಾಡಿರಿ ಸರ್.
0: ಕಾಮನ ಬಿಲ್ಲು ಚಂದ ಹಾಡು ಪ್ರಸಾರ ಮಾಡೋಣ. ಹಾಗಾದ್ರೆ
1: ನೋಡಿ ಸರ್,
0: ಬಂತು ನೋಡ್ರಿ. ನಿಮ್ಗೆ ಗೀತೆ ಕರೆ ಮಾಡಕ್ಕೆ ಧನ್ಯವಾದ ಮಲ್ಲಪ್ಪನ.
1: ನಮಸ್ಕಾರ.

0: ರಕ್ತ ತಿಲಕದಲ್ಲಿನ ಕಾಮನ ಬಿಲ್ಲು ಚಂದ ಎಂಬ ಒಳ್ಳೆಯ ಹಾಡನ್ನು ನಮಗೆ ಕೇಳಿಸಿದ್ದಕ್ಕೆ ಮಲ್ಲಪ್ಪ ಶೆಟ್ಟರ್ ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಬಹುಶಃ ಮರೆತೇ ಹೋದಂತಿತ್ತು ಈ ಹಾಡು, ಬಹಳ ದಿನಗಳಾಗಿದ್ವು ಕೇಳಿ. ಈ ಹಾಡನ್ನು ಇವತ್ತು ಅವರು ಮತ್ತೊಮ್ಮೆ ನಮಗೆ ಕೇಳಿಸಿದರು. ಇವತ್ತಿನ ಹಲೋ ನಂತರ ಕಾರ್ಯಕ್ರಮದ ಕೊನೆಯ ಕರೆ. ಹಲೋ,
1: ಕುಂದಾನಗರದಿಂದ ವಿಜಯಕುಮಾರ್
0: ಬಸ್ಮೇ ಅವರು. ಮೊದ್ಲು ಕಾರ್ಯಕ್ರಮದ ಮೊದಲು ಬರ್ತಿದ್ರಿ, ಇವತ್ತು ನೀವು ಕೊನೆಗೆ ಬಂದಿರಿ ನೋಡ್ರಿ. ಹೇಳ್ರಿ ಬಸ್ಮೇ, ಯಾವ ಗೀತೆ ಬೇಕಿತ್ತು?
1: ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸಿಕೊಡ್ತಾರೆ ನೀವು.
0: ಧನ್ಯವಾದ. ಹೇಳ್ರಿ
1: ಸರ್, ನಮಗೆ ಇವತ್ತಿರ ಸರ್ ನಮ್ಮ ಜೀವನ ಚಕ್ರ ಐತಲ್ರಿ ಸರ್.
0: ಜೀವನ ಚಕ್ರ ಇದೆ ಅಲ್ಲ?
1: ಹೌದು ಸರ್, ಅದರಲ್ಲಿ ಆನಂದ ಆನಂದ ಆನಂದವಿ.
0: ಹಾ, ಎಸ್ ಪಿ ಬಿ ಜಾನಕಿ ಅವರು ಹಾಡಿರುವಂತ ಹಾಡು.
1: ಹೌದು ಸರ್.
0: ಈ ಗೀತೆ ಬೇಕಾ?
1: ಹೌದು ಸರ್, ಹೌದು.
0: ಕೇಳ್ರಿ ಹಂಗಾದ್ರೆ. ಕರೆ ಮಾಡಿ ತುಂಬ ಧನ್ಯವಾದ ನಿಮಗೆ.
1: ಧನ್ಯವಾದ ಸರ್.
0: ನಮಸ್ತೆ ನಮಸ್ತೆ.
1: ನಮ್ಮ ಫ್ರೆಂಡ್ ಆದಂತ ಬೈರಂಗಲ್ದಿಂದ
0: ಇವರ
1: ರಮೇಶ್ ಬೊಂಗಾಳಿ ಇವರಿಗೋಸ್ಕರ ಸರ್, ನಮಗೋಸ್ಕರ.
0: ಒಳ್ಳೆಯದು ಒಳ್ಳೆಯದು. ಕೇಳ್ರಿ ಕೇಳ್ರಿ. ಹಾಂ
1: ಓಕೆ, ಧನ್ಯವಾದ ಸರ್, ಧನ್ಯವಾದ.

ಹಲೋ ನಂದನ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ಧನ್ಯವಾದ.

0: ಆಕಾಶವಾಣಿ ಧಾರವಾಡ ಇದೀಗ ವಿವಿಧ ಕಲಾವಿದರಿಂದ ಭಾವಗೀತೆಗಳು.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
0: ಮೊದಲಿಗೆ ಇವುಗಳ ಧ್ವನಿಗಳಲ್ಲಿ ಜಿ ವಿ ಕುಲಕರ್ಣಿಯವರ ರಚನೆ.

ಶ್ರೀಪಾದ ಹೆಗಡೆಯವರ ಧ್ವನಿಯಲ್ಲಿ ಇದುವರೆಗೆ ಜಿ ವಿ ಕುಲಕರ್ಣಿಯವರ ರಚನೆಯನ್ನು ಕೇಳಿದರೆ, ಇನ್ನು ಮುಂದೆ ವಿಜಯ ಕಿಶೋರ್ ಅವರು ಹಾಡಿರುವ ಆನಂದ ಕಂದರ ರಚನೆ.

0: ಇದುವರೆಗೆ ವಿವಿಧ ಕಲಾವಿದರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-668-60310. Fortis Hospital, Cunningham Road. With you for life.
0: ಸೌದತ್ತಿ ತಾಲೂಕು ಬೆನ್ಕಟ್ಟಿ ಗ್ರಾಮದ ನಿಜಪ್ಪ ಎಸ್ ಸಾವಳಗಿ ಮತ್ತು ಸಂಗಡಿಗರಿಂದ ಕರಡಿ ಮಜಲು, ಒಂದು ಮಾತ್ರ, 12 ಅಟ್ಟತಾಳ, ಚತುಶ್ರ ಜಾತಿ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸವದತ್ತಿ ತಾಲೂಕಿನ ಬೆನಕಟ್ಟಿ ಗ್ರಾಮದ ನಿಜಪ್ಪ ಎಸ್ ಸಾವಳ್ಗಿ ಮತ್ತು ಮೇಳದವರಿಂದ ಕರಡಿ ಮಜಲು ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸರಿಯಾಗಿ ಸಮಯ 11 ಗಂಟೆಗೆ ಕೇಳು ಗೆಳತಿ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

0: ಮಂಜುಳ, ಮುಂಜಾನೆಯ ಸುಮಧುರ ಹಾಡನ್ನ ಕೇಳ್ಕೋತ ನಮ್ಮ ಶ್ರೋತೃಗಳಿಗೆ ನಮಸ್ಕಾರ ಹೇಳೋದು ಮರಿಬೇಡ. ಗೆಳತಿಯರಿಗೆ
1: ಹೌದೌದು, ನಮ್ಮ ಗೆಳತಿಯರಿಗೆ ನಮಸ್ಕಾರ.
0: ನಮಸ್ಕಾರ.
1: ನೋಡ್ಮ, ಹೊರಗೆ ತಂಪ ಹವಾಮಾನದ, ಸ್ವಲ್ಪ ಮಳಿ ಮಳಿ ಶುರು ಆಗ್ಯದ. ಬಹುಶಃ ನಮ್ಮ ರೈತ ಮಹಿಳೆಯರಿಗೆಲ್ಲ ಒಂದು ತರ ಖುಷಿ ಆಗ್ಯದ ಅನ್ಕೋತೀನಿ ನಾನು.
0: ಹೌದು
1: ಹೌದಿಲ್ಲ, ಹಂಗೆ ಅನ್ಕೊಂಡು ಅವ್ರೇನು ರೇಡಿಯೋ ಕೇಳೋದೇನು ಬಿಟ್ಟಿಲ್ಲ, ಅಷ್ಟೇ ಒಂದು ಅರ್ಧ ಗಂಟೆ ಪುರ್ಸೊತ್ ಮಾಡಿಕೊಂಡು ಹೊಲ್ದಾಗರೆ ಆಗಲಿ ಮನೆಯಾಗರೇ ಆಗಲಿ ಕೇಳು ಗೆಳತಿ ಕಾರ್ಯಕ್ರಮ ಕೇಳೇ ಕೇಳ್ತಾರ ಅನ್ನೋ ನಂಬಿಕೆ ನಂದು.
0: ಹೌದು, ಎಷ್ಟೋ ಗೆಳತಿಯರು ಹೊಲ್ದಾಗ ಇಟ್ಕೊಂಡು ಇವ್ರಿ ರೇಡಿಯೋ ಅಂತಲೂ ಹೇಳ್ತಾರೆ.
1: ಹೌದು ಹೌದು ಹೌದು. ಹಾಗಾಗಿ ಮಾಯ, ಏನು ಮಾತಾಡ್ತಾರೆ ಇವತ್ತು ಅನ್ನೋ ಕಾತುರ ಕುತೂಹಲ ನಮ್ಮ ಗೆಳತಿಯರಿಗದ. ನನಗೇನು ಅನ್ನಿಸ್ತದೆ ಗೊತ್ತೇನು, ಪ್ರತಿ ಸಲ ನಾ ಮಾತಾಡೋದು ನೀ ಕೇಳೋದು, ನೀ ಮಾತಾಡೋದು ನಾ ಕೇಳೋದು, ಅದಕ್ಕಿಂತ ಇವತ್ತು ನಮ್ಮ ಗೆಳತಿಯರಿಗೆ ಒಂದು ಕೆಲಸ ಕೊಟ್ಬಿಡೋಣಲ್ಲ.
0: ಏನು ಮಾತಾಡೋದು?
1: ಹಾ, ಬುದ್ಧಿ ಕಸರತ್ತು ಅಂದ್ರೆ ಏನು, ಒಂದಿಷ್ಟು ಒಗಟುಗಳನ್ನ ಅವ್ರಿಗೆ ಹೇಳಿದ್ರ ಅವರು ಯೋಚನೆ ಮಾಡ್ತಾರೆ.
0: ಒಗಟು ಯಾವಾಗ್ಲೂ ಇಷ್ಟಪಡ್ತಾರೆ ಮಂಜುಳ, ನಮ್ಗೆ ಹೇಳ್ತಾರೆ.
1: ಹಂಗಾಗಿ ಅವ್ರು ಇಷ್ಟನೂ ಪಡ್ತಾರ, ಆ ನಿಟ್ಟಿನೊಳಗೆ ಒಂಚೂರು ಯೋಚನೆ ಮಾಡ್ತಾರ, ಸರಿ ಉತ್ತರನೂ ಹೇಳ್ತಾರೆ.
0: ಹೌದು,
1: ಹಂಗಾಗಿ ನೀ ಇವತ್ತೇನು ಅವ್ರು ಸರಿ ಉತ್ತರ ಹೇಳಿದವ್ರಿಗೆ ಬಹುಮಾನ ಏನು ಕೊಡಕ್ಕೆ?
0: ಹಾಡು.
1: ಓ, ಅವ್ರ ಮೆಚ್ಚಿನ ಹಾಡು ಹಾಕ್ತಿ. ಅಕಸ್ಮಾತ್ ಗೆಳತಿಗೆ ಹಾಡು ಬೇಡ, ಇನ್ನಷ್ಟು ಒಗಟ ಬೇರೆ ಗೆಳತಿಯರಿಗೂ ಕೇಳ್ರಿ ಅನ್ನೋದಾದ್ರೆ ಮುಂದಿನ ಒಗಟ ಕೇಳೋಣ.
0: ಹೌದು
1: ಅಲ್ಲ, ಈಗ ಶುರು ಮಾಡೋಣ.
0: ಈಗ ತಡ ಮಾಡಲಾರ್ದ ಶುರು ಮಾಡೋಣ ಅಂತ ಮೊದ್ಲಿಗೆ ಒಗಟ ಹೇಳಿಬಿಟ್ರ ಆಮೇಲೆ ನಾ ಕರೆ ತಗೋತೀನಿ.
1: ಹೌದು, ಅದ್ರ ಒಂದ ಕಂಡೀಷನ್ ನಂದು, ಒಗಟಿಗೆ ನಿಬಂಧನೆಗಳು ಇರ್ತಾವ. ನಿಬಂಧನೆ ಏನಂದ್ರ,
0: ಮೊದಲನೇ ನಿಬಂಧನೆ,
1: ಈ ಎಲ್ಲ ಒಗಟುಗಳು ಕೇವಲ ನಮ್ಮ ರೇಡಿಯೋ ಕೇಳೋ ಗೆಳತಿಯರಿಗೆ ಮಾತ್ರ. ಅಂದ್ರ ನನ್ನ ಮುಂದೆ ಕುಳಿತ ಗೆಳತಿ ಮಾಯಾಗ
0: ಹೇಳುವಾ ಮಂಜುಳ,
1: ಅದಕ್ಕೆ ಉತ್ತರ ಬಂದ್ರು ನೀನು ಕೈ ಕಟ್
0: ಬಾಯ್ ಮುಚ್ ಅಡ್ಡಿಲ್ಲ ಅಡ್ಡಿಲ್ಲ.
1: ಮೊದಲ ಒಗಟನ್ನ ಹೇಳ ನಾನು. ಹಿಂಗ
0: ನಮ್ ಗೆಳತಿಯರಿಗಿಂತ ಪ್ರೀತಿ ಯಾವ್ದದ ಹೇಳ?
1: ಹೌದು,
0: ಗೆಳತಿಯರ ಸಲುವಾಗಿ ಏನು ಮಾಡ್ತೀವಿ ನಾವು.
1: ಕರೆಕ್ಟ್. ಆಮೇಲೆ ಅವ್ರು ಇಷ್ಟನೂ ಪಡ್ತಾರ ಇದನ್ನ, ಒಗಟನ್ನ ನಮಗ್ ಹೇಳ್ರಿ ಅಂತ ಹೇಳಿ ಅವ್ರು ಇಷ್ಟಪಡ್ತಾರ.
0: ಹೌದು,
1: ಅದಕ್ಕ ಮೊದಲನೆಯ ಒಗಟು, ಲೋಕ ಸುತ್ತಿದರು ದಣಿವು ನನಗಿಲ್ಲ, ಹಗಲು ರಾತ್ರಿ ನಿರ್ಮಿಸುವವನು ನಾನು. ತಿಳಿದಿರ್ಬೇಕಲ್ಲ ನಾ ಯಾರಂತೇಳಿ.
0: ಲೋಕ ಸುತ್ತಿದರೂ ದಣಿವಿಲ್ಲ, ಹಗಲು ರಾತ್ರಿ ನಿರ್ಮಿಸುವವನು ನಾನು. ತಡಿ ತಡಿ, ಎಲ್ಲ ಹೇಳ್ಬಿಡ್ತಾರೆ. ಹಲೋ ಹಲೋ, ಯಾಕೋ ಸ್ವಲ್ಪ ಕಷ್ಟ ಆಗ್ಲಿಕ್ಕೆ ಕರೆಗಳು. ಹಲೋ
2: ಹಲೋ,
0: ಹಾಂ ಹೇಳ್ರಿ, ಯಾರು ಮಾತಾಡೋದು?
2: ನಮಸ್ತೆ ರೀ ಮೇಡಮ್.
0: ನಮಸ್ತೆ,
2: ನಾ ಧಾರವಾಡದಿಂದ ವಿಜಯಲಕ್ಷ್ಮಿ ಅಂತ ಮಾತಾಡೋದು ರೀ.
1: ಹೇಳ್ರಿ ವಿಜಯಲಕ್ಷ್ಮಿ.
0: ಕರೆ ಮಾಡಿದ್ರಿ ಹಿಂದ?
2: ಹೌದು.
1: ವಿಜಯಲಕ್ಷ್ಮಿ, ಒಗಟು ಕೇಳಿಸ್ಕೊಂಡ್ರಿ?
2: ಹ್ಞೂ
1: ರೀ. ರೆಡಿ ಆಗ್ಬಿಟ್ಟಾರ ಈಗ ಮಾಯಾ, ವಿಜಯಲಕ್ಷ್ಮಿ ವಿಜಯದ ಪತಾಕೆಯನ್ನು ಹಾರಿಸ್ಬೇಕಂತ. ಅಲ್ಲೇನು ಹೇಳ್ತೀರಿ?
2: ಸೂರ್ಯಚಂದ್ರ ಅಂತ ಮೇಡಮ್.
1: ಸೂರ್ಯ, ಸರಿಯಾದ ಉತ್ತರ ಹೇಳಿದ್ರಿ ವಿಜಯಲಕ್ಷ್ಮಿ. ಅದಕ್ಕೆ ಅಂದೆ ವಿಜಯದ ಪತಾಕೆ ಹಾರಿಸ್ಲಿಕ್ಕೆ ರೆಡಿ ಆಗಿರಿ ಅಂತ. ನಿಮ್ಗೆ ಆಸಕ್ತಿ ಏನು ವಿಜಯಲಕ್ಷ್ಮಿ ಒಗಟ್ ಅಂದ್ರ?
2: ಕಾರ್ಯಕ್ರಮ ಎಲ್ಲ ಚಂದ ಬರ್ತಾರೆ ಮೇಡಮ್.
0: ಯಾವ ಕಾರ್ಯಕ್ರಮ ಕೇಳ್ತೀರಿ ವಿಜಯಲಕ್ಷ್ಮಿ?
2: ಬೆಳಿಗ್ಗೆ ಚಿಂತನದಿಂದ ಹಿಡಿದು ಎಲ್ಲಾ ಕಾರ್ಯಕ್ರಮ, ನ್ಯೂಸ್, ಆಮೇಲೆ ಕೇಳು ಗೆಳತಿ ಕಾರ್ಯಕ್ರಮ, ಆಮೇಲೆ ನಂದನ, ಆಮೇಲೆ ಅವ ಡಾಕ್ಟರ್ದ
1: ಸಂದರ್ಶನಗಳು,
2: ಸಂದರ್ಶನಗಳು ಕೇಳ್ತೀವ್ರಿ ಮೇಡಮ್. ಆಮೇಲೆ ವಚನ ಸಾಹಿತ್ಯದ ಹೇಳ್ತೀರಿ,
1: ವಚನಾಮೃತ,
2: ವಚನಾಮೃತ ಕೇಳ್ತೀವ್ರಿ.
1: ಒಟ್ಟು ರೇಡಿಯೋದ ಆಪ್ತ ಗೆಳತಿ ವಿಜಯಲಕ್ಷ್ಮಿ.
2: ಹೌದ್ರಿ ಮೇಡಮ್.
1: ಏನ್ ಮಾಡ್ತೀರಿ ವಿಜಯಲಕ್ಷ್ಮಿ?
2: ಹೌಸ್ ವೈಫ್ ರೀ ಮೇಡಮ್.
1: ಹೌಸ್ ವೈಫ್.
2: ನಾವು ಸಣ್ಣವ್ರ ಇದ್ದಾಗಿಂದನೆ ರೇಡಿಯೋ ಕೇಳೋ ಕಾರ್ಯಕ್ರಮ, ರೇಡಿಯೋ ಕಾರ್ಯಕ್ರಮ ಕೇಳೋದಂದ್ರೆ.
0: ಬಹಳ ಖುಷಿ ಆಯ್ತು ನಿಮ್ ಮಾತು ಕೇಳಿ. ಇವತ್ತು ನಿಮ್ ಸಲುವಾಗಿ ಯಾವ ಹಾಡು ಪ್ರಸಾರ ಮಾಡ್ಲಿ
2: ಇವತ್ರಿ? ನಗ್ತಾ ನಗ್ತಾ ಬಾಳ ನಿನ್ನೆ ನಮ್ ಸಮಾನ್ ಬರ್ತಾ ಇತ್ರಿ ಮೇಡಮ್, ಅವ್ರಿಗೆ ಶುಭಾಶಯ ಹೇಳ್ಬೇಕಾಗಿತ್ರಿ.
1: ಈ ಹಾಡಿನ ಮೂಲಕ ಶುಭಾಶಯ ಹೇಳ್ತೀರಿ?
2: ಹ್ಞೂನ್ರಿ ಮೇಡಮ್.
1: ಆದ್ರೆ ಪೂರ್ತಿ ಹಾಡು ಬೇಡ ಅನ್ನಿಸ್ತದೆ ವಿಜಯಲಕ್ಷ್ಮಿ, ಒಂದು ನುಡಿ ಕೇಳ್ರಿ.
2: ಸರಿ ರೀ ಮೇಡಮ್.
0: ಧನ್ಯವಾದ ವಿಜಯಲಕ್ಷ್ಮಿ, ಮತ್ತೆ ಮಾಡ್ತಾ ಇರಿ ಕರಿ.
2: ನಿಮಗೂ ಧನ್ಯವಾದಗಳು ಮೇಡಮ್.

0: ವಿಜಯಲಕ್ಷ್ಮಿ ಅವರಿಗೆ ಬೇಕಾದಂತಹ ಹಾಡನ್ನು ಪ್ರಸಾರ ಮಾಡಿದ್ವಿ. ಈಗ ಮತ್ತೊಂದು ಒಗಟು.
1: ವಿಜಯಲಕ್ಷ್ಮಿ ಎಷ್ಟು ಸರಿ ಉತ್ತರ ಹೇಳ್ಬಿಟ್ರು ಒಂದ ಸಲಕನ.
0: ಹೌದು, ನಮ್ಮ ಗೆಳತಿಯರಿಗೆ ಭಾರಿ ಖುಷಿ ಒಗಟು ಕೇಳೋದಂದ್ರೆ ಮಂಜುಳ.
1: ಈಗ ಹೇಳ, ನನಗೆ ತಲೆ ಇದೆ ಬುದ್ಧಿ ಇಲ್ಲ. ನನಗಂದ್ರೆ ಒಗಟಕ್ಕ ನಂಗ ಬುದ್ಧಿ ಇಲ್ಲ ಅನ್ಕೊಂಡಿ,
0: ನಾ ಹಿಂಗ ನೋಡ್ಲಿಕ್ಕೆ
1: ಗಾಬರಾದೆ ನಾನು. ನನಗೆ ತಲೆ ಇದೆ ಬುದ್ಧಿ ಇಲ್ಲ, ದೇಹವಿದೆ ಅಂಗಾಂಗವಿಲ್ಲ. ನನ್ನ ತಲೆ ತಿಕ್ಕಿದರೆ ಸಾಕು ಬೆಂಕಿ ಕಾರ್ತೀನಿ. ಗಿಡ್ಡ ದೇಹ ಆದ್ರೂ ನನಗ ಯಾರು ಗಿಡ್ಡಪ್ಪ ಅನ್ನೋದಿಲ್ಲ. ಹಂಗಂದ್ರೆ ನಾನು ಯಾರು? ನಿಂಗೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಂಬಿಡು. ನನಗೆ ತಲೆ ಇದೆ ಬುದ್ಧಿ ಇಲ್ಲ, ದೇಹವಿದೆ ಅಂಗಾಂಗವಿಲ್ಲ. ನನ್ನ ತಲೆ ತಿಕ್ಕಿದರೆ ಸಾಕು ಬೆಂಕಿ ಕಾರುತ್ತೇನೆ. ಗಿಡ್ಡ ದೇಹದವನಾದ್ರೂ ನನಗೆ ಯಾರು ಗಿಡ್ಡಪ್ಪ ಅಂತ ಕರೆಯಂಗಿಲ್ಲ.
0: ಗೊತ್ತಾತು,
1: ಬೇಡ ಉತ್ತರ, ಗೆಳತಿಯರಿಗಾಗಿ ಒಗಟು.
0: ನೋಡಲ್ಲಿ ಮೂರು ಕರೆಗಳು ಬರ್ಲಿಕ್ಕೆ ತಗೋತೀನಿ ತರಿ. ಹಲೋ,
2: ಹಲೋ,
0: ಹಾ ಹೇಳ್ರಿ, ಯಾರು ಮಾತಾಡೋದು?
2: ಲಕ್ಷ್ಮೀ ಮೇಟಿರಿ.
0: ಯಾವೂರು?
2: ಜಗದಾಳ್ರಿ.
0: ಹಾ
2: ಜಗದಾಳ್ರಿ.
0: ಹಾ ಹೇಳ್ರಿ, ಜಗದಾಳದ ಲಕ್ಷ್ಮೀ ಅವ್ರ.
2: ಒಗಟ್ರಿ ಉತ್ತರ ರೀ. ಬೆಂಕಿ ಅನಿಸ್ತೈತ್ರಿ ನಂಗೆ.
1: ಬೆಂಕಿನೋ ಮತ್ತೇನೋ,
0: ಅದನ್ನ ಪೂರ್ತಿ ಸರಿಯಾಗಿ ಹೇಳ್ಬೇಕು.
2: ಒಳಗಿನ ಬೆಂಕಿ
0: ಅದಕ್ಕೇನಂತಾರ? ಅವೆರಡು ಶಬ್ದ ಜೋಡಿಸಿ ಹೇಳ್ರಿ.
2: ಬೆಂಕಿ ಪಟ್ನರ್.
1: ಬೆಂಕಿ ಕಡ್ಡಿ.
0: ಬೆಂಕಿ ಕಡ್ಡಿ.
2: ಹ್ಮ್
0: ಸರಿ ಲಕ್ಷ್ಮಿ, ಸರಿಯಾದ ಉತ್ತರ, ಅಭಿನಂದನೆಗಳು. ಏನೇನು ಕಾರ್ಯಕ್ರಮ ಕೇಳ್ತಿರ್ತೀರಿ?
2: ನಾವೆಲ್ಲ ಕೇಳ್ತೀವಿ.
1: ಎಲ್ಲ ಅಂದ್ರೆ ಏನು ಹೆಸರು ಹೇಳ್ಬೇಕು?
0: ಹರಿಯಾಗಿ ಹಿಡಿದು ಸಂಜೆ ತನಕ ಕೇಳ್ತಿರಿಲೋ, ಮತ್ ಯಾವ ಖುಷಿ ಕೊಡ್ತಾವ ನಿಮಗ್ ಬಹಳಷ್ಟ.
2: ನಮಗ ಇದು ಕಥೆಗಳ ಇರ್ತಾರಲ್ಲ ಅವ್ರಿ, ಮತ್ತ ನೀವು ಇದನ್ನದು ಹೇಳ್ತಿರ್ಲ ಮನಿ ಮನೆ ಮಾತ್ರಿ.
1: ಮನೆ ಮನೆಯಲ್ಲಿ.
2: ಹಾ ರೀ, ಅದೊಂದ್ ಇಷ್ಟ ಆಕತಿ. ಮತ್ತ ಗುರುರಾಜ್ ಕರ್ಜಿಗೆ ಅವ್ರದ್ದು ಅದು ಒಂದು
0: ಸುಬೋಧ ಸಮಾಲೋಚನೆ.
2: ಹಾ ರೀ.
0: ಅಡ್ಡಿ ಇಲ್ಲ. ಮತ್ತ ನೀವು ಏನ್ ಮಾಡ್ತೀರಿ ಲಕ್ಷ್ಮಿ?
2: ನಾವು ಟೇಲರಿಂಗ್ ಮಾಡ್ತೀವಿ.
1: ಅಲ್ಲ ಲಕ್ಷ್ಮಿ, ಚಿತ್ರಗೀತೆ ಇಷ್ಟ ಆಗುದಿಲ್ಲ ಏನು?
2: ಚಿತ್ರಗೀತೆ ರೀ ಯಾವಾಗ್ರ ಆಟ ಕೇಳ್ತೀರಿ, ಇಂಥವ ಜಾಸ್ತಿ ಕೇಳ್ತೀರಿ.
1: ಓಹೋ ಹೋ ಹೋ,

0: ಹಂಗೆ. ಈಗ ಹಂಗಾದ್ರೆ ನಿಮ್ಮ ಮೆಚ್ಚಿನ ಹಾಡು ಏನಾದರೂ ಬೇಕು ಅಥವಾ ಇನ್ನೊಬ್ಬ ಗೆಳತಿಗೆ ಒಗಟು ಕೇಳೋಣ?
1: ಹಾಡು ಹಾಕ್ರಿ.
2: ಯಾವುದು?
0: ಯಾವ ಹಾಡು ಬೇಕು ಲಕ್ಷ್ಮಿ? ಸೂರ್ಯವಂಶ. ಅದ್ರಾಗ ಯಾವ ಹಾಡು? ಬರ್ತಾನವ ಭೂಪ. ಅದು ಬೇಕು. ಯಾರನ್ನ ಕರೀಲಿಕ್ಕೆ ಇರ್ತೀರಿ ಬರ್ರಿ ಅಂತ? ಯಾರಿಲ್ಲ,
1: ಆಂಟಿ ಹೋಗ್ಬೇಕು ಪ್ರೆಗ್ನೆಂಟ್ ಆದ್ರೆ ಅದಕ್ಕೆ.
0: ಅಡ್ಡಿ ಇಲ್ಲ.
2: ಮತ್ತ ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ?
1: ಇವ್ರಿ ಮಧ್ಯಾಹ್ನದಾಗ ಇರ್ತಾವ್ರಿ.
0: ಹ್ಮ್, ಮಧ್ಯಾಹ್ನದ ಕಾರ್ಯಕ್ರಮನು ಕೇಳ್ತೀರಿ. ಅಲ್ಲ ಲಕ್ಷ್ಮಿ, ಟೇಲ್ರಿಂಗ್ ಅಂದ್ರೆ ಏನೇನ್ ಬಟ್ಟೆ ಹೊಲಿತೀರಿ?
1: ಬ್ಲೌಸ್ ರೀ.
0: ಹ್ಮ್,
1: ಅದು ಹೊಲಿತೀವ್ರಿ.
0: ಬರೀ ಬ್ಲೌಸ್ ಅಷ್ಟ?
1: ಹಾ, ಬ್ಲೌಸ್ ಅಟ ಹೊಲಿತೀವ್ರಿ.
0: ಹ್ಮ್, ಅಂದ್ರೆ ಎಲ್ಲ ಡಿಸೈನ್ ಅದು ಇದು ಮಾಡ್ತೀರಿ ಅದಕ್ಕೆ?
1: ಹಾ ರೀ, ಮಾಡ್ತೀವ್ರಿ.
0: ಓಹೋ, ಹೆಂಗ ಜನರ ಪ್ರತಿಕ್ರಿಯೆ ಹೆಂಗದ?
1: ಚಲೋ ಐತ್ರಿ.
0: ಏ, ಚಲೋ ಹೊಲ್ದಿರಿ ಲಕ್ಷ್ಮಿ. ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟ್ ಆಗ್ಯದ ಅಂತಾರೋ ಏನ್? ಸರಿ ಹೊಲ್ದಿಲ್ಲ ಅಂತಾರ? ಚಲೋ ಹೊಲ್ದಿರಿ ಅಂತೇಳಿ. ಅಡ್ಡಿ ಇಲ್ಲ, ಯಾಕಂದ್ರ ಮಹಿಳೆಯರಿಗೆ ಎಷ್ಟು ಬ್ಲೌಸ್ ಆದ್ರೂ ಕಡಿಮೆನೆ. ಹ, ಕೇಳ್ರಿ ಈಗ ನಿಮ್ಮ ಮೆಚ್ಚಿನ ಹಾಡು.
1: ಹಾ.

0: ನೋಡು ಮಂಜುಳ, ನಮ್ಮ ಗೆಳತಿಯಾರು ಎಷ್ಟು ಸರಿ ಸರಿ ಉತ್ತರ ಹೇಳ್ತಾರ.
1: ಈಗ ನಾನೊಂದು ಹೇಳಿ. ಮತ್ತೆ
0: ಆದ್ರೆ ಆ ಹಾಡು ಅದನ್ನ ಗಮನಿಸ್ಲಿ ಅವರು, ಸೂರ್ಯವಂಶ ಅಲ್ಲ ಸಿಂಹಾದ್ರಿಯ ಸಿಂಹ ಇತ್ತು.
1: ಆದಷ್ಟು ಕರೆಕ್ಟ್ ಚಿತ್ರದ ಗೀತೆ ಹೇಳಿದ್ರೆ

0: ಅವ್ರ ಬೇಡಿಕೆ ಹಾಡು ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು. ಈಗ ನೋಡು, ನಾನು ಉರಿಯುತ್ತೇನೆ, ಚಿಮಣಿ ಅಲ್ಲ, ತೂಗಾಡಬಲ್ಲೆ ಕಂಬವೇರಲು ಬಲ್ಲೆ,
1: ತೂಗಾಡಬೇಡ,
0: ಮಲಗಬಲ್ಲೆ ನಿಲ್ಲಬಲ್ಲೆ, ಹೀಗಿದ್ದರೂ ನಾನು ಪರೋಪಕಾರಿ.
1: ಹೌದು ಬಿಡು, ಮತ್ತೆ
0: ನಾನು ಯಾರು? ಇನ್ನೊಮ್ಮೆ ಹೇಳ್ತೀನಿ ಕೇಳು. ನಾನು ಉರಿಯುತ್ತೇನೆ, ಚಿಮಣಿ ಅಲ್ಲ, ತೂಗಾಡಬಲ್ಲೆ ಕಂಬವೇರಲು ಬಲ್ಲೆ, ಮಲಗಬಲ್ಲೆ ನಿಲ್ಲಬಲ್ಲೆ, ನಾನು ಪರೋಪಕಾರಿ. ನಾನು ಯಾರು?
1: ಪರೋಪಕಾರಿ ನೋಡೋಣ ತಡಿ, ನಮ್ಗೆ ಹೇಳ್ತಾರೆ ಹೇಳ್ತಾರೆ
0: ಗೆಳ್ತಾರೆ, ರೆಡಿ ಇಟ್ಕೊಂಡಿರ್ತಾರೆ ಮಾಯಾ ನಮಗೆ.
1: ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ರೇಡಿಯೋ ಸ್ವಲ್ಪ ದೂರ ಇಡ್ಬೇಕಮ್ಮ. ಒಗ್ಗಟ್ಟು ಕೇಳಿದ್ರೇನ? ಅಲ್ಲ, ಒಗ್ಗಟ್ಟು ಕೇಳಿದ್ರಿ? ಹಾ, ಮತ್ತೆ ಹೇಳ್ರಿ ಉತ್ತರ ಏನು?
0: ನೋಡಿದೇನ ಮಾಯಾ, ತಮ್ಮ ಹೆಸರು ಹೇಳಲಿಲ್ಲ ನೀವು.
1: ಏನ್ ಶೋಭಾ ಕೇಳಿಕತ್ತಿರ್ತೀರಿ? ಕೇಳು ಗೆಳತಿ ಕಾರ್ಯಕ್ರಮ ಕೇಳು ಗೆಳತಿ ಏನು, ಕೇಳು ಕಾರ್ಯಕ್ರಮ ಎಲ್ಲ ಅಂತಾರ ಅವರು. ಹೌದು ಶೋಭಾ, ನೀವು ಹೇಳ್ತಿರ್ತೀರಲ್ಲ ಅವಾಗ. ಹೌದು ಹೌದು,
0: ಶೋಭಾ ಯಾವ್ದು ಕಾರ್ಯಕ್ರಮ ಖುಷಿ ಅನ್ನಿಸ್ತದ?
3: ಮೇಡಮ್ ರೀ, ಎಲ್ಲಾ ಮುಂಜಾನೆ ಕಾರ್ಯಕ್ರಮ ಒಂದ್ರ ಹಿಡ್ಕೊಂಡ್ರಿ, ಗುರುರಾಜ್ ಪಾಟೀಲ್ ಅವ್ರದ್ರಿ, ಅದನ್ನ ಕೇಳ್ತೀನಿ ರೀ. ಮತ್ತ್ರಿ ಚಿಂತನ ಕೇಳ್ತೀನಿ, ಮತ್ತ ಇದೆಲ್ಲ ರೀ ನಿಮ್ದು ಬರತ್ತಲ್ರಿ ಮನೆ ಮನೇಲಿ ರೀ ವಾರದ, ಅದನ್ನ ಕೇಳ್ತೀನಿ. ಚಿತ್ರಗೀತೆ ಕೇಳ್ತೀನಿ, ಮತ್ತ ಬಸವ ತಜ್ಞ ಐತಲ್ರಿ ವಚನಾಮೃತ ಕಾರ್ಯಕ್ರಮ, ಅದನ್ನ ಕೇಳ್ತೀನಿ.
0: ಸಿನಿಮಾ ಹಾಡು ರಾಜಕುಮಾರ್ ಹಾಡಂದ್ರೆ ಇಷ್ಟ? ರಾಜಕುಮಾರ್ ಸಿನಿಮಾನು ನೋಡಿರೆಲ್ಲ? ಈಗೇನು ಶೋಭಾಗ ಹಾಡ್ಬೇಕು, ಒಗಟ್ಟು ಮುಂದ್ ಹೋಗೋಣ.
1: ಲಗೂನೆ ಸರಿ ಉತ್ತರ ಹೇಳ್ಬಿಟ್ರಿ ಶೋಭಾ, ಅಭಿನಂದನೆಗಳು ನಿಮ್ಗ.
3: ಧನ್ಯವಾದ.
1: ಮಂಜುಳಾ, ಈಗ ಮತ್ತೊಂದು ಒಗಟು
0: ಹೇಳ. ಹಾಡಬಲ್ಲೆ ಗಾಯಕ ಅಲ್ಲ, ಮಾತಾಡಬಲ್ಲೆ ಮನುಷ್ಯ ಅಲ್ಲ, ಉಣ್ಣೋದಿಲ್ಲ ಊಟ ಮಾಡೋದಿಲ್ಲ, ಆದ್ರೆ ಬದುಕ್ತೀನಿ. ಗೊತ್ತೇನು ನನ್ನ ಹೆಸರು?
1: ಹಾಡಬಲ್ಲೆ ಗಾಯಕ ಅಲ್ಲ, ಮಾತಾಡಬಲ್ಲೆ ಮನುಷ್ಯ ಅಲ್ಲ,
0: ಊಟ ಮಾಡ್ತೀನಿ,
1: ಊಟ ಮಾಡಬಲ್ಲೆ
0: ಊಟ ಮಾಡೋದಿಲ್ಲ,
1: ಊಟ ಮಾಡೋದಿಲ್ಲ ಆದ್ರೂ
0: ಬದುಕ್ತೀನಿ.
1: ಹಲೋ
4: ಹಲೋ
1: ಹೇಳ್ರಿ, ಯಾರು ಮಾತಾಡೋದು?
4: ನಾವು ಹಳೆಯಿಂದ ಅಂಜನಾ ಅಂತ ಮೇಡಮ್.
1: ಅಂಜನಾ, ಕೇಳಿಕತ್ತಿದ್ರಿ ಕಾರ್ಯಕ್ರಮ?
4: ಕೇಳಿಕತ್ತೀರಿ.
1: ಮತ್ತ ಈಗ ಹೇಳುದ್ ನೀವ ಹಂಗಾರ
4: ರೇಡಿಯೋ
0: ಅಂಜನಾ
1: ರೆಡಿ ಉತ್ತರ ಸಿಕ್ಕಿಬಿಟ್ಟು ಬೇರೆ ಏನು ಮಾತಾಡೋಂಗಿಲ್ಲ ಈಗ. ರೇಡಿಯೋ ರೀ ಅಂತಂದ ಒಂದೇ ಶಬ್ದದಾಗ ಹೇಳಿಲ್ಲ ಸಂತೋಷವನ್ನು ವ್ಯಕ್ತಪಡಿಸ್ಬಿಟ್ರು ಅಲ್ಲೇ ನಂಜನಾ. ಸರಿ ಅದ, ಸರಿ ಉತ್ತರ, ಅಭಿನಂದನೆಗಳು ನಿಮ್ಗ. ರೇಡಿಯೋದಾಗ ರೇಡಿಯೋದ ಬಗ್ಗೆ, ರೇಡಿಯೋದ ಬಗ್ಗೆಗಿನ ಸರಿ ಉತ್ತರ ಹೇಳ್ಬಿಟ್ರಿ.
0: ಹೇಳ್ರಿ ಅಂಜನಾ, ನಿಮಗೇನ್ ಚಿತ್ರಗೀತೆ ಬೇಕೋ ಮುಂದೆ ಹೋಗೋಣ.
1: ಯಾವ ಹಾಡ್ರಿ ಅಂಜನಾ? ಸಂಜು ವೆಡ್ಸ್ ಗೀತ.
0: ಯಾವ ಹಾಡು ಅದರಲ್ಲಿ? ಗಗನವೇ ಬಾಗಿದೆ, ಶ್ರೇಯಾ ಘೋಷಾಲ್ ಹಾಡಿದ್ದು. ಇಷ್ಟ ಏನ ಹಾಡು? ಆಯ್ತು ಕೇಳ್ರಿ ನಿಮ್ಮ ಮೆಚ್ಚಿನ ಗೀತೆ.
1: ಸಂತೋಷ ಪಡ್ರಿ, ಧನ್ಯವಾದ.

0: ಆಮಂತ್ರಣ ನೀಡುವೆ.
1: ಒಗಟಿನ ಆಮಂತ್ರಣ ಹೇಳ. ಕಲ್ಲಾಗಿ ಹುಟ್ಟಿದೆ, ಹೂವಿನಂತೆ ಅರಳಿದೆ.
0: ಕಲ್ಲಾಗಿ ಹುಟ್ಟಿದೆ, ಹೂವಿನಂತೆ ಅರಳಿದೆ.
1: ನೀರಲ್ಲಿ ಬೆರೆತು ನಿಮ್ಮ ಮನೆ ಬೆಳಗುವೆ.
0: ಓಹೋ, ನೀರಲ್ಲಿ ಬೆರೆತು ನಿಮ್ಮ ಮನೆ ಬೆಳಗುವೆ.
1: ಹಾಗಾದರೆ ನಾನು ಯಾರು?
0: ಕೇಳಲ್ಲ.
1: ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಕೇಳ್ಕೋಬೇಕಾರ. ಕಲ್ಲಾಗಿ ಹುಟ್ಟಿದೆ, ಹೂವಿನಂತೆ ಅರಳಿದೆ, ನೀರಲ್ಲಿ ಬೆರೆತು ನಿಮ್ಮ ಮನೆ ಬೆಳಗುವೆ, ನಾನು ಯಾರು?
0: ಸರಿ ಸರಿ ಹೇಳ್ತಾರ. ಹಲೋ, ಹಾ ನಮಸ್ತೆ, ಯಾರು ಮಾತಾಡೋದ್ರಿ?
2: ಸೌನೂರಿಂದ ಮೇಡಮ್.
0: ನಿಮ್ಮ ಹೆಸರು?
2: ರಾಜೇಶ್ವರಿ.
0: ರಾಜೇಶ್ವರಿ ಹೇಳ್ರಿ, ಉತ್ತರ ಗೊತ್ತದ
2: ಮೇಡಮ್? ಸುಮ್ಮನೆ ಇರ್ಬೋದು ಅಂತ
1: ನೋಡು. ಒಂದೇ ಸಲ ಇವತ್ತು ಎಲ್ಲ ನಮ್ಮ ಗೆಳತಿಯರು ವಿಜಯಲಕ್ಷ್ಮಿನ.
0: ಹೌದು.
1: ಏನ್ ಮಾಡ್ತೀರಿ ರಾಜೇಶ್ವರಿ?
2: ನಾವು ಗೃಹಿಣಿ ಇದೀವಿ ಮೇಡಮ್.
1: ಕಾರ್ಯಕ್ರಮ ಕೇಳ್ತಿರ್ತೀರಿ ನಮ್ದು?
2: ಎಲ್ಲ ಕೇಳ್ತೀನಿ ಮೇಡಮ್, 11:30 ಬೆಳಿಗ್ಗೆ ರೇಡಿಯೋ ಆನ್ ಮಾಡಿರ್ತೀನಿ.
0: ಚಲೋ ಆಯ್ತು ರಾಜೇಶ್ವರಿ, ಇವತ್ತು ಸರಿಯಾದ ಉತ್ತರ ಹೇಳಿದ್ರಿ, ಅಭಿನಂದನೆಗಳು. ಈಗ ನಿಮ್ಗೆ ಹಾಡು ಹಾಕಲಿ ಸ್ವಲ್ಪ ಸಮಯದ, ಅಗ್ದಿ ಸ್ವಲ್ಪ ಸಮಯದ.
2: ಇರಲಿ ಬಿಡಿ ಮೇಡಮ್, ನಮಗೆ ಮುಂದೆ
0: ಅಲ್ಲ ಹೇಳ್ರಿ, ಒಂಚೂರ ಹಾಡು ಹಾಕ್ತೀನಿ.
2: ಇದು ಮೇಡಮ್ ಮಾಣಿಕ್ಯ ಚಿತ್ರದಿಂದ.
1: ಮಾಣಿಕ್ಯ
2: ಮಾಣಿಕ್ಯ ಚಿತ್ರದಿಂದ ಜೀವ ಜೀವ.
0: ಹಾಂ ಆಯಿತು, ನಿಮ್ಮ ಪ್ರೀತಿಯ ಹಾಡನ್ನು ಹಾಕ್ತೀನಿ. ಕೇಳ್ತಾ ಇರ್ರಿ ಈಗ ಎಲ್ಲ, ಯಾವಾಗಲೂ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ.
2: ಎಲ್ಲ ಕೇಳ್ತೀನಿ ಮೇಡಮ್ ನಾನು.
0: ಧನ್ಯವಾದ.
2: ಧನ್ಯವಾದ.

0: ಅಂತೂ ಒಗಟು ಹೇಳಿದಿ ಕೇಳಿದಿ ಉತ್ತರ
1: ಹೇಳಿದ್ರು. ಜೊತೆಗೆ ನಮ್ಮ ಗೆಳತಿಯರ ಮೆಚ್ಚಿನ ಗೀತೆಗಳನ್ನ ಕೂಡ ನಾವು ಪ್ರಸಾರ ಮಾಡಿದ್ವಿ. ಇವತ್ತು ಇಲ್ಲಿಗೆ ಮುಗಿಸೋಣಲ್ಲ ಮಾಯಾ,
0: ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಅಂತ. ನಮಸ್ಕಾರ.

0: ಇದುವರೆಗೂ ನೇರ ಫೋನಿನ್ ಕಾರ್ಯಕ್ರಮ ಕೇಳು ಗೆಳತಿ ಪ್ರಸಾರವಾಯಿತು. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದೀಗ
1: Are you constantly sneezing, have a blocked nose, or are suffering from allergy problems? Come, let's hear expert advice from city's renowned doctor.
2: ನಾನು ಡಾಕ್ಟರ್ ಮಹಂತೇಶ್ ಪಿ ಗದಗ್, ಜನರಲ್ ಮೆಡಿಸಿನ್ ಬಯೋಗಳಿಂದ ಮಾತನಾಡುತ್ತಿದ್ದೇನೆ. ಬಹಳ ಮಂದಿ ಅಲರ್ಜಿಯನ್ನು ಸಣ್ಣ ಸಮಸ್ಯೆ ಎಂದು ಭಾವಿಸುತ್ತಾರೆ, ಆದರೂ ಇದು ದಿನನಿತ್ಯ ಜೀವನವನ್ನು ಬಹಳಷ್ಟು ಪ್ರಭಾವ ಮಾಡಬಹುದು. ಮೂಗಿನ ದಟ್ಟಣೆ ಅಥವಾ ಬ್ಲಾಕ್ ಇರುವುದರಿಂದ ನಿದ್ರೆ ವ್ಯತ್ಯಯವಾಗಬಹುದು, ಆಯಾಸ ಮತ್ತು ಸುಸ್ತು ಅನುಭವಿಸಬಹುದು, ತಲೆನೋವು ಬರಬಹುದು, ಹಾಗೂ ಕೆಲಸ ಅಥವಾ ಓದಿನಲ್ಲಿ ಗಮನ ಕೇಂದ್ರೀಕರಿಸಲು ಕಷ್ಟವಾಗಬಹುದು. ಕೆಲವರಿಗೆ ಸರಿಯಾಗಿ ಉಸಿರಾಡಲು ಆಗದೆ ಚಡಪಡಿಸುವಂತೆ ಅನಿಸಬಹುದು. ಈ ಸಮಸ್ಯೆಗಳು ಮರು ಕಾಣಿಸಿಕೊಂಡರೆ ಅವನ್ನು ನಿರ್ಲಕ್ಷಿಸಬೇಡಿ, ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯಿರಿ.
1: Issued in public interest by Dr. Reddy's Laboratories. This information is not a substitute for medical advice. Please consult your doctor. While prepared with care, Dr. Reddy's assumes no liability for its content.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಡಾಕ್ಟರ್ ಮಲ್ಲಿಕಾರ್ಜುನ್ ತರಲಗಟ್ಟಿ ಅವರ ಸಿತಾರ್ ವಾದನದಲ್ಲಿ ಕೇಳಿ ರಾಗ್ ನಟ್ ಭೈರವ್, ತಬಲಾ ಸಾಥಿ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ತರಗಟ್ಟಿಯವರ ಸಿತಾರ್ ವಾದನದಲ್ಲಿ ರಾಗ್ ನಟ್ ಭೈರವ್ ಕೇಳಿದಿರಿ. ತಬಲಾ ಸಾಥಿ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್. ಇಲ್ಲಿಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 11:59:26. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರದ ಪ್ರಸಾರ ನಮ್ಮ ನಿಲಯದಿಂದ.

0: ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಾವೇರಿ ಜಿಲ್ಲೆಯಲ್ಲಿ 29ನೇ ತಾರೀಖು ಸೋಮವಾರದಿಂದ ದೋಷರಹಿತ ಮತದಾರರ ಪಟ್ಟಿ ತಯಾರಿಸಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. 30ನೇ ತಾರೀಖಿನಿಂದ ಬೂತ್ ಮಟ್ಟದ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾವೇರಿಯಲ್ಲಿ ಸಹ ಜೂನ್ 29ನೇ ತಾರೀಕಿನಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಜಿಲ್ಲಾ ಹಂತದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲಾ ಚುನಾವಣಾಧಿಕಾರಿ ಇರಬಹುದು ಮತ್ತು ಮತ ನೋಂದಣಾಧಿಕಾರಿಗಳೇನಿದ್ದಾರೆ ಅವರಿಗೂ ಸಹ ಈಗಾಗಲೇ ತರಬೇತಿಯಾಗಿದೆ. ಮತ್ತು ವಿಶೇಷವಾಗಿ ಇವತ್ತಿನಿಂದಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಲೆವೆಲ್ ಏಜೆಂಟ್ಸ್ ಮತ್ತು ನಮ್ಮ ಸೂಪರ್ವೈಸರ್ಸ್ ಇದ್ದಾರೆ ಅವರಿಗೂ ಸಹ ವಿಧಾನಸಭಾ ಹಂತವಾರು ತರಬೇತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 13,25,000 ಮತದಾರಿದ್ದಾರೆ. ಅವರೆಲ್ಲರನ್ನು ಸಹ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನಿಡುತ್ತೆ ಪಟ್ಟಿಗೆ ಒಳಪಡ್ತಾರೆ. ಈಗಾಗಲೇ ನಾವು ಪೂರ್ವಭಾವಿಯಾಗಿ 2002 ಮತದಾರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಹಿನ್ನೆಲೆ ಚಾಮರಾಜನಗರದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಚಾಲನೆ ನೀಡಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೂಲಕ ಎಸ್ಐಆರ್ ಆಕಾರದಲ್ಲಿ ನಿಂತು ಚಿತ್ತಾರ ಮೂಡಿಸಿ ಮತದಾರ ಜಾಗೃತಿಯ ಸಂದೇಶವನ್ನು ಸಾರ್ವಜನಿಕರು ಸಾರಿದರು. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಜಲಾಶಯ ನಿರ್ಮಾಣ 1953 ಪೂರ್ಣಗೊಂಡು ಅದೇ ವರ್ಷ ಕ್ರೆಸ್ಟ್ ಗೇಟ್ ಸ್ಟೀಲ್ವೇ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿತ್ತು. ಕಳೆದ ವರ್ಷದ ಆಗಸ್ಟ್ನಲ್ಲಿ ಜಲಾಶಯದ 19ನೇ ಗೇಟ್ ಕಳಚಿತ್ತು. 73 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲ 33 ಕ್ರೆಸ್ಟ್ ಗೇಟ್ಗಳನ್ನು ಬದಲಿಸಲಾಗಿದೆ. ತುಂಗಭದ್ರಾ ಅಣೆಕಟ್ಟೆ 132 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ರಾಜ್ಯದ ಕೊಪ್ಪಳ, ರಾಯಚೂರು, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಕಾಲುವೆ ಅಂಚಿನ ಭತ್ತ ಬೆಳೆಯುವ ಪ್ರದೇಶವೇ ಹೆಚ್ಚಿರುವ ಈ ಜಿಲ್ಲೆಗಳಲ್ಲಿ ಹಾಗೂ 3 ರಾಜ್ಯಗಳ 13 ಲಕ್ಷ ಎಕರೆ ಕೃಷಿ ಭೂಮಿಗೆ ಈ ಜಲಾಶಯದ ನೀರು ಆಧಾರವಾಗಿದೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ತುಂಗಭದ್ರಾ ಅಣೆಕಟ್ಟೆ 33 ಕ್ರೆಸ್ಟ್ ಗೇಟ್ಗಳ ಇಂದಿನ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಾಲ್ಗೊಂಡು ಈಗ ಉದ್ಘಾಟಿಸಲಿದ್ದಾರೆ. ಕೊಪ್ಪಳ ತಾಲೂಕು ಮುನಿರಾಬಾದ್ನ ಪ್ರೌಢಶಾಲಾ ಮೈದಾನದಲ್ಲಿ ಇನ್ನೂ ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ. ನಂತರ ಭಾರತೀಯ ಮೀಸಲು ಪೊಲೀಸ್ ಪಡೆ ಐಆರ್ಬಿ ಸಭಾಭವನದಲ್ಲಿ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ಪ್ರಸ್ತಾವಿತ ಸಮಾನಾಂತರ ಜಲಾಶಯ, ಅಂತಾರಾಜ್ಯ ನೀರಾವರಿ ಯೋಜನೆಗಳು ಹಾಗೂ ತುಂಗಭದ್ರಾ ಒಡಲಿನ 31 ಟಿಎಂಸಿ ಅಡಿ ಹೂಳಿನ ಬಗ್ಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಚರ್ಚಿಸಲಿದ್ದಾರೆ. ಹೆಚ್ಚಿನ ಆರ್ಥಿಕ ಹೊರೆ ನಡುವೆಯೂ ಗ್ರಾಮೀಣ ಭಾಗದ

0: ಬಡವರ ಹಿತದೃಷ್ಟಿಯಿಂದ ಜುಲೈ 1 ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗುವುದು ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಡಿದ್ದು 27 ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಚಿಂತನಾ ಸಮಾವೇಶ ಆಯೋಜಿಸಿದೆ. ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಾಹಿತಿ ನೀಡಿ, ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿ ಆಧರಿಸಿ ಈ ಚಿಂತನಾ ಸಮಾವೇಶ ನಡೆಯಲಿದೆ. ರಾಜ್ಯದ ವಿಶ್ರಾಂತ ಮುಖ್ಯ ಕಾರ್ಯದರ್ಶಿ ಎಸ್ಎಂ ಜಾಮ್ದಾರ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು. ನಶಾಮುಕ್ತ ಭಾರತ್ ಅಭಿಯಾನ್ ವಿಕಸಿತ್ ಭಾರತ್ ಕಿ ಪೆಹಚಾನ್ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಹಿನ್ನೆಲೆ ಪೂರ್ವಭಾವಿಯಾಗಿ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೈಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಪಿಜಿಪಾಳ್ಯ ಅರಣ್ಯ ಪ್ರದೇಶದಲ್ಲಿ ಕೆಂಪು ತಲೆಯ ರಣಹದ್ದು, ಬಿಳಿ ಬೆನ್ನಿನ ರಣಹದ್ದು, ಭಾರತೀಯ ಹಾಗೂ ಈಜಿಪ್ಷಿಯನ್ ರಣಹದ್ದುಗಳು ಕಂಡುಬಂದಿವೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮನಮನೆ ಗ್ರಾಮದ 35 ಮಹಿಳೆಯೋರ್ವರಲ್ಲಿ ಮಂಗನ ಕಾಯಿಲೆ ಕಂಡುಬಂದಿದ್ದು ಸಾಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ. ಲಕ್ಷ್ಮೀಕಾಂತ್ ನಾಯಕ್ ಮಾಹಿತಿ ನೀಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬಕ್ಕೆ ನಾಡಿನಾದ್ಯಂತ ಸಿದ್ಧತೆಗಳು ಭರದಿಂದ ಸಾಗಿವೆ. ನಾಳೆ ಶುಕ್ರವಾರ ಶ್ರದ್ಧಾಭಕ್ತಿಯಿಂದ ಮೊಹರಂ ಅಂತಿಮ ದಿನದ ಆಚರಣೆಗಳು ನಡೆಯಲಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವನಿತಾ ವಿಹಾರದಲ್ಲಿ ಕೇಳಿ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
1: ಆತ್ಮೀಯ ರೇಡಿಯೋ ಕೇಳುಗರಿಗೆಲ್ಲ ನನ್ನ ಆದರದ ಸ್ವಾಗತ. ಭಗವಂತನ ಸಂರಕ್ಷಣೆ ಸದಾ ನಮ್ಮೆಲ್ಲರ ಮೇಲಿರಲಿ. ಇಂದು ನಿಮ್ಮೆಲ್ಲರೊಂದಿಗೆ ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊದಲ ತಿಂಗಳಾದ ಮೊಹರಂ ಮತ್ತು ಅದರ ಐತಿಹಾಸಿಕ ಮಹತ್ವದ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ಇಡೀ ಜಗತ್ತಿಗೆ ಜನವರಿ 1ರಂದು ಹೊಸ ವರ್ಷವಾದರೂ ಆಯಾ ಧರ್ಮದವರು ತಮ್ಮದೇ ಆದ ಹೊಸ ವರ್ಷಗಳನ್ನು ಆಚರಿಸುತ್ತಾರೆ. ಹಿಂದೂ ಬಾಂಧವರಿಗೆ ಯುಗಾದಿಯಿಂದ ಹೊಸ ವರ್ಷ ಆರಂಭವಾದರೆ ಮುಸಲ್ಮಾನರಿಗೆ ಮುಹರ್ರಂನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಅಲ್ಲಾಹನು ಈ ಹೊಸ ವರ್ಷದಲ್ಲಿ ಸಮಸ್ತ ಜನರಿಗೂ ಶಾಂತಿ ಸಮಾಧಾನವನ್ನು ನೀಡಲಿ. ಮುಹರ್ರಂ ಪದದ ಅರ್ಥ ಶ್ರೇಷ್ಠ ಅಥವಾ ಪವಿತ್ರ ಎಂದಾಗಿದೆ. ಐತಿಹಾಸಿಕವಾಗಿ ಹೇಳುವುದಾದರೆ ಈ ತಿಂಗಳು ಮುಸಲ್ಮಾನರ ಪಾಲಿಗೆ ಹೃದಯವನ್ನು ಕರಗಿಸುವ ಎರಡು ದುಃಖದಾಯಕ ಘಟನೆಗಳು ನಡೆದ ಮಾಸವಾಗಿದೆ. ಮುಹರ್ರಂ ಮೊದಲ ದಿನದಂದು ಇಸ್ಲಾಮಿನ ಎರಡನೇ ಖಲೀಫರಾದ ಹಜ್ರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದರು. ಅದಾದ ಕೆಲವು ವರ್ಷಗಳ ನಂತರ ಇದೇ ಮೊಹರ್ರಂ ತಿಂಗಳ 10ರಂದು ಹಜ್ರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಅಚ್ಚುಮೆಚ್ಚಿನ ಮೊಮ್ಮಗ ಹಜ್ರತ್ ಅಲಿ ರಲಿಯಲ್ಲಾಹು ಅನ್ಹು ಮತ್ತು ಹಜ್ರತ್ ಫಾತಿಮಾ ರಲಿಯಲ್ಲಾಹು ಅನ್ಹಾರವರ ಪುತ್ರರಾದ ಹಜ್ರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರನ್ನು, ಅವರ ಕುಟುಂಬದ ಸದಸ್ಯರನ್ನು ಹಾಗೂ 72 ಮಂದಿ ಅನುಯಾಯಿಗಳನ್ನು ಕ್ರೂರವಾಗಿ ಹುತಾತ್ಮರನ್ನಾಗಿಸಲಾಯಿತು. ಈ ದಿನವನ್ನು ಜಗತ್ತಿನಾದ್ಯಂತ ಮುಸಲ್ಮಾನರೆಲ್ಲರೂ ತ್ಯಾಗ

0: ಮತ್ತು ಬಲಿದಾನದ ಸಂಕೇತವಾಗಿ ನೆನಪಿಸಿಕೊಳ್ಳುತ್ತಾರೆ. ಇಂದಿನ ಈ ಸಂವಾದದಲ್ಲಿ ಭಾಗವಹಿಸುವವರು ತಹಸೀನಾ ಶರೀಫ್, ರಶೀದಾ ಜಾಹಿರ್ ಹಾಗೂ ನಾನು ಮುಬಶ್ಶಿರ ಅಯ್ಯೂಬ್. ಈಗ ಮೊದಲನೇದಾಗಿ ತಹಸೀನಾರವರೇ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಇಬ್ಬರು ಮೊಮ್ಮಕ್ಕಳಾದ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ ರವರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಹೇಳ್ತೀರಾ?
1: ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಹಿಜರಿ 4ನೇ ವರ್ಷ ಅಂದರೆ ಕ್ರಿಸ್ತ ಶಕ 626 ಜನವರಿ 8ನೇ ತಾರೀಕು ಸೋಮವಾರ ಹಜರತ್ ಅಲಿ ರಲಿಯಲ್ಲಾ ಅನ್ಹು ಮತ್ತು ಹಜರತ್ ಫಾತಿಮಾ ರಲಿಯಲ್ಲಾ ಅನ್ಹ ಅವರ ಮಗನಾಗಿ ಜನಿಸಿದರು. ಈ ಮಗು ನೋಡುವುದಕ್ಕೆ ಬಹುತೇಕ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹು ಸಲ್ಲಂರನ್ನೇ ಹೋಲುತ್ತಿತ್ತು. ಪ್ರವಾದಿಯವರು ತಮ್ಮ ಇಬ್ಬರು ಮೊಮ್ಮಕ್ಕಳಾದ ಹಸನ್ ಮತ್ತು ಹುಸೇನ್ ರವರನ್ನು ಅತೀವವಾಗಿ ಪ್ರೀತಿಸುತ್ತಿದ್ದರು. ಅಂತೆಯೇ ಆ ಮಕ್ಕಳಿಗೂ ಪ್ರವಾದಿಯವರೆಂದರೆ ಅಪಾರ ಗೌರವ ಮತ್ತು ಪ್ರೀತಿ. ಅವರನ್ನು ಬಹಳ ಪ್ರೀತಿಸುತ್ತಾ ಅವರ ಅನುಸರಣೆ ಮಾಡುತ್ತಿದ್ದರು. ಅವರಿಗೆ 7 ಅಥವಾ 8 ವರ್ಷವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಹಲೋಕ ತ್ಯಜಿಸಿದರು. ಹಿರಿಯರನ್ನು ನೋಡಿ ಕಲಿ ಕೇಳಿ ಕಲಿ ಎಂಬಂತೆ ಹಜರತ್ ಹುಸೇನ್ ರಲಿಯಲ್ಲಾನ್ಹುರವರು ಬಾಲ್ಯದಿಂದಲೇ ಆರಾಧನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು. ಕೇವಲ ರಂಜಾನ್ ತಿಂಗಳು ಮಾತ್ರವಲ್ಲದೆ ವರ್ಷದ ಬೇರೆ ಬೇರೆ ದಿನಗಳಲ್ಲೂ ಉಪವಾಸ ವ್ರತ ಅನುಷ್ಠಿಸುತ್ತಿದ್ದರು. ಹಾಗೆಯೇ ಅತಿಥಿ ಸತ್ಕಾರ ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಹಜ್ನ ಸಮಯದಲ್ಲಿ ಹಜ್ ನಿರ್ವಹಿಸುತ್ತಿದ್ದರು. ನಯ ಮತ್ತು ವಿನಯ ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು.
0: ಹಜರತ್ ಪೈಗಂಬರರ ನಡವಳಿಕೆಯ ಬಗ್ಗೆ ಹೇಳಿದ್ರಿ. ಪ್ರವಾದಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಸೀಮಾ ವಸೀಂ ರವರು ನುಡಿಮುತ್ತುಗಳನ್ನು ಓದಿ ಹೇಳಲಿದ್ದಾರೆ.
2: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ನಡುವಿನ ಅಪಾರವಾದ ಆತ್ಮೀಯತೆ ಮತ್ತು ಪ್ರೀತಿಯನ್ನು ತೋರಿಸುವ ಒಂದು ನುಡಿಮುತ್ತು ಈ ರೀತಿ ಇದೆ. ಹುಸೇನ್ ನನ್ನವನು, ನಾನು ಹುಸೇನನಾಗಿದ್ದೇನೆ. ಹುಸೇನನನ್ನು ಪ್ರೀತಿಸಿದವರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ. ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರಿಗೆ ಪರಲೋಕದಲ್ಲಿ ಸಿಗಲಿರುವ ಅತ್ಯುನ್ನತ ಸ್ಥಾನಮಾನದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಹೇಳಿದರು. ಹಸನ್ ಮತ್ತು ಹುಸೇನ್ ಸ್ವರ್ಗದ ಯುವಕರ ನಾಯಕರಾಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇವರಿಬ್ಬರು ಅಂದರೆ ಹಸನ್ ಮತ್ತು ಹುಸೇನ್ ನನಗೆ ಈ ಲೋಕದಲ್ಲಿ ಲಭಿಸಿದ ಪರಿಮಳ ಬೀರುವ ಎರಡು ಸುಗಂಧ ಪುಷ್ಪಗಳಾಗಿದ್ದಾರೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಹಸನ್ ಮತ್ತು ಹುಸೇನ್ ಇವರಿಬ್ಬರನ್ನು ಪ್ರೀತಿಸುತ್ತಾರೋ ಅವರು ನನ್ನನ್ನು ಪ್ರೀತಿಸಿದಂತೆ, ಯಾರು ಇವರನ್ನು ದ್ವೇಷಿಸುತ್ತಾರೋ ಅವರು ನನ್ನನ್ನು ದ್ವೇಷಿಸಿದಂತೆ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಕುಟುಂಬದವರೊಂದಿಗೆ ಅತೀವ ಸ್ನೇಹ ಮತ್ತು ಪ್ರೀತಿಯನ್ನು ತೋರುತ್ತಿದ್ದರು. ಅದರಲ್ಲೂ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ರೊಂದಿಗೆ ಈ ಪ್ರೀತಿ ಅಪಾರವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕಿರಿಯರ ಮೇಲೆ ಕರುಣೆ ತೋರದವನು ಮತ್ತು ಹಿರಿಯರನ್ನು ಗೌರವಿಸಿದವನು ನಮ್ಮೊಂದಿಗೆ ಸೇರಿದವನಲ್ಲ. ಸೃಷ್ಟಿಗಳೆಲ್ಲವೂ ಅಲ್ಲಾಹನ ಕುಟುಂಬದವರಾಗಿದ್ದಾರೆ. ತನ್ನ ಕುಟುಂಬದವರೊಂದಿಗೆ ಒಳ್ಳೆಯ ರೀತಿ ವರ್ತಿಸಿ ಅವರ ಅವಶ್ಯಕತೆಗಳನ್ನು ಈಡೇರಿಸುವ ಬಗ್ಗೆ ಲಕ್ಷ್ಯ ನೀಡುವವನನ್ನು ಅಲ್ಲಾಹನು ಬಹಳ ಇಷ್ಟಪಡುತ್ತಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಸನ್ ಮತ್ತು ಹುಸೇನ್ ರಲಿಯಲ್ಲಾಹು ಅನ್ಹುರನ್ನು ಮಡಿಲಲ್ಲಿ ಕುಳ್ಳಿರಿಸಿ ಈ ರೀತಿ ಹೇಳಿದರು, ಇವರು ನನ್ನ ಪುತ್ರರು ಮತ್ತು ನನ್ನ ಮಗಳ ಪುತ್ರರಾಗಿದ್ದಾರೆ. ಓ ಅಲ್ಲಾ, ನಾನು ಇವರನ್ನು ಪ್ರೀತಿಸುತ್ತೇನೆ. ಆದುದರಿಂದ ನೀನು ಇವರನ್ನು ಪ್ರೀತಿಸು ಮತ್ತು ಇವರನ್ನು ಪ್ರೀತಿಸುವವರನ್ನು ಪ್ರೀತಿಸು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ನಿಮ್ಮ ಕುಟುಂಬದವರಲ್ಲಿ ನಿಮಗೆ ಯಾರು ಅತ್ಯಂತ ಪ್ರಿಯರು ಎಂದು ಕೇಳಲಾಯಿತು. ಅದಕ್ಕೆ ಅವರು ಹಸನ್ ಮತ್ತು ಹುಸೇನ್ ಎಂದು ಹೇಳಿದರು. ಹಾಗೂ ಅವರನ್ನು ಆಗಾಗ್ಗೆ ತಮ್ಮ ಮಗಳಾದ ಫಾತಿಮಾ ರಲಿಯಲ್ಲಾಹು ಅನ್ಹುರೊಡನೆ ನನ್ನ ಇಬ್ಬರು ಪುತ್ರರನ್ನು ನನ್ನ ಬಳಿ ಕರೆತನ್ನಿರಿ ಎಂದು ಹೇಳುತ್ತಿದ್ದರು ಮತ್ತು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. ರಂಜಾನ್ ತಿಂಗಳ ನಂತರದ ಅತ್ಯುತ್ತಮ ಉಪವಾಸವು ಅಲ್ಲಾಹನ ತಿಂಗಳಾದ ಮೊಹರಂ ತಿಂಗಳ ಉಪವಾಸವಾಗಿದೆ.
0: ನಾವೀಗ ನಮ್ಮ ಸಂವಾದನ ಮುಂದುವರಿಸೋಣ.

0: ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರ ಬಗ್ಗೆ ನಾವೀಗಾಗಲೇ ತಿಳಿದುಕೊಂಡ್ವಿ. ಈಗ ಹಜರತ್ ಅಲಿ ಅಂದ್ರೆ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರವರ ತಂದೆಯ ನಿಧನದ ನಂತರದ ಆಡಳಿತದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ ರಶೀದರ್ ಅವರೇ?
1: ಇಸ್ಲಾಮಿನ ನಾಲ್ಕನೇ ಖಲೀಫರಾದ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರ್ ಅವರ ನಿಧನದ ನಂತರ ಅವರ ಮಗನು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈ ವಸಲ್ಲಮರವರ ಮೊಮ್ಮಗನೂ ಆದ ಹಸನ್ ರಲಿಯಲ್ಲಾಹು ಅನ್ಹುರ್ ಅವರು 6 ತಿಂಗಳ ಕಾಲವಷ್ಟೇ ಆಡಳಿತ ನಡೆಸಿ ಇಸ್ಲಾಮಿಕ್ ಸಾಮ್ರಾಜ್ಯದಲ್ಲಿ ಆಂತರಿಕ ಕಲಹ ಮತ್ತು ರಕ್ತಪಾತವನ್ನು ತಪ್ಪಿಸುವ ಉದ್ದೇಶದಿಂದ ಶಾಂತಿ ಮತ್ತು ಸಮಾಧಾನವನ್ನು ಬಯಸಿ ತಮ್ಮ ಅಧಿಕಾರವನ್ನು ಮುವಾವಿಯಾ ಅವರಿಗೆ ಬಿಟ್ಟುಕೊಟ್ಟರು. ಆದರೆ ದುರಾದೃಷ್ಟವಶಾತ್ ಮುಂದಿನ ದಿನಗಳಲ್ಲಿ ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹುರ್ ಅವರು ವಿಷಪ್ರಾಶನದಿಂದ ಕೊಲ್ಲಲ್ಪಟ್ಟರು. ಇಮಾಮ್ ಹಸನ್ ಶಾಂತಿ ಸ್ವರೂಪಿಯಾಗಿದ್ದರೆ ಇಮಾಮ್ ಹುಸೇನ್ ರವರು ಬಹಳ ಧೀರರು ಸಾಹಸಿಯೂ ಆಗಿದ್ದರು. ಅವರು ಎಂದಿಗೂ ಅನೈತಿಕ ಮತ್ತು ದುಷ್ಕರ್ಮಗಳನ್ನು ಸಹಿಸುತ್ತಿರಲಿಲ್ಲ. ಅವರು ತನ್ನ ತಂದೆ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರ್ ಅವರೊಂದಿಗೆ ಕೂಡಿ ಇಸ್ಲಾಮಿಗಾಗಿ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು. ಅವರು ನಂತರದ ದಿನಗಳಲ್ಲಿಯೂ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು.
2: ಹಾಗಾದ್ರೆ ಮುಬಶಿರ ಅವರೇ, ಯಜೀದ್ನ ಬೈಯತ್ ಅಂದರೆ ನಿಷ್ಠೆಯ ಪ್ರತಿಜ್ಞೆಯನ್ನು ಇಮಾಮ್ ಹುಸೇನ್ ರವರು ನಿರಾಕರಿಸಿದರು, ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
0: ಹಿಜ್ರಾ 56ನೇ ವರ್ಷದಲ್ಲಿ ಆಡಳಿತಗಾರರಾಗಿದ್ದ ಮುವಾವಿಯಾ ಅವರು ವೃದ್ಧಾಪ್ಯ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರ ಬಳಿ ಬಂದ ಮುಗೀರಾ ಬಿನ್ ಶಾಬಾ ಎಂಬಾತ, ನಿಮ್ಮ ನಂತರ ಆಡಳಿತ ಸುಗಮವಾಗಿ ಮುಂದುವರಿಬೇಕಾದ್ರೆ ನಿಮ್ಮ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವುದು ಉತ್ತಮ ಅಂತ ಸಲಹೆ ನೀಡ್ತಾರೆ. ಅದರಂತೆ ಮುವಾವಿಯಾ ತನ್ನ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡ್ತಾರೆ. ಆದರೆ ಈ ಯಜೀದ್ ಇಸ್ಲಾಮಿನ ಮೌಲ್ಯಗಳಿಗೆ ತದ್ವಿರುದ್ಧವಾದ ವ್ಯಕ್ತಿತ್ವವನ್ನ ಹೊಂದಿರ್ತಾನೆ. ಆತ ಸುಖಲೋಲುಪನು, ಭೋಗಾಸಕ್ತಿಯುಳ್ಳವನು ಮತ್ತು ದುರಹಂಕಾರಿಯೂ ಆಗಿರ್ತಾನೆ. ಅಸಭ್ಯತೆಯ ಕೂಪದಲ್ಲಿ ಮುಳುಗಿದ್ದ ಯಜೀದ್ನ ಆಡಳಿತವನ್ನು ಒಪ್ಪಿಕೊಂಡು ಅವನಿಗೆ ನಿಷ್ಠೆಯ ಪ್ರತಿಜ್ಞೆ ಅಥವಾ ಬಯತ್ ಮಾಡಲು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರ್ ಅವರು ಮತ್ತು ಮದೀನದ ಕೆಲವರು ನಿರಾಕರಿಸುತ್ತಾರೆ. ಇದನ್ನರಿತ ಯಜೀದ್ ಹಜರತ್ ಹುಸೇನ್ ರವರಿಂದ ಹೇಗಾದರೂ ನಿಷ್ಠೆಯ ಪ್ರತಿಜ್ಞೆ ಪಡೆಯಲೇಬೇಕು ಅಂತ ಮದೀನದ ಗವರ್ನರ್ ಆಗಿದ್ದ ವಲೀದ್ ಬಿನ್ ಉತ್ಬಾಗೆ ಆದೇಶ ಕಳಿಸ್ತಾನೆ. ಅನ್ಯಾಯದ ಮುಂದೆ ತಲೆಬಾಗಲು ಒಪ್ಪದ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರ್ ಅವರು ತಕ್ಷಣವೇ ತಮ್ಮ ಕುಟುಂಬ ಸಮೇತ ರಾತ್ರೋರಾತ್ರಿ ಮದೀನಾ ಬಿಟ್ಟು ಮಕ್ಕಾದ ಕಡೆಗೆ ಹೊರಟು ಹೋಗ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಪುನಃ ಕೂಫಾಗೆ ಮರಳಿ ಬಂದ್ರಲ್ಲ, ಆ ಘಟನೆಯನ್ನ ಸ್ವಲ್ಪ ವಿವರಿಸ್ತೀರಾ ರಶೀದರ್ ಅವರೇ?
1: ಇಮಾಮ್ ಹುಸೇನ್ ರವರು ಮಕ್ಕಾ ತಲುಪಿದ ನಂತರ ಅದೇ ಸಮಯದಲ್ಲಿ ಕೂಫಾ ನಗರದ ಜನರಿಂದ ಸಾವಿರಾರು ಪತ್ರಗಳು ಇಮಾಮ್ ಹುಸೇನ್ ರವರಿಗೆ ಬಂದವು. ನೀವು ಕೂಫಾಗೆ ಮರಳಿ ಬನ್ನಿ, ನಾವೆಲ್ಲರೂ ನಿಮಗೆ ಬೆಂಬಲ ನೀಡುತ್ತೇವೆ ಎಂದು ಆ ಪತ್ರಗಳಲ್ಲಿ ಬರೆಯಲಾಗಿತ್ತು. ಇದರ ಸತ್ಯತೆಯನ್ನು ಅರಿಯಲು ಇಮಾಮ್ ಹುಸೇನ್ ರವರು ತಮ್ಮ ಸೋದರ ಸಂಬಂಧಿಯಾದ ಮುಸ್ಲಿಂ ಬಿನ್ ಅಕೀಲ್ರನ್ನು ಕೂಫಾಗೆ ಕಳುಹಿಸಿದರು. ಅಲ್ಲಿನ ಜನರು ಮುಸ್ಲಿಂ ಬಿನ್ ಅಕೀಲ್ರನ್ನು ಆದರದಿಂದ ಬರಮಾಡಿಕೊಂಡರು. ಈ ಸಕಾರಾತ್ಮಕ ಬೆಂಬಲವನ್ನು ಕಂಡು ಹಜರತ್ ಇಮಾಮ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಲು ತೀರ್ಮಾನಿಸಿದರು. ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರ್ ಅವರಂತಹ ಅನೇಕ ಹಿರಿಯರು ಮಕ್ಕಾ ಬಿಟ್ಟು ಹೋಗದಂತೆ ಮನವಿ ಮಾಡಿಕೊಂಡರು. ಆದರೆ ಹುಸೇನ್ ರವರು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ತಮ್ಮ ತೀರ್ಮಾನವನ್ನು ಬದಲಿಸಲಿಲ್ಲ. ಇತ್ತ ಕೂಫಾದಿಂದ ಮುಸ್ಲಿಂ ಬಿನ್ ಅಕೀಲ್ ಇಮಾಮ್ ಹುಸೇನ್ ರವರಿಗೆ ಪುನಃ ಪತ್ರ ಬರೆದರು. ಕೂಫಾದ ಜನರು ವಿಶ್ವಾಸಘಾತ ಮಾಡಿದ್ದಾರೆ, ಆದುದರಿಂದ ತಾವು ಇತ್ತ ಬರಬೇಡಿ ಎಂದು ಎಚ್ಚರಿಸಿದರು. ಆದರೆ ಆ ಪತ್ರ ಹುಸೇನ್ ರವರಿಗೆ ತಲುಪಲೇ ಇಲ್ಲ. ಹಜರತ್ ಇಮಾಮ್ ಹುಸೇನ್ ರವರು ತಮ್ಮ ಕುಟುಂಬ ಸಮೇತ ಕೂಫಾಗೆ ಪ್ರಯಾಣ ಬೆಳೆಸಿದರು. ಹುಸೇನ್ ರವರು ಮರಳಿ ಬರುತ್ತಿರುವ ವಿಷಯ ತಿಳಿದ ಯಜೀದ್ನ ಗವರ್ನರ್ ಉಬೈದುಲ್ಲಾ ಬಿನ್ ಜಿಯಾದ್ ತನ್ನ ಸೇನಾಧಿಪತಿಗಳೊಂದಿಗೆ ಬೃಹತ್ ಸೈನ್ಯವನ್ನು ಕಳುಹಿಸಿ ಅವರನ್ನು ತಡೆದನು. ಅವರು ಕರ್ಬಲಾ ಎಂಬ ಮರುಭೂಮಿಯನ್ನು ತಲುಪಿದರು. ಕರ್ಬಲಾ ಎಂಬ ಅರಬಿ ಪದದ ಅರ್ಥವೇ ಕ್ಲೇಶ, ದುಃಖ, ಆಪತ್ತು ಎಂದಾಗಿದೆ.
0: ಈಗ ನಾವು ಅಲ್ಲಾಹನ ಸ್ತುತಿಯನ್ನು ಸ್ತುತಿಸುವ ಒಂದು ಗೀತೆಯನ್ನು ಕೇಳೋಣ. ಧ್ವನಿ ಸಾನಿಯಾ ಇಬ್ರಾಹಿಂ, ರಚನೆ ನಬೀಸಾ ಕೆಎಂ.

0: ನಮ್ಮ ಸಂವಾದವನ್ನ ಮುಂದುವರಿಸೋಣ. ಹಜರತ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಿದ ಬಗ್ಗೆ ರಶೀದರವರು ತಿಳಿಸಿಕೊಟ್ರು. ಈಗ ಕರ್ಬಲಾ ಯುದ್ಧ ನಡೆಯುವ ಮೊದಲು ಇಮಾಮ್ ಹುಸೇನ್ ರವರು ಶತ್ರುಗಳ ಮುಂದೆ ಕೆಲವು ಬೇಡಿಕೆಗಳನ್ನು ಹಾಗೂ ಭಾವನಾತ್ಮಕ ಮಾತುಗಳನ್ನಾಡಿದ್ರು. ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತಾಸೀನರವರೇ?
1: ಕರ್ಬಲ ತಲುಪಿದಾಗ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಮೂರು ಆಯ್ಕೆಗಳನ್ನು ಶತ್ರುಗಳ ಮುಂದಿಟ್ರು. ಒಂದು, ನನ್ನನ್ನು ಮಕ್ಕಾ ಅಥವಾ ಮದೀನಕ್ಕೆ ಹಿಂದಿರುಗಲು ಬಿಡಿ, ಇಲ್ಲವೇ ಯಜೀದ್ನ ಬಳಿಗೆ ಕರೆದುಕೊಂಡು ಹೋಗಿ, ಅಥವಾ ಗಡಿ ಭಾಗಕ್ಕೆ ಹೋಗಲು ಅನುಮತಿ ನೀಡಿ. ಆದರೆ ಆ ಕ್ರೂರಿಗಳು ಯಾವುದಕ್ಕೂ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಹತ್ತಿರದಲ್ಲಿ ಹರಿಯುತ್ತಿದ್ದ ಯೂಫ್ರಟಿಸ್ ನದಿಯ ನೀರನ್ನು ಕುಡಿಯಲು ಬಿಡಲಿಲ್ಲ. ಆ ಸುಡುಬಿಸಿಲಿನ ಮರುಭೂಮಿಯಲ್ಲಿ ಪ್ರವಾದಿ ಕುಟುಂಬದ ಮಹಿಳೆಯರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಒಂದು ಹನಿ ನೀರಿಲ್ಲದೆ ಜೀವನ್ ಮರಣದ ಹೋರಾಟಕ್ಕೆ ಸಿಲುಕಿದರು. ಮೊಹರಂ 10 ಇಸ್ಲಾಮಿಕ್ ಚರಿತ್ರೆಯ ಅತ್ಯಂತ ಕರಾಳ ಮತ್ತು ದುಃಖದ ದಿನ. ಸೂರ್ಯೋದಯದೊಂದಿಗೆ ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ಅದಕ್ಕೂ ಮೊದಲು ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ವಿರೋಧಿಗಳ ಮುಂದೆ ನಿಂತು ಅತ್ಯಂತ ಭಾವನಾತ್ಮಕವಾದ ಭಾಷಣವನ್ನು ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂಬಂಧದಿಂದ ತಮಗೆ ಸಿಕ್ಕಿರುವ ಸ್ಥಾನಮಾನಗಳ ಕುರಿತು ವಿವರಿಸುತ್ತಾ ಅವರು ಹೇಳಿದರು, ನಾನು ಮತ್ತು ನನ್ನ ಸಹೋದರ ಸ್ವರ್ಗದಲ್ಲಿ ಯುವಕರ ನಾಯಕರಾಗಿರುವೆವು, ನಾವು ಸ್ವರ್ಗವಾಸಿಗಳ ಕಣ್ಮಣಿಗಳಾಗಿರುವೆವು ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿರುವುದು ನಿಮಗೆ ಗೊತ್ತಿಲ್ಲವೇ? ಸಂಶಯವಿದ್ದಲ್ಲಿ ಪ್ರವಾದಿಯವರಿಂದಲೇ ನೇರವಾಗಿ ಕೇಳಿಸಿಕೊಂಡವರು ಈಗಲೂ ನಿಮ್ಮೊಂದಿಗೆ ಇರುವರಲ್ಲವೇ? ನಂತರ ಕೆಲವರ ಹೆಸರು ಕರೆಯುತ್ತಾ ಹೇಳಿದರು, ನನಗೆ ಪತ್ರ ಬರೆದು ಕೂಫಾಗೆ ಆಮಂತ್ರಿಸಿದ್ದು ನೀವೇ ಅಲ್ಲವೇ? ನೀವು ನನಗೆ ಸಹಕಾರ ನೀಡುತ್ತೀರೆಂದು ಕರೆದ ಕಾರಣವಲ್ಲವೇ ನಾನಿಲ್ಲಿಗೆ ಬಂದಿರುವುದು? ಇನ್ನಾದರೂ ನನಗೆ ಬೇರೆ ಕಡೆಗೆ ಹೋಗಲು ಬಿಡಿ ಎಂದು ಹೇಳುತ್ತಾರೆ.
0: ಹಾಗಾದ್ರೆ ಇಷ್ಟೆಲ್ಲ ಹೇಳುವಾಗ ವಿರೋಧಿಗಳ ಪ್ರತಿಕ್ರಿಯೆ

0: ಏನಾಗಿತ್ತು ಅಂತ ಹೇಳ್ತೀರಾ ರಶೀದರವ್ರೆ?
1: ಇದೆಲ್ಲವನ್ನು ಕೇಳಿದರೂ ಅಧಿಕಾರ ದಾಹ ಮತ್ತು ಅಹಂಕಾರದಿಂದ ಕುರುಡಾಗಿದ್ದ ಆ ಸೇನೆಗೆ ಇದು ಯಾವುದೂ ಅರ್ಥವಾಗಲಿಲ್ಲ. ವಿರೋಧಿಗಳು ಯುದ್ಧ ಪ್ರಾರಂಭಿಸುತ್ತಾರೆ. ಹಜರತ್ ಇಮಾಮ್ ಹುಸೇನ್ರವರು ಅವರ ಕಣ್ಮುಂದೆಯೇ ಅವರ ಅತ್ಯಂತ ನಿಷ್ಠಾವಂತ ಸಹಚರರು, ಪ್ರೀತಿಯ ಮಕ್ಕಳು ಮತ್ತು ಕುಟುಂಬಸ್ಥರು ಒಬ್ಬೊಬ್ಬರಾಗಿ ರಕ್ತದೋಕುಳಿಯಲ್ಲಿ ಹುತಾತ್ಮರಾದರು. ಕೊನೆಯದಾಗಿ ಇಮಾಮ್ ಹುಸೇನ್ರವರು ಮಾತ್ರ ಪುರುಷರಲ್ಲಿ ಬಾಕಿ ಉಳಿದರು. ಸಿಂಹದಂತೆ ಕಾದಾಡಿದ ಆ ಧೀರನ ಮೈಯೆಲ್ಲ ಖಡ್ಗ ಮತ್ತು ಬಾಣಗಳಿಂದ ಗಾಯಗೊಂಡು ರಕ್ತ ಸುರಿಯುತ್ತಿತ್ತು. ಆ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡುತ್ತಿದ್ದ

0: ಸೇವೆಯಲ್ಲಿ ಹುತಾತ್ಮರಾದರು. ಕೊನೆಯದಾಗಿ ಇಮಾಮ್ ಹುಸೇನ್ರವರು ಮಾತ್ರ ಪುರುಷರಲ್ಲಿ ಬಾಕಿ ಉಳಿದರು. ಸಿಂಹದಂತೆ ಕಾದಾಡಿದ ಆ ಧೀರನ ಮೈಯೆಲ್ಲ ಖಡ್ಗ ಮತ್ತು ಬಾಣಗಳಿಂದ ಗಾಯಗೊಂಡು ರಕ್ತ ಸುರಿಯುತ್ತಿತ್ತು. ಆ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡುತ್ತಿದ್ದ ಅವರ ಕೇವಲ 2.5 ವರ್ಷದ ಪುಟ್ಟ ಮಗು ಅಲಿ ಅಸ್ಗರ್ ಓಡಿ ಬಂದು ತಂದೆಯನ್ನು ಅಪ್ಪಿಕೊಂಡಿತು. ಆಗ ಆ ಕಲ್ಲು ಹೃದಯದ ಓರ್ವ ಶತ್ರು ಆ ಪುಟ್ಟ ಮಗುವಿನ ಕುತ್ತಿಗೆಗೇ ಬಾಣವೆಸೆದನು. ಆ ಮಗು ತಂದೆಯ ಮಡಿಲಲ್ಲೇ ಪ್ರಾಣ ಬಿಟ್ಟಿತು. ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಇಮಾಮ್ ಹುಸೇನ್ರವರು ನೀರು ಕುಡಿಯಲು ಮುಂದಾದಾಗ ಅವರ ಕೆನ್ನೆಗೆ ಒಂದು ಬಾಣ ತಾಗಿತು. ನಂತರ ತಲೆಗೆ ಖಡ್ಗದಿಂದ ಇರಿದರು. ಕ್ಷೀಣರಾಗಿದ್ದ ಅವರ ಕುತ್ತಿಗೆಗೆ ಬಾಣದಿಂದ ಗಾಸಿಗೊಳಿಸಿದರು. ಶತ್ರುಗಳು 4 ಕಡೆಯಿಂದ ಖಡ್ಗ ಈಟಿ ಬಾಣಗಳಿಂದ ಕಠಿಣ ಆಕ್ರಮಣ ನಡೆಸಿದರು. ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿಯೊಬ್ಬ ಈಟಿಯಿಂದ ತಿವಿದು ಆ ಮಹಾಚೇತನದ ಶಿರಛೇದ ಮಾಡಿದನು. ಅದರೊಂದಿಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಾತ್ಸಲ್ಯ ನಿಧಿಯಾದ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನ್ ರವರು ಹುತಾತ್ಮರಾದರು. ಇನ್ನಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಅವರ ಪವಿತ್ರ ಶರೀರದಲ್ಲಿ ಖಡ್ಗದಿಂದ 47 ಆಳವಾದ ಗಾಯಗಳು, ಈಟಿಯಿಂದ ತಿವಿದ 33 ಗಾಯಗಳು ಹಾಗೂ ತಲೆ, ಮುಖ, ಕುತ್ತಿಗೆ, ಎದೆಯಲ್ಲಿ 45 ಬಾಣಗಳಿಂದಾದ ಗಾಯಗಳಿದ್ದವು. ಇಷ್ಟಾಗಿಯೂ ಆ ಪಾಪಿಗಳ ದ್ವೇಷ ತಣಿದಿರಲಿಲ್ಲ. ತಮ್ಮ ಕುದುರೆಗಳ ಗೊರಸಿನಿಂದ ಅವರ ಮೃತ ಶರೀರವನ್ನು ತುಳಿದು ಪಕ್ಕೆಲುಬು ಬೆನ್ನೆಲುಬು ಮುರಿಯುವಂತೆ ಮಾಡಿದರು.
1: ನೀವು ಹೇಳಿದಂತೆ ಮೊಹರಂ ಒಂದು ದುಃಖದಾಯಕವಾದ ದಿನ ಅಲ್ವಾ? ಹಾಗಾದರೆ ಈ ದಿನವನ್ನು ಹೇಗೆ ಆಚರಿಸಬೇಕು ಎಂದು ಹೇಳುತ್ತೀರಾ ಮುಬಶಿರ ಅವರೇ?
2: ಹೌದು, ಮೊಹರಂ ಅನ್ನೋದು ಒಂದು ದುಃಖದಾಯಕವಾದ ದಿನವಾಗಿದೆ. ಕರ್ಬಲಾದಲ್ಲಿ ಸತ್ಯ ಸೋಲಲಿಲ್ಲ. ಯಜೀದ್ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಹುಸೇನ್ ರವರನ್ನು ಕೊಂದೆ ಎಂದು ಬೀಗಿರಬಹುದು, ಆದರೆ ಇತಿಹಾಸದಲ್ಲಿ ಯಜೀದ್ ಶಾಶ್ವತವಾಗಿ ಕಳಂಕಿತನಾದ. ಹಜರತ್ ಇಮಾಮ್ ಹುಸೇನ್ ರವರ ತ್ಯಾಗದ ಮೂಲಕ ಶಾಶ್ವತವಾಗಿ ಅಮರರಾದರು. ಮುಹರ್ರಂ ಹಬ್ಬ ಎಂದು ಜನಜನಿತವಾಗಿದೆ, ಆದರೆ ವಾಸ್ತವಿಕವಾಗಿ ಹಜರತ್ ಇಮಾನ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದ ದಿನ. ಈ ದಿನವನ್ನು ತ್ಯಾಗ ಬಲಿದಾನದ ದಿನವೆಂದು ಸ್ಮರಿಸುತ್ತೇವೆ. ಈ ದಿನವನ್ನು ಹೇಗೆ ಆಚರಿಸಬೇಕು ಅಂತ ಹೇಳೋದಾದ್ರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಡವಳಿಕೆಯ ಆಧಾರದ ಮೇಲೆ ಮುಹರ್ರಂ 9 ಮತ್ತು 10ರಂದು ಉಪವಾಸವನ್ನ ಆಚರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ನಾವು ಕೇವಲ ಕಣ್ಣೀರು ಸುರಿಸಿದ್ರೆ ಸಾಲದು. ಅಶೂರ ದಿನದಂದು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಕುಟುಂಬದವರ ಮೇಲೆ ಹೆಚ್ಚಾಗಿ ದುರೂದ್ ಅಂದರೆ ಶಾಂತಿ ಮತ್ತು ಕರುಣೆಯ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮೊಳಗಿನ ಅಹಂಕಾರ ಮತ್ತು ದುಷ್ಟತನವೆಂಬ ಯಜೀದ್ನನ್ನು ನಾವು ಮೊದಲು ಸಂಹರಿಸಬೇಕು. ಇಮಾಮ್ ಹುಸೇನ್ ರವರ ಈ ತ್ಯಾಗ ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಇದು ಇಡೀ ಮಾನವ ಕುಲಕ್ಕೆ ಒಂದು ಪಾಠ. ಅದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು, ಶೋಷಣೆಗೆ ಒಳಗಾಗಿಯೂ ಜಯವನ್ನು ಹೇಗೆ ಸಾಧಿಸುವುದು ಎಂಬುದನ್ನು ನಾನು ಇಮಾಮ್ ಹುಸೇನರಿಂದ ಕಲಿತೆ. ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದರು, ಇಮಾಮ್ ಹುಸೇನ್ ರವರ ತ್ಯಾಗ ಎಲ್ಲಾ ಪಂಗಡ ಮತ್ತು ಸಮುದಾಯದವರಿಗೆ ಒಂದು ಸನ್ಮಾರ್ಗದ ಉದಾಹರಣೆ. ಹಾಗೆಯೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳುವಂತೆ, ಇಮಾಮ್ ಹುಸೇನ್ರ ತ್ಯಾಗ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಅದು ಇಡೀ ಮಾನವ ಕುಲವನ್ನು ಬೆಸೆಯುವ ಬಾಂಧವ್ಯವಾಗಿದೆ. ಕೊನೆಯದಾಗಿ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಅವರ ಕುಟುಂಬದವರು ತೋರಿಸಿಕೊಟ್ಟ ಸತ್ಯ, ಧರ್ಮನಿಷ್ಠೆ ಮತ್ತು ತ್ಯಾಗದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಪರಮ ಕೃಪಾಳುವಾದ ದೇವನು ನಮ್ಮೆಲ್ಲರಿಗೂ ಕರುಣಿಸಲಿ. ಎಲ್ಲಿಯೇ ಅನ್ಯಾಯ ನಡೆದರೂ ಅದನ್ನು ವಿರೋಧಿಸುವ ಮತ್ತು ಸದಾ ಸತ್ಯದ ಪರವಾಗಿ ನಿಲ್ಲುವಂತಹ ಹುಸೇನಿಯದ್ ಗುಣವನ್ನು ನಮ್ಮೆಲ್ಲರಲ್ಲೂ ಬೆಳೆಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ತಾಳ್ಮೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಾನಿಯಾ ಇಬ್ರಾಹಿಂ, ರಶೀದಾ ಜಾಹಿರ್, ನಸೀಮಾ ವಸೀಂ, ತಹಸೀನಾ ಶರೀಫ್ ಮತ್ತು ನಾನು ಮುಬಶ್

0: ಶಿರ ಅಯ್ಯೂಬ್. ನಮಸ್ಕಾರ.
1: ಶ್ರೋತೃಗಳೇ, ಇದುವರೆಗೆ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಆಲಿಸಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೇ, ಗಮನಿಸಿ, 12:35 ಭಾವಗೀತೆಗಳನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ.
1: Thirty-five years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
3: Atmiya Kelugare, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕಾರ್ಯಕ್ರಮ ವಿವರಣೆ. 12:35 ಭಾವಗೀತೆಗಳನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮವನ್ನು ಕೇಳುತ್ತೀರಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ವಿಷಯ ಪಿಎಂ ವಿಶ್ವಕರ್ಮ ಯೋಜನೆ, ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. 1:20 ಜನಪದ ಸಂಗೀತ ಕಾರ್ಯಕ್ರಮ. ವಿಶ್ವನಾಥ್ ಡಿ ದೇವದಾಸ್ ಮತ್ತು ಮೇಳದವರಿಂದ ಕೇಳುತ್ತೀರಿ ಸಂಬಾಳ ವಾದನ. ಹೆಲೋ ಅಭಿಲಾಷಾ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಸಾರ 1:30. 2:40 ಭಾವಯಾನ ಪ್ರಸಾರವಾಗುವುದು. ನಂತರ ಹೊಸ ಹಾಡುಗಳನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸರಿಯಾಗಿ 12:35 ಭಾವಗೀತೆಗಳನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
2: ಭಾರತೀಯ ಅಂಚೆಯ ಮೂಲಕ 150 ಹೆಚ್ಚು

0: ದೇಶಗಳಿಗೆ ಪಾರ್ಸೆಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
1: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
0: 9448112323
1: ಅಥವಾ
0: 7353112323.
1: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
5: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
4: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
5: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
4: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಅಂಬಿಕಾ ತನೇದತ್ತ ಅವರ ರಚನೆ, ಸಂಗೀತ ಕಟ್ಟಿಯವರ ಸ್ವರ.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಕಟಣೆಗಳ ನಂತರ ಕೇಳೋಣ ಬಿಆರ್ ಲಕ್ಷ್ಮಣ್ ರಾವ್ ಅವರು ರಚಿಸಿರುವ ಭಾವಗೀತೆಯನ್ನ.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 968-668-60310. Fortis Hospital, Cunningham Road. With you for life.
0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಈಗ ಮೈಸೂರು ಆನಂದ್ ಸ್ವಾಮಿಯವರ ಸ್ವರದಲ್ಲಿ ಬಿಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯನ್ನು.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 12:59:47. 1 ಗಂಟೆಗೆ ಪ್ರಗತಿ ಪಥ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನ.
1: ವನಿತಾ ಭಟ್ ಅವರೇ ನಮಸ್ಕಾರ.
2: ನಮಸ್ತೆ.
1: ಗೃಹಿಣಿಯಾಗಿ ಇದ್ದುಕೊಂಡು ಒಂದಿಷ್ಟು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
2: ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಜೀವನ ಮಟ್ಟ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ವಿಷಯದಲ್ಲಿ ಬೇರೆ ಏನಾದ್ರು ಒಂದು ಮಾಡಬೇಕು ಅನ್ನೋಂತ ಒಂದು ಆಸಕ್ತಿ ಹುಟ್ಟಿತು. ಮನೆಯವರು ಮೊದಲು ಹನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಅವಾಗ ನನ್ಗೆ ಅನ್ಸಿದ್ ಏನಂತಂದ್ರೆ, ನಾವೇ ಯಾಕೆ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಹುದು, ಬ್ರ್ಯಾಂಡ್ ಮಾಡೋರಿಗೆ ನಾವು ರಾ ಹನಿಯನ್ನ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನಂತ ವಿಚಾರ ಬಂತು. ಒಂದು 2 ವರ್ಷ ಗುದ್ದಾಡಿ ನಂತರದಲ್ಲಿ ಶುರು ಮಾಡಿದೆ ನಾನು. ನಂತರದಲ್ಲಿ ಮನೆಯವರು ಕೂಡ ತುಂಬಾನೇ ಪ್ರೋತ್ಸಾಹ ಕೊಟ್ರು.
1: ಈಗ ಒಂದು ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಹಂತದಲ್ಲಿ ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ?
2: ಮೊದಲನೇದಾಗಿ ಅಂತಂದ್ರೆ ನಮ್ಗೆ ಮಾರುಕಟ್ಟೆ ಸಮಸ್ಯೆಗಳು. ಯಾಕಂತಂದ್ರೆ ಮೊದಲು ರಾ ಮಟೀರಿಯಲ್ ನ ಖರೀದಿ ಮಾಡಬೇಕು ಹೇಗೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರಲ್ಲ. ಒಂದು ವಿಷಯ ಅಂತಂದ್ರೆ ಇಲ್ಲಿ ಯಾವ್ದೇ ಟ್ರೈನಿಂಗ್ ಹೋಗ್ಲಿ, ಎಲ್ಲೇ ಹೋಗ್ಲಿ, ಏನೇ ಹೋಗ್ಲಿ, ನಾವು ಏನ್ ಮಾಡ್ಬೇಕು ಅದನ್ನ ಅವ್ರು ಕಲ್ಸ್ಕೊಡಲ್ಲ. ಪುಸ್ತಕದ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಬಿಟ್ರೆ ನಮಗೇನ್ ಬೇಕು ಅದು ಸಿಗೋದಿಲ್ಲ. ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಯಾಕಂದ್ರೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದೇ ಬೇರೆ ಆಗಿರುತ್ತೆ, ಇನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡುವಂತ ಸಿಸ್ಟಮ್ಗಳೇ ಬೇರೆ ಆಗಿರುತ್ತೆ. ಅದೇ ತರ ಒಂದು 10-6 ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿ ತಿಳ್ಕೊಂಡೆ. ಮುಂಡಗೋಡದಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಒಬ್ರು ಆರ್ಕೆ ಮಾಮ ಅಂತಿದ್ರು. ಅವ್ರು ಏನ್ ಮಾಡಿದ್ರು, ನೀವ್ ಯಾಕೆ ಪಿಕಲ್ ಬಿಸ್ನೆಸ್ ಅನ್ನ ಶುರು ಮಾಡಬಾರ್ದು, ನಾನ್ ಗೈಡ್ಲೈನ್ಸ್ ಮಾಡ್ತೀನಿ ಅಂತ ಹೇಳಿ ಅವರು ಪ್ರಾಡಕ್ಟ್ ಅನ್ನ ನನ್ಗೆ ಹೇಗೆ ಮಾಡುದನ್ನ ಕಲಿಸ್ಕೊಟ್ರು. ಅದರಂತೆ ನಾನು ಫಸ್ಟ್ ಶುರು ಮಾಡಿದ್ದೆ ಅಪ್ಪೆ ಮಿಡಿ. ಅಲ್ಲಿಂದ ಇಲ್ಲಿವರೆಗೆ ಒಂದು 20 ಪ್ರಾಡಕ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ ಪಿಕಲ್ ವೆರೈಟಿ.
1: ಈ ಅಪ್ಪೆ ಮಿಡಿಯ ಒಂದು ವಿಶೇಷತೆ ಏನು? ಇದರ ಒಂದು ಉಪ್ಪಿನಕಾಯಿ ಮಾಡುವುದರಲ್ಲಿ ಮತ್ತೆ ಅದರಲ್ಲಿ ಒಂದು ವೈವಿಧ್ಯತೆಯನ್ನ ತರುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ
2: ಅಂದ್ರೆ, ಅಪ್ಪೆ ಮಿಡಿ ಈಗಾಗಲೇ ಜನಪ್ರಿಯವಾಗಿದೆ, GI ಟ್ಯಾಗ್ ಕೂಡ ಸಿಕ್ಕಿದೆ ಅದಕ್ಕೀಗ. ಈ ಅಪ್ಪೆ ಮಿಡಿ ಅನ್ನುವಂತ ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟಿಕ್ ಅಪ್ಪೆ ಮಿಡಿ ಮಾತ್ರ ವೆರಿ ಫೇಮಸ್. ರುಚಿ ಪರಿಮಳ ಬೇರೆ ಕಡೆ ಇಲ್ಲಿಗೆ ಹೋಲಿಸಿದ್ರೆ ಕಮ್ಮಿ ಇದೆ ಅಂತ. ಅಪ್ಪೆ ಮಿಡಿ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಅದರಲ್ಲಿ ನಾವು ಉಪ್ಪಿಗೆ ಹಾಕಿದಾಗ ಕೊಳತು ಹೋಗುದು, ಅಥವಾ ಖರೀದಿ ಮಾಡುವಲ್ಲಿ ಸೈಜ್ ಅನ್ನು ನೋಡ್ಬೇಕಾಗತ್ತೆ, ಜಾತಿಯನ್ನ ನೋಡ್ಬೇಕಾಗತ್ತೆ, ಇಂತ ಸವಾಲುಗಳು ಇದಾವೆ. ಅದು ಕೇವಲ ಅನುಭವದಿಂದ ಬರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ಅದು ಅನುಭವದಿಂದನೇ ಯಾವ ತರ ಮಾಡಬೇಕು ಏನು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ.
1: ಈಗ ಮೂಲವಾಗಿ ನಿಮಗೆ ಅಪ್ಪೆ ಮಿಡಿಯ ಒಂದು ಸಂಗ್ರಹ ಬೇಕಾಗ್ತದೆ, ಇದನ್ನ ಸಂಗ್ರಹಿಸುವಲ್ಲಿ ಏನೇನು ಮಾನದಂಡಗಳು ಬೇಕಾಗ್ತವೆ?
2: ಅಪ್ಪೆ ಮಿಡಿ ಸಂಗ್ರಹಿಸುವಲ್ಲಿ ಮೇನ್ ಅಂತಂದ್ರೆ ಜಾತಿಯನ್ನ ನೋಡ್ಬೇಕು. ಯಾಕಂತಂದ್ರೆ ಅಪ್ಪೆ ಮಿಡಿನಲ್ಲೇ ಸಾಕಷ್ಟು ವೆರೈಟಿಗಳು ಇದಾವೆ, ಸುಮಾರು 40 ವೆರೈಟಿಗಳು ಇದಾವೆ. ಅದರಲ್ಲಿ ನಾವು ಮೇನ್ ಆಗಿ ಅಂದ್ರೆ ಅದರ ಸ್ಮೆಲ್, ಪರಿಮಳ ಮತ್ತು ಸಣ್ಣ ಅಂದ್ರೆ ತೀರಾ ಚಿಕ್ಕದಲ್ಲ, ಅದರ ಸೈಜ್ ಅನ್ನ ನೋಡುವಲ್ಲಿ ಪ್ರಮುಖವಾಗಿ ಗುರುತಿಸಬೇಕು. ಅದರಲ್ಲೇ ಮತ್ತೆ ಮಾವಿನ ಮಿಡಿ, ಅಪ್ಪೆ ಮಿಡಿ ಅದರಲ್ಲೂ ಕೂಡ ವ್ಯತ್ಯಾಸಗಳಿರ್ತವೆ. ಅದೇ ರೀತಿಯಲ್ಲಿ ಅದನ್ನೆಲ್ಲನೂ ಗುರುತಿಸಿಕೊಳ್ಬೇಕಾಗ್ತದೆ.
1: ಈಗ ಸಂಗ್ರಹಿಸಿ ಇಟ್ಟಿರುವಂತಹ ಮಾವಿನ ಮಿಡಿಯನ್ನ ವರ್ಷ ಪೂರ್ತಿ ಪೂರೈಕೆ ಮಾಡುವ ಹಾಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು?
2: ವರ್ಷ ಪೂರ್ತಿ ಸಂಗ್ರಹ ಅಂದ್ರೆ ನಾನು 500 ಸಿಂಟೆಕ್ಸ್ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದೀವಿ. ಉಪ್ಪಲ್ಲಿ ಹಾಕಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ನಮ್ಮ ಒಂದು ಮಾನದಂಡಕ್ಕೆ ತಕ್ಕಂತೆ ಉಪ್ಪನ್ನ ಹಾಕಿ ಸರಿಯಾಗಿ ಪ್ರಿಜರೇಟಿವ್ ಮಾಡಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅದರಿಂದ ವರ್ಷ ಅಲ್ಲ 2 ವರ್ಷ ಆದ್ರೂ ಕೂಡ ಹಾಳಾಗದೇ ಇಲ್ಲ. ಅದು
1: ವಾರ್ಷಿಕವಾಗಿ ಎಷ್ಟು ಸಂಗ್ರಹ ಇರ್ತದೆ?
2: ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 10 ಟನ್ ಅಪ್ಪೆ ಮಿಡಿ ಸಂಗ್ರಹ ಇರ್ತದೆ.
1: ಈಗ ಅಪ್ಪೆ ಮಿಡಿ ಮಾವಿನಕಾಯಿಯಲ್ಲಿಯೂ ಕೂಡ ಸುಮಾರು ಒಂದು 20 ವೈವಿಧ್ಯತೆಯನ್ನ ನೀವು ತಂದಿದ್ದೀರಿ. ಈ ವಿವಿಧತೆ ಹೇಗೆ ಸಾಧಿಸುವುದಕ್ಕೆ ಸಾಧ್ಯ ಆಯ್ತು?
2: ಮೊದಲು ಮಾಡಿದ್ದು ಜೇನುತುಪ್ಪ. ಜೇನುತುಪ್ಪ ಜೊತೆಗೆ ಒಂದ್ ಅಂಗಡಿಗಳಿಗೆ ಹೋದಾಗ ನಾವು ಅವ್ರೇನ್ ಕೇಳ್ತಾರೆ, ಓನ್ಲಿ ಜೇನುತುಪ್ಪಕ್ಕೆ ಅಥವಾ ಓನ್ಲಿ ಅಪ್ಪೆ ಮಿಡಿಗೆ ಅಂದ್ರೆ ಒಂದ್ 2 ಪ್ರಾಡಕ್ಟ್ ತಗೊಂಡು

0: ನಮ್ಮ ಅಂಗಡಿಗೆ ಹೋದ್ರೆ ಅವ್ರು ಮೂರ್ ಹಾಕೋ ಆರ್ ಹಾಕೋ ಅಂತ ಹೇಳ್ತಾರೆ. ಆ ಮೂರಕ್ಕೋ ಆರಕ್ಕೋ ನಾನು ಇಲ್ಲಿಂದ ಎಲ್ಲಿಗೋ ಹೋಗಿ ಕೊಡಕ್ ಆಗಲ್ಲ. ಅವಾಗ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಅದಿಲ್ವಾ ಇದಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅಂಗಡಿಯವ್ರು ಕೇಳಿರ್ತಾರೆ. ಅವಾಗ ನಮ್ ಅವ್ರ ಜೊತೆ ಅಂದ್ರೆ ಯಾವ ಐಟಮ್ ಜಾಸ್ತಿ ಹೋಗ್ತದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡಾಗ ಇದೊಂದು ಮಾಡಬಹುದು ಇದೊಂದು ಮಾಡಬಹುದು ಅಂತ ಒಂದೊಂದಾಗಿ ಆಡ್ ಆಗಿ ಇವತ್ತು 20 ವೆರೈಟಿಗೆ ಬಂದು ಮುಟ್ಟಿದೀವಿ.
1: ಈ ಅಪ್ಪೆ ಮಿಡಿಯಲ್ಲಿಯೂ ಕೂಡ ಈಗ 20 ವೈವಿಧ್ಯತೆ ಇದೆ ಅಂತ ಹೇಳಿದ್ರಲ್ಲ, ಏನು ವ್ಯತ್ಯಾಸ ಇದೆ ಅಂತ?
0: ವ್ಯತ್ಯಾಸ ಅಂತಂದ್ರೆ ಅಪ್ಪೆ ಮಿಡಿಲೇ ಉದಾಹರಣೆಗೆ 6 ರೀತಿ ಅಪ್ಪೆ ಮಿಡಿಲೇ ಮಾಡ್ತೇವೆ. ಅಪ್ಪೆ ಮಿಡಿ, ಮಾವಿನ ಮಿಡಿ, ಆಮೇಲೆ ಅಪ್ಪೆ ಮಿಡಿ ಕಟ್ಟಿಂಗ್, ಜೀರಿಗೆ ಮಿಡಿ, ಆಮೇಲೆ ನೀರಪ್ಪೆ, ಗುಂಡಪ್ಪೆ, ಈ ರೀತಿಯಲ್ಲಿ 6 ವೆರೈಟಿಯನ್ನ ಮಾಡ್ತೀವಿ. ಅಂದ್ರೆ ಮಾಡೋದ್ರಲ್ಲೇನೆ ಕೂಡ ವ್ಯತ್ಯಾಸ ಇರುತ್ತೆ. ಇದು ಹೆಚ್ಚು ಕಮ್ಮಿ ಎಲ್ಲರೂ 1 ಅಥವಾ 2 ಮಾಡಿರ್ತಾರೆ. ಯಾಕಂದ್ರೆ ಗ್ರಾಹಕರು ಒಬ್ರು ತಂದಿರ್ತಾರೆ. ಅವಾಗ ಏನಾಗ್ತದೆ, ಗ್ರಾಹಕರಿಗೆ ನಾವು ವಾಪಸ್ ಕಳಿಸ್ಲಿಕ್ ಆಗೋದಿಲ್ಲ, ನಿನ್ ಮಿಡಿ ಸರಿ ಇಲ್ಲ ಅಂತನೋ ಅಥವಾ ಮತ್ತಿನ್ನೇನು ಹೇಳ್ಕೊಂಡು ನಾವು ಕಳಿಸ್ಲಿಕ್ ಆಗೋದಿಲ್ಲ. ಯಾಕಂದ್ರೆ ಅವರು ಕಷ್ಟಪಟ್ಟು ಮರದಿಂದ ಕಿತ್ಕೊಂಡು ಬಂದಿರ್ತಾರೆ. ಕೂಲಿ ಕಾರ್ಮಿಕರ ಒಂದು ಬೆವರಿನ ಶ್ರಮ ಇದೆ ನೋಡಿ, ಅದಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಬೇಕಾಗಿರುತ್ತೆ. ಅವಾಗ ವೆರೈಟಿ ವಾರನ್ ಅನ್ನೋದು ಹಂಗೆ ಹಿಂಗೆ ಅನ್ಕೊಂಡು ನಾನು ನನ್ನ ಬೇಕಾದಷ್ಟನ್ನೇ ತಗೊಂಡ್ರೆ ಒಂದು ಅವರು ನನ್ನಲ್ಲಿ ಮತ್ತೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಬೇರೆ ಮಾರುಕಟ್ಟೆನ ಹುಡ್ಕೋತಾರೆ. ಈಗ ಅವರು ನನ್ನಲ್ಲೇ ಬರ್ಬೇಕಂತಂದ್ರೆ ಅದರಲ್ಲೇ ವೈವಿಧ್ಯತೆನ ಏನ್ ಮಾಡಬಹುದು ಅನ್ನೋ ವಿಚಾರ ಮಾಡ್ಬೇಕು ಬಿಟ್ರೆ ನನಗೆ ಇದು ಬೇಡ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲಿ
1: ರಾಸಾಯನಿಕ ರಹಿತವಾಗಿಯೂ ಕೂಡ ಇದನ್ನ ದೀರ್ಘಕಾಲ ಕೆಡದ ಹಾಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದ?
0: ಖಂಡಿತ ಆಗತ್ತೆ. ಯಾಕಂದ್ರೆ ರಾಸಾಯನಿಕದ ಅವಶ್ಯಕತೆನೆ ಇಲ್ಲ ಇಲ್ಲಿ ನನ್ನ ಕೇಳಿದ್ರೆ. ಯಾಕಂತಂದ್ರೆ ನಾವು ಉಪ್ಪನ್ನ ಯಾವ ಪ್ರಮಾಣದಲ್ಲಿ ಹಾಕಿರ್ತೀವೋ ಅದನ್ನ ಯಾವ ಪ್ರಮಾಣದಲ್ಲಿ ಶೇಖರಿಸ್ತಿರುವ ಮತ್ತೆ ಶೇಖರಿಸುವ ರೀತಿ ಇದರಲ್ಲೇನೆ ಸಾಕಾಗಿರ್ತದೆ ಬಿಟ್ರೆ ರಾಸಾಯನಿಕದ ಅವಶ್ಯಕತೆ ಇಲ್ಲ.
1: ಉಪ್ಪಿನಕಾಯಿಯನ್ನ ಸುದೀರ್ಘ ಕಾಲ ಕೆಡದ ಹಾಗೆ ಇಟ್ಕೊಳ್ಬೇಕಿದ್ರೆ ಸಂಗ್ರಹದ ಪಾತ್ರ ಹೇಗಿರ್ಬೇಕು ಅಂತ, ಮೊದಲಿನ ಭರಣಿಯನ್ನೆಲ್ಲ ಉಪಯೋಗಿಸ್ತಾ ಇದ್ರು, ಯಾವ್ದು ಒಳ್ಳೇದು ಯಾವ್ದು ಸೂಕ್ತ?
0: ಸೂಕ್ತ ಭರಣಿನೇ, ಆದ್ರೆ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಬೆಲೆಯನ್ನು ಕೂಡ ಕಂಡುಕೊಳ್ಳಬೇಕಾಗಿದ್ರಿಂದ ನಾನು ಭರಣಿಲೇ ಹಾಕ್ತೇನೆ ಅಂತಂದ್ರೆ ನನಗೆ ಒಂದು 10 ರೂಪಾಯಿ ಹೆಚ್ಚು ಜಾಸ್ತಿ ಯಾರು ಕೂಡ ಕೊಡಲ್ಲ. ಸಾಗಾಟನು ಕಷ್ಟ, ನನ್ಕಿಂತ ಕಮ್ಮಿ ಅಮೌಂಟ್ ಗೆ ನಾನು ಕೊಡ್ತೀನಿ ಅನ್ನೋಂತ ಒಂದು ಇದು ಬರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್ ಗೆ ಒಗ್ಗಿಕೊಳ್ಳಲೇ ಬೇಕಾಗಿದೆ. ಭರಣಿಲಿದ್ದಷ್ಟೇ ಶೇಪ್ ನಾವು ಪ್ಲಾಸ್ಟಿಕ್ ಅಲ್ಲಿ ಕೂಡ ಕೊಡ್ತೀವಿ. ಪ್ಲಾಸ್ಟಿಕ್ ಅಂದ್ರೆ ನಾವು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸ್ತೀವಿ. ಯಾಕಂದ್ರೆ ಅದು ಸರ್ಟಿಫಿಕೇಶನ್ ಆಗಿದ್ದನ್ನೇ ಕೂಡ ಉಪಯೋಗಿಸ್ತೀವಿ, ಇಲ್ಲ ಅಂತಂದ್ರೆ ಅದರ ರಿಫ್ಲೆಕ್ಷನ್ ಗಳು ಕೂಡ ಉಂಟಾಗಬಹುದು ಆ ಕಾರಣದಿಂದ.
1: ಇನ್ನು ಜೇನಿನ ಒಂದು ಸಂಗ್ರಹ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಬಗ್ಗೆ ಹೇಳಿ.
0: ಮೊದಲನೇದಾಗಿ ಅಂತಂದ್ರೆ ನಾವು ಹೆಜ್ಜೆನ ತಂದು ಅದನ್ನ ಪ್ರೊಸೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಇದನ್ನ ವಿಎಫ್ಸಿ ಗಳಿಂದ ಸಂಗ್ರಹ ಮಾಡ್ತೀವಿ, ಗ್ರಾಮರಣ್ಯ ಸಮಿತಿ ಇರುತ್ತಲ್ಲ ಅದರ ಮೂಲಕ ಸಂಗ್ರಹವನ್ನ ಮಾಡಿ ನಂತರದಲ್ಲಿ ಸಂಸ್ಕರಣೆ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತೀವಿ.
1: ಈ ತುರುವೆ ಜೇನು ಅಥವಾ ಪೆಟ್ಟಿಗೆ ಜೇನಿಗೂ ಈ ಒಂದು ಹೆಜ್ಜೆನಿಗೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ?
0: ಹೆಜ್ಜೆನಿನ ಒಂದು ಟೇಸ್ಟೇ ಬೇರೆ, ತುರುವೆ ಜೇನಿನ ಒಂದು ಟೇಸ್ಟೇ ಬೇರೆ, ಅದು ಬೆಳೆಯುವಂತ ರೀತಿ ಕೂಡ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಹೆಜ್ಜೆನು ಕೊಂಬೆ ಮೇಲೆ ಬೆಳೆಯುತ್ತೆ, ತುಳುವೆ ಬಿದ್ದ ಮರದ ಅಡಿಗೆ ಅಥವಾ ಯಾವ್ದೋ ಒಂದು ಪೊದರಗಳಲ್ಲಿ ಈ ತರ ಬೆಳೆದಿರುತ್ತೆ. ಅದು ಅದರ ಗುಣಧರ್ಮಗಳು ಕೂಡ ವ್ಯತ್ಯಾಸ ಇದ್ದಿರುತ್ತೆ.
1: ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಹೆಜ್ಜೆನು ಸಿಗ್ತಾ ಇದೆಯಾ ಯಲ್ಲಾಪುರ ಸುತ್ತಮುತ್ತ?
0: ಸ್ವಲ್ಪ ಕಮ್ಮಿ ಆಗಿದೆ ಈಗ. ಈಗ ಏನಾಗಿದೆ ಅಂತ, ಜೇನು ಬೆಳೆದಿರ್ಬೇಕು, ಮರಿಯನ್ನ ಮಾಡಿರ್ಬೇಕು, ಆ ನಂತರದಲ್ಲಿ ಜೇನುತುಪ್ಪವನ್ನ ತೆಗೆದಿರ್ತಾರೆ. ಆದ್ರೆ ಈಗ ಹೇಗೆ ಆಗಿದೆ ಅಂತಂದ್ರೆ ಅದು ಬಂದು ಕೂತ್ಕೊಂಡು ಸ್ವಲ್ಪ ತುಪ್ಪ ಮಾಡೋಷ್ಟೊತ್ತಿಗೆ ತೆಗಿತಾರೆ, ಮರಿಗಳಿಗೆ ಬೆಳಿಲಿಕ್ಕೆ ವ್ಯವಸ್ಥೆ ಇಲ್ಲ ಆ ಒಂದ್ ಇದ್ರಲ್ಲಿ. ಮತ್ತೆ ಮೊಬೈಲ್ ಟವರ್ ನಿಂದನು ಕೂಡ ಜೇನು ಹುಳುಗಳ ಸಂತತಿ ನಾಶ ಆಯ್ತು ಅಂತ ಕೇಳ್ಪಟ್ಟಿದೀನಿ, ಓದಿದೀನಿ, ಅದೇನೋ ಗೊತ್ತಿಲ್ಲ. ಅಂದ್ರೆ ಒಂದು 10% ಇಳಿದಿದೆ ಈಗ.
1: ಜೇನು ಸಂಗ್ರಹಿಸಿ ಇರುವಂತಹ ಒಂದು ಜೇನನ್ನ ಸಂಸ್ಕರಣೆ ಏನೇನ್ ಮಾಡ್ತೀವಿ?
0: ಸಂಸ್ಕರಣೆ ಅಂತಂದ್ರೆ ಬಾಯ್ಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ, ಇಂಡೈರೆಕ್ಟ್ ಬಾಯ್ಲಿಂಗ್ ಮಾಡಿ ಆಮೇಲೆ ಅದನ್ನ ವ್ಯಾಕ್ಸ್ ಮತ್ತೆ ಮಾಯಿಶ್ಚರ್ ಎಲ್ಲ ಬರುತ್ತೆ ಅದನ್ನೆಲ್ಲ ತೆಗಿತೀವಿ, ಅದನ್ನೆಲ್ಲ ತೆಗೆದು ಬಾಟ್ಲಿಂಗ್ ಮಾಡ್ತೀವಿ.
1: ಈಗ ಬಾಟ್ಲಿಂಗ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತಹದ್ದು, ಒಂದು 1 ಕೆಜಿ 1/2 ಕೆಜಿ ಅಂತ ಮಾಡ್ತೀರೋ ಅಥವಾ ದೊಡ್ಡ ಪ್ರಮಾಣದ?
0: ಯಾರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಡ್ತೀವಿ.
1: ಪ್ರಸ್ತುತ ಬೇಡಿಕೆ ಹೇಗಿದೆ ಮತ್ತೆ ಬೆಲೆ ಎಲ್ಲ ಹೇಗಿದೆ?
0: ಈಗ ನನ್ನ ಖರೀದಿ ಒಂದು 300 ಆದ್ರೆ ನಾನು 400 ಗೆ ಮಾರಾಟ ಮಾಡ್ತೀನಿ, ಅಂದ್ರೆ ಒಂದು 20% ಮಾರ್ಜಿನ್ ಅನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ. ಗುಣಮಟ್ಟಗಳು ಸಾಕಷ್ಟು ಚೆನ್ನಾಗಿರ್ತದೆ. ನಂತರದಲ್ಲಿ ಅವರವ್ರ ಬೇಡಿಕೆಗೆ ಅನುಸಾರವಾಗಿ ಸಾಕಷ್ಟು ಇದೆ. ಈಗ ಒಂದು 20 ಕ್ವಿಂಟಲ್ ಇಂದ ಹಿಡಿದು ಕೆಜಿ 2 ಕೆಜಿ ಅಥವಾ ದೇವಸ್ಥಾನಗಳಿಗೂ ಔಷಧಿಗಳಿಗೂ ತಗೊಂಡಂತವರು ಕೂಡ ಇದ್ದಾರೆ.
1: ಒಟ್ಟು ಒಂದು ಉತ್ಪನ್ನದ ಒಂದು ಮಾರಾಟದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚು ಬರ್ತದೆ, ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರ್ತದೆ ಈ ಬಿಸ್ನೆಸ್ ಎನ್ನುವಂತಹದ್ದು?
0: ಹೆಚ್ಚು ಕಮ್ಮಿ 15-20% ಒಂದು ಮಾರ್ಜಿನ್ ಅನ್ನ ಲೆಕ್ಕ ಹಾಕಿ ಆ ರೀತಿಯಲ್ಲಿ ನಾನು ಮಾರ್ಜಿನ್ ಅನ್ನ ಲೆಕ್ಕ ಹಾಕೊಂಡು ಬೆಲೆಯನ್ನ ಫಿಕ್ಸ್ ಮಾಡಿರ್ತೇವೆ, ಏನ್ ಖರ್ಚು ಬಂತು ಅಂತ ನೋಡ್ಕೊಂಡು ಅದೇ ರೀತಿಯಲ್ಲಿ. ಆದ್ರೆ ಈಗ ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ಗಳು ಕೂಡ ಜಾಸ್ತಿ ಆಗಿದ್ದಾವೆ, ಹಾಗಂತ ನಾವು ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತ ಒಂದ್ ಇದ್ರಲ್ಲಿ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ. ಮೂಲ ಬೆಲೆಯಲ್ಲಿ ಕೂಡ ಮುಂದೆ ಯಾವ ತರ ಇದು ಬರುತ್ತೆ ಅಂತ ಗೊತ್ತಿಲ್ಲ.
1: ಮಹಿಳಾ ಉದ್ಯಮಿಯಾಗಿ ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಯುವ ಮಹಿಳೆಯರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ?
0: ಪ್ರತಿಯೊಂದು ಪೈಸೆಗೂ ಕೂಡ ನಾವು ಗಂಡನ ಹತ್ರನೇ ಕೈ ಚಾಚಲಿಕ್ಕೆ ಆಗಲ್ಲ. ಇವತ್ತಿನ ಒಂದು ಮಟ್ಟಕ್ಕೆ ಹೋಲಿಸಿದಾದ್ರೆ ಇಬ್ರು ದುಡಿದ್ರು ಕೂಡ ಉತ್ಪನ್ನಗಳು ಸಾಕಾಗ್ತಾ ಇಲ್ಲ. ಆ ಒಂದು ಇದರಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಕೈಲ ಆದಷ್ಟು ಒಂದು ಇದನ್ನ

0: ಮಾಡಲೇಬೇಕು ಉದ್ಯಮವನ್ನ. ಸರ್ಕಾರ ಕೂಡ ಮಹಿಳಾ ಉದ್ಯಮಗಳಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತೇವೆ. ಉದಾಹರಣೆಗೆ ಒಂದು ಧರ್ಮಸ್ಥಳ ಸಂಘ ಇರಬಹುದು ಅಥವಾ ಬ್ಯಾಂಕ್ಗಳು, PMFME ಯೋಜನೆ, PMEJP ಯೋಜನೆ, ಇವೆಲ್ಲವೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಕೂಡ ಮನೆ ಬಾಗಿಲಿಗೆ ಬಂದು ನಮಗೆ ಸಹಕಾರವನ್ನು ಕೊಡ್ತಾ ಇದೆ. ಇದನ್ನ ನಾವು ಉಪಯೋಗಿಸಿಕೊಳ್ಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಆದ್ರೆ ಗೌರ್ಮೆಂಟ್ ಒಂದು ಕಡೆಯಿಂದ ಆಗಲ್ಲ, ನಾವು ಅದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ಸಹಕಾರ ಆಗ್ತದೆ.
1: ಬಹಳ ಸಂತೋಷ ವನಿತಾ ಭಟ್ ಅವರೇ. ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆ ಮಾಡಿಕೊಂಡು ನೀವು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
2: ನಮಸ್ತೆ. ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಸಮಯ 1:10, ಈಗ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ವಾರ್ತೆಗಳ ವಿವರ: ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5 ತೀವ್ರತೆಯ ಭೂಕಂಪಗಳಿಂದಾಗಿ ವೆನಿಜುವೆಲಾದ ಕ್ಯಾರಕಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಬೆಳಿಗ್ಗೆ ಹಲವಾರು ಕಟ್ಟಡಗಳು ಕುಸಿದು ಬಿದ್ದ ನಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ರಾಷ್ಟವನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ಸೂಚನೆ ಬರುವವರೆಗೆ ವಿದ್ಯಾರ್ಥಿಗಳಿಗೆ ತರಗತಿಗಳು ಮತ್ತು ಅನಿವಾರ್ಯವಲ್ಲದ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದ್ದಾರೆ. ಹೆಚ್ಚು ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಜಾಲವನ್ನು ಸಕ್ರಿಯಗೊಳಿಸಿದ್ದಾರೆ. ಈ ನಡುವೆ ಪ್ರಬಲ ಭೂಕಂಪದ ನಂತರ ಹಲವಾರು ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ. ಇದಕ್ಕೂ ಮೊದಲು ಇಂದು ಬೆಳಿಗ್ಗೆ ಯಾರಕುಯಿ ರಾಜ್ಯದ ಎಂಆರ್ಎ ಪಟ್ಟಣದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಈ ಭೂಕಂಪವು 2 ಬಾರಿ ಸಂಭವಿಸಿದ ಎರಡನೇ ಘಟನೆಯಾಗಿದೆ. ಇದಕ್ಕೂ ಮೊದಲು 7.2 ತೀವ್ರತೆಯ ಭೂಕಂಪವು ವೆನಿಜುವೆಲಾದ ಸ್ಯಾನ್ ಫೆಲಿಪೆಯನ್ನು ಅಪ್ಪಳಿಸಿತ್ತು. ಇದು 2 ಬಾರಿ ಸಂಭವಿಸಿದ ಮೊದಲ ಘಟನೆಯಾಗಿದೆ. 7.2 ತೀವ್ರತೆಯ ಈ ಭೂಕಂಪದ ಕೇವಲ 39 ಸೆಕೆಂಡುಗಳ ನಂತರ 7.5 ತೀವ್ರತೆಯ ಮತ್ತೊಂದು ದೊಡ್ಡ ಭೂಕಂಪ ಸಂಭವಿಸಿತು. ವೆನಿಜುವೆಲಾದ ಪ್ರದೇಶದ ಹೆಚ್ಚಿನ ಭಾಗದಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗಿದ್ದು ದಕ್ಷಿಣ ಅಮೆರಿಕದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ನಡುವೆ ಸರಣಿ ಪ್ರಬಲ ಭೂಕಂಪಗಳ ಪರಿಣಾಮವಾಗಿ 32 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪಗಳಿಂದ ಉಂಟಾದ ಹಾನಿಯ ಬಗ್ಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡವರಿಗೆ ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಅಸಂಖ್ಯಾತ ಕುಟುಂಬಗಳಿಗೆ ಬೆಂಬಲವಿದೆ ಎಂದು ಹೇಳಿದ್ದಾರೆ. ವೆನಿಜುವೆಲಾದ ಜನತೆಗೆ ಸಹಾನುಭೂತಿ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸುವಲ್ಲಿ ತಾವು ಕೈಜೋಡಿಸುವುದಾಗಿ ಉಪರಾಷ್ಟಪತಿಯವರು ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ವಿನಾಶದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ವೆನಿಜುವೆಲಾ ಸರ್ಕಾರ ಮತ್ತು ಜನರಿಗೆ, ವಿಶೇಷವಾಗಿ ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ಅವರು ಪ್ರಾರ್ಥಿಸಿದ್ದಾರೆ. ಭಾರತವು ಬಾಧಿತ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡುವುದಾಗಿ ಭರವಸೆ ನೀಡಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ ಸಂಖ್ಯೆ 17 18

0: 19 ಮತ್ತು 20ಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಜರುಗಿತು. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿರುವ ದೇಣಿಗೆಗಳ ನಿರ್ವಹಣೆಯ ಕುರಿತು ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಆದಾಗ್ಯೂ ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಪಟ್ಟಿ ಮಾಡಲಾಗುವುದು ಎಂದು ನ್ಯಾಯಾಲಯವು ಅರ್ಜಿದಾರರಿಗೆ ಭರವಸೆ ನೀಡಿದೆ. ಅರ್ಜಿದಾರರಾಗಿ ಸ್ವತಃ ಹಾಜರಾಗಿದ್ದ ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಜಾಯ್ ಮಲ್ಯ ಬಾಗ್ಚಿ ಅವರ ಪೀಠದ ಮುಂದೆ ಪ್ರಮುಖ ಸಾಕ್ಷಿಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ವಿಚಾರಣೆಗೆ ಪಟ್ಟಿ ಮಾಡುವುದಷ್ಟೇ ತಮ್ಮ ತಕ್ಷಣದ ಪ್ರಾರ್ಥನೆಯಾಗಿದೆ ಎಂದು ವಾದಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಬಂದಿರುವ ದೇಣಿಗೆ ಮತ್ತು ಕಾಣಿಕೆಗಳಿಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು, ಡಿಜಿಟಲ್ ಪಾವತಿ ದಾಖಲೆಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕೆಂದು ಈ ಅರ್ಜಿಯಲ್ಲಿ ಕೋರಲಾಗಿದೆ. ಅಲ್ಲದೆ ಟ್ರಸ್ಟ್ಗೆ ಬಂದಿರುವ ದೇಣಿಗೆಗಳ ವಿಧಿ ವಿಜ್ಞಾನ ಆಡಿಟ್ ನಡೆಸಬೇಕು ಮತ್ತು ಮಂದಿರದ ನಿಧಿ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಇದರಲ್ಲಿ ಒತ್ತಾಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ಇಂದು ನವದೆಹಲಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳುವ ಕುರಿತು ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಗ್ರಾಮೀಣ ಭಾರತದ ತಳಮಟ್ಟದ ಅಭಿವೃದ್ಧಿ ಅಗತ್ಯಗಳೊಂದಿಗೆ ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳನ್ನು ಕಾರ್ಯಗತಗೊಳಿಸಲು ನಡೆಯುವ ಈ ಕಾರ್ಯಕ್ರಮವು ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ತಿಳಿಸಿದೆ. ಕಾರ್ಯಾಗಾರದಿಂದ ಹೊರಹೊಮ್ಮುವ ಸಾಮೂಹಿಕ ಒಳನೋಟಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಪರಿಸರ ವ್ಯವಸ್ಥೆಯಲ್ಲಿ ಸುರಕ್ಷಿತ, ದೃಢವಾದ ಮತ್ತು ಪ್ರಭಾವಶಾಲಿ ಕೃತಕ ಬುದ್ಧಿಮತ್ತೆಯ ಪರಿಕರಗಳನ್ನು ಸಂಯೋಜಿಸಲು ನೀತಿ ಮಾರ್ಗಸೂಚಿಯನ್ನು ರೂಪಿಸಲು ಕೊಡುಗೆ ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣಾಭಿವೃದ್ಧಿ ಫಲಿತಾಂಶಗಳನ್ನು ವೇಗಗೊಳಿಸುವಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯದ ಕುರಿತು ಚರ್ಚಿಸಲು ನೀತಿ ಆಯೋಗ, ಇಂಡಿಯಾ ಎಐ ಮಿಷನ್, ಪ್ರಮುಖ ಉದ್ಯಮ ಸಲಹಾ ಸಂಸ್ಥೆಗಳು, ತಂತ್ರಜ್ಞಾನ ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಜ್ಞಾನ ಪಾಲುದಾರರು ಸೇರಿದಂತೆ ಪ್ರಮುಖ ಪಾಲುದಾರರನ್ನು ಕಾರ್ಯಾಗಾರವು ಒಟ್ಟುಗೂಡಿಸುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಈಸಿ ಕನೆಕ್ಟ್ ವಿಮಾನ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಇಂದು ಚಾಲನೆ ನೀಡಿದ್ದಾರೆ. ದೆಹಲಿ ಮೂಲಕ ವಾರಣಾಸಿಯನ್ನು ಜಗತ್ತಿಗೆ ಸಂಪರ್ಕಿಸುವ ಮೊದಲ ಹಬ್ ಮತ್ತು ಸ್ಪೋಕ್ ವಿಮಾನವು ಭಾರತವನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ಹಬ್ ಮತ್ತು ಸ್ಪೋಕ್ ಮಾದರಿಯು ನಾಗರಿಕರು ಹೇಗೆ ಪ್ರಯಾಣದ ಅನುಕೂಲತೆಯನ್ನು ಹೊಂದಲಿದ್ದಾರೆ ಎಂಬುದರಲ್ಲಿ ಮಹತ್ವದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಬೆಳಿಗ್ಗೆ ಅಟ್ಲಾಂಟಾದಲ್ಲಿ ನಡೆದ ಗ್ರೂಪ್ ಸಿ ಪಂದ್ಯದಲ್ಲಿ ಮೊರಾಕೋ ಹೈಟಿಯನ್ನು

0: 2 ಗೋಲುಗಳಿಂದ ಸೋಲಿಸಿ ನಾಕೌಟ್ ಸುತ್ತಿಗೆ ಪ್ರವೇಶಿಸಿದೆ. ಈ ಸೋಲಿನಿಂದಾಗಿ ಹೈಟಿ ಟೂರ್ನಿಯಿಂದ ನಿರ್ಗಮಿಸಿದೆ. ಮೊರಾಕೋದ ಅಶ್ರಫ್ ಹಕಾಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇಂದು ಮುಂಜಾನೆ ವ್ಯಾಂಕೋವರ್ನಲ್ಲಿ ನಡೆದ ಗ್ರೂಪ್ ಬಿ ಪಂದ್ಯದಲ್ಲಿ ರುಬೆನ್ ವರ್ಗಾಸ್ ಮತ್ತು ಜೋಹನ್ ಮಂಜಾಬಿ ಗೋಲು ಗಳಿಸುವ ಮೂಲಕ ಸ್ವಿಟ್ಜರ್ಲೆಂಡ್ ಕೆನಡಾ ವಿರುದ್ಧ 2-1 ಅಂತರದ ಗೆಲುವು ಸಾಧಿಸಿತು. ಈ ಫಲಿತಾಂಶದೊಂದಿಗೆ ಸ್ವಿಟ್ಜರ್ಲೆಂಡ್ 7 ಅಂಕಗಳೊಂದಿಗೆ ಗ್ರೂಪ್ ಬಿಯಲ್ಲಿ ಅಗ್ರಸ್ಥಾನ ಪಡೆದು 32 ಸುತ್ತಿಗೆ ತಲುಪಿತು. ಆದರೆ ಕೆನಡಾ 3 ಗೋಲ್ ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಮೊದಲ ಬಾರಿಗೆ ನಾಕೌಟ್ ಹಂತವನ್ನು ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 968-680-310. Fortis Hospital, Cunningham Road. With you for life.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕು ನಾವಲಗಿಯ ವಿಶ್ವನಾಥ್ ವಿಠಲ್ ದೇವದಾಸ್ ಮತ್ತು ತಂಡದವರಿಂದ ಸಂಬಾಳ ವಾದನ ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ನೇರ ಫೋನ್ ಇನ್ ಕಾರ್ಯಕ್ರಮ. ಹೆಲೋ ಅಭಿಲಾಷ.
1: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
2: 9448112323
1: ಅಥವಾ
2: 7353112323.
1: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ. ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯಡೆ.

0: ಹೆಲೋ ಅಭಿಲಾಷ, ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮೊದಲ ಕರೆಯನ್ನು ಸ್ವೀಕರಿಸೋಣ. ಈಗ ಹಲೋ, ನಮಸ್ಕಾರ.
1: ಹಲೋ, ನಮಸ್ಕಾರ ರೀ.
0: ನಮಸ್ಕಾರ, ಯಾರು ಮಾತಾಡೋದು?
1: ಆರಾಮದೀರಿ ಮೇಡಮ್?
0: ಆರಾಮ್ ರೀ. ತಮ್ಮ ಹೆಸರು ಹೇಳ್ರಲ್ಲ.
1: ನಾವು ಹಾವೇರಿಲಿಂದ ಶಾಂತಾ ರೀ.
0: ಹಾ, ಶಾಂತಾ ಅವ್ರು. ಹಾವೇರಿ ಶಾಂತಾ ಅವ್ರು ನಮ್ಗೆ ಪರಿಚಯ ಅದಾರ. ಏನ್ರಿ ಶಾಂತಾ ಅವ್ರು, ಊಟ ಆಗಿಲ್ಲ? ಏನ್ ಕತಿ ಮಾಡಿರೋ?
1: ಆಗೈತ್ರಿ ಊಟ ನಿಮ್ದ್ರಿ?
0: ಅಲ್ಲ, ಎಷ್ಟು ಎನರ್ಜಿ ಲೋ ಮಾತಾಡಕತ್ತೀರಿ. ಊಟ ಆಗಿದ್ರು ಹುರುಪ್ಲೆ ಮಾತಾಡ್ರಿಲ್ಲ ಸ್ವಲ್ಪ. ಓ, ಇದು ನಮ್ಮ ಹಲೋ ಅಭಿಲಾಷ ಅಂದ್ಕೊಳ್ಳೆ ಎಚ್ಚರ ಬಿಡ್ತೇನೋ, ಹಾಡು ಕೇಳ್ಬಿಡೋಣ ಅಂತ. ಹಾ ಹಾ, ಆಯ್ತು. ಯಾವ ಹಾಡನ್ನು ಪ್ರಸಾರ ಮಾಡೋಣ ಶಾಂತ ಅವರೇ? ನೆನಪಿಟ್ಕೊಂಡು ಪಟ ಪಟ ಹೇಳಿದ್ರೆ ನಮಗೂ ಸಮಯ ಉಳಿತೈತಿ. ನೆಕ್ಸ್ಟ್ ಕರೆಗೆ ಅವಕಾಶ ತಿಂಗಳ ಹಚ್ಚಿದ್ರ, ಮೂರ್ ತಿಂಗಳ ಬಿಟ್ಟು ಹಚ್ಚಿದ್ರ ಎಲ್ಲಾರ್ಗೂ ಒಳ್ಳೇದು. ಒಂದೊಂದು ಚಾನ್ಸ್
1: ಸಿಗ್ತದೆ.
0: ಬಿಡ್ತ್ರಿ? ಆಯ್ತ್ರಿ, ಆಯ್ತು. ಧನ್ಯವಾದ, ಬೇರೆಯವ್ರಿಗೆ ಚಾನ್ಸ್ ಕೊಟ್ರಿ. ನಮಸ್ತೆ. ಹಲೋ, ನಮಸ್ತೆ. ನಮಸ್ಕಾರ, ಯಾರು ಮಾತಾಡೋದು? ವಿಜಯ್ ಕುಮಾರ್ ಬಸ್ಮೆ ಅವರು. ಹೇಳ್ರಿ, ಯಾವ ಹಾಡನ್ ಪ್ರಸಾರ ಮಾಡೋಣ?
2: ಇವತ್ತು ಮೇಡಮ್ ನಮಗೆ ನೋಡ್ರಿ, ಇದ್ರಿ ಯಾವ್ದಂದ್ರೆ ಗಾಳಿ ಮಾತು ಐತಲ್ರಿ, ಅದರಲ್ಲಿ ಸರಿ ಬೆಳಿ ಬಂದಿ.
0: ಹಾ, ಆಯ್ತ್ರಿ. ನಿಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ ರೀ.

0: ಹಲೋ, ನಮಸ್ತೆ.
1: ಮೇಡಮ್
0: ಹಲೋ, ಯಾರು ಮಾತಾಡೋದು?
1: ನಾವು ಒಬ್ಬರೇ ಅಂತ ದೀಕ್ಷಾ ಮೇಡಮ್.
0: ಹುಬ್ಬಳ್ಳಿಯಿಂದ ದೀಕ್ಷಾ ಅವರು. ಫಸ್ಟ್ ಟೈಮ್ ಅನ್ಕೊಂತೀನಿ ನಾನು ನಿಮ್ಮ ಕರೆ ಸಿಕ್ಕಿದ್ದು.
1: ಹೌದು ಮೇಡಮ್.
0: ಓ, ಖುಷಿಯಾಗಿರ್ಬೇಕ್ರಿ ದೀಕ್ಷಾ ಅವರೇ.
1: ಹಾಂ ಮೇಡಮ್.
0: ಹಾಂ, ಹೇಳ್ರಿ, ಕೇಳ್ತಿರ್ತೀರಿ ನಮ್ಮ ಕಾರ್ಯಕ್ರಮಗಳನ್ನು.
1: ಹಾಂ ಎಲ್ಲ ಕೇಳ್ತೇವೆ ಮೇಡಮ್.
0: ಯಾವ್ದು ಇಷ್ಟ ನಿಮಗೆ? ಯಾವುದು ಮೆಚ್ಚಿನ ಕಾರ್ಯಕ್ರಮ?
1: ಇಷ್ಟು ಇಷ್ಟ ಆಗ್ತಾವೆ ಮೇಡಮ್.
0: ಇಷ್ಟು ಇಷ್ಟ ನಿಮಗೆ? ಆಯಿತು. ಯಾವ ಚಿತ್ರಗೀತೆಯನ್ನು ಕೇಳಕ್ಕೆ ಮನಸ್ಸಾಗೈತೆ ಇವತ್ತು ನಿಮಗೆ?
1: ರಣಧೀರ ಎಂತ್ರ ಮೇಡಮ್.
0: ರಣಧೀರ.
1: ಏನು ಹುಡುಗಿರೋ ಹಿಂಗೆ ಹಾಡ್ಬೇಕಾಗಿತ್ತು.
0: ಈ ಹಾಡು ಇಷ್ಟ ನಿಮಗೆ ಹಂಗಂದ್ರೆ ಈ ಹಾಡು.
1: ಹಾಂ ಮೇಡಮ್.
0: ರಣಧೀರ ಪಿಕ್ಚರ್ ನೋಡಿರಿ,
1: ಹಾಂ ನೋಡೈತೆ ಮೇಡಮ್.
0: ಕನ್ನಡದವರು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಅನ್ಕೊಂಡಿರ್ತೀನಿ ನಾನು, ಹೌದಿಲ್ಲ?
1: ಹಾಂ ಮೇಡಮ್.
0: ಹಾಂ, ಫೇವ್ರೇಟ್ ಮೂವಿ ಅದು ಆಲ್ಮೋಸ್ಟ್ ಎಲ್ಲ ಕನ್ನಡಿಗರಿಗೂ.
1: ಹೌದು ಮೇಡಮ್.
0: ಆಯಿತು. ದೀಕ್ಷಾ ಅವ್ರು ಏನು ಮಾಡ್ಕೊಂಡಿರಿ?
1: ಈ ಥರ ಡ್ಯಾನ್ಸ್ ಮೇಡಮ್.
0: ಓ, 10ತಾ?
1: ಹಾಂ
0: ಅಭ್ಯಾಸ
1: ಮೇಡಮ್.
0: ಜೋರು ಇರ್ಬೇಕು ಹಂಗಂದ್ರೆ.
1: ಹಾಂ ಹಾಂ ಮೇಡಮ್.
0: ಹಾಂ, ಸರಿ. ಹಂಗಂದ್ರೆ ದೀಕ್ಷಾ ಅವರೇ ಕರೆ ಮಾಡಿದ್ರಿ, ನಿಮ್ಗೆ ಖುಷಿಯಾಗಿರ್ಬೇಕು. ನಿಮ್ಮ ಮೆಚ್ಚಿನ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳ್ರಿ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: हेलो, नमस्ते। हेलो हेलो हेलो,
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾವು ಬಸವ ಪಾಟೀಲ್ ಮೇಡಮ್, ರಾಯಚೂರು ಜಿಲ್ಲೆ ಜಗತ್ಕರ ಗ್ರಾಮದಿಂದ.
0: ಹೇಳ್ರಿ, ಹೆಂಗಿದ್ದೀರಿ? ಹೆಂಗೈತಿ ಮಳಿ ಎಲ್ಲ?
1: ಏನ್ ಅದ್ರ ಸಿಗತ್ ಬಿಡ್ರಿ ಮೇಡಮ್, ಏನಿಲ್ರಿ, ಮಳೆ ಇಲ್ರಿ, ಆಚೆ ಬೀದ ಕಡೆ ಆಗಿಬಿಟ್ಟವ್ರಿ ಮೇಡಮ್.
0: ಮಳಿ ಬರಲಿ ಅಂತ ಪ್ರಾರ್ಥಿಸೋಣ ಅಂತ.
1: ಎಷ್ಟು ರೀ, ಎಲ್ಲ ಬೀದ ಕಾಗದ ಕುಂತೀವ್ರಿ ಈಗ.
0: ಹೌದು ಹೌದು ಹೌದು. ರೀ, ರೈತರ ಹಂಗ ಅಂದ್ರೆ ತಾವು?
1: ರೈತರು ಮೇಡಮ್, ರೈತರು ಮೇಡಮ್, ಬಿಟ್ಟಿವಿ ಅಲ್ಲ, ನಾಕಿಲ್ರಿ, ಎಲ್ಲ ಸಸಿ ದಟ್ಟಿ ಮುಟ್ರಿ, ಸ್ವಲ್ಪ ಮಳೆ ಬಿಡ್ತೀರಿ, ಸಸಿ ಅರ್ಧ ನಿಂತು ಒಣಗಿಬಿಟ್ಟವ್ರೆ ಎಲ್ಲ. ನಿಮ್ ಕಡೆ ಐತೆ ಮಳೆ?
0: ಹಾ, ಈಗ ಐತ್ರಿ, ಈಗ ಶುರು ಆಗೈತಿ, ಹಂಗೆ ಜಿಟಿ ಜಿಟಿ ಶುರು ಆಗೈತ್ರಿ.
1: ನಮ್ಗೆ ಇಲ್ರಿ ಮೇಡಮ್, 20 ದಿನ ಆಯ್ತು ರೀ, ಯಾವ್ದು ಮಳೆ ಇಲ್ರಿ ಈಗ.
0: ಕಳ್ಸೋನ್ ತಗೋರಿ, ಆ ಕಡೆ ಹೋಗ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡೋಣ ಅಂತ. ಯಾವ ಚಿತ್ರದ ಹಾಡನ್ನು ಕೇಳಕ್ ಇಷ್ಟಪಡ್ತೀರಿ ಇವತ್ತು?
1: ನಮ್ಗೆ ಸೊಗಸುಗಾರ ಬೇಕಾಯ್ತು ಮೇಡಮ್.
0: ಸೊಗಸುಗಾರ?
1: ಹಾ, ಚಿಂದನೆ ಉದ ಬಾನಿನಲ್ಲಿ.
0: ಯಾವ್ದಂದ್ರಿ?
1: ಹಿಂದಿನ ಬಾನಿನಲ್ಲಿ ಅಂತ ನೋಡುವ.
0: ಸೊಗಸುಗಾರ

0: ಸೊಗಸುಗಾರ ಚಿತ್ರನ ಏನ ಅದು?
1: ಹೌದ್ರಿ ಸೊಗಸುಗಾರನೇ.
0: ಸೊಗಸುಗಾರ
1: ನೋಡ್ರಿ
0: ಯಾವ್ದು ಹೇಳ್ರಿ, ಇನ್ನೊಮ್ಮೆ ಹೇಳ್ರಿ ಲೈನ್ ನನಗೆ.
1: ಹಿಂದಿನದ ಬಾನಿನಲ್ಲಿ
0: ಯಾವ ಇನ್ನೊಮ್ಮೆ ಹೇಳಂಗೆ ಯಾಕೋ ಅದು ಅರ್ಥನೇ ಆಗ್ತಿಲ್ಲ. ಸೊಗಸುಗಾರ ನಮ್ಗಿಲ್ಲಿ
1: ದೇವರ ದುಡ್ಡು ಹಾಕ್ಬಿಡ್ರಿ.
0: ಹಾ ದೇವರ ದುಡ್ಡು ಹಾಕ್ಬಿಡ್ತೇನೆ,
1: ದೇವರ ದುಡ್ಡು. ಏ ಕೃಷ್ಣ ಅಂತ ಐತಿ ಮೇಡಮ್.
0: ಹಾ ಹಾಡು ಹಾಕ್ಬಿಡ್ತೇನೆ ನೋಡ್ರಿ ಹೆಂಗಂದ್ರೆ.
1: ಎರಡು ಚಿತ್ರ ಮೇಡಮ್ ಅದಿಲ್ಲ ಅಂತ ಹಾಕ್ಬಿಡ್ರಿ.
0: ಆಯ್ತು ಆಯ್ತು ಆಯ್ತು ರೀ, ನಿಮ್ಮ ನೆಚ್ಚಿನ ಹಾಡನ್ನ ಹಾಕ್ತೀವಿ ಕೇಳ್ರಿ. ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ತೆ.
1: ನಮಸ್ಕಾರ ಮೇಡಮ್.

ಆಕಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ನಾನೇ ಎಂಬ ಭಾವ ನಾಶವಾಯಿತು.

0: ಹಲೋ, ನಮಸ್ತೆ.
1: ಹಲೋ,
0: ಹಲೋ, ಯಾರು ಮಾತಾಡೋದು? ಹಲೋ, ವಿಲಾಸ ಕಾರ್ಯಕ್ರಮ.
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ ಮೇಡಮ್.
0: ಹಾ, ಹೇಳ್ರಿ, ಯಾವ ಚಿತ್ರದ ಗೀತೆಯನ್ನ ಕೇಳ್ಬೇಕಂತೀರಿ ಸರಸ್ವತಿ?
1: ಅರಸಿನ ಕುಂಕುಮ ಚಿತ್ರದಿಂದ ಮೇಡಮ್, ಇಳಿದು ಬಾ ತಾಯೇ ಇಳಿದು ಬಾ ಅಂತ ಒಂದು ಹಾಡು ಅಂತ ಮೇಡಮ್.
0: ಹಾ,
1: ಹಾಡು ಪ್ರೇ ಮಾಡಿ ಮೇಡಮ್, ಎಲ್ಲರಿಗೂ ತಾಯಿ ಒಲಿದು ಬರ್ಲಿ, ಮಳೆ ಬರ್ಲಿ ಮೇಡಮ್.
0: ಹಾ, ಎಲ್ಲರಿಗೂ ಮಳೆ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಈ ಹಾಡನ್ನ ಕೇಳೋಣ. ಕರೆ ಮಾಡೋದಕ್ಕೆ ಧನ್ಯವಾದ. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.

0: हेलो, नमस्ते. हेलो
1: हेलो,
0: यार, मातड़ दो.
1: ನಾವು ಸೈದಾಪುರದಿಂದ ಮಾದೇವಿ ಹೆಂಜಿ ಅಂತ್ರಿ.
0: ಹಾಂ, ಹೇಳ್ರಿ ಮಾದೇವಿ ಅವರೇ.
1: ನಮಗೊಂದು ರಿಕಾರ್ಡ್ ಹಾಕಿರಲ್ಲ,
0: ಹಾಂ ಹೇಳ್ರಲ್ಲ, ಯಾವ್ದು ಬೇಕು?
1: ರಾಮ ಲಕ್ಷ್ಮಣ ಹಾಕ್ರಿ.
0: ರಾಮ ಲಕ್ಷ್ಮಣದ್ದು ಯಾವ ಹಾಡು ಬೇಕು ನಿಮಗೆ?
1: ಹೇಗಿದೈತೆ ನೋಡ್ರಿ, ನೋಡಿದ್ದು ಸುಳ್ಳಾಗಬಹುದು, ಹೇಳಿದ್ದು ಸುಳ್ಳಾಗಬಹುದು.
0: ಹಾಂ, ಹಾಡು ಹಾಕ್ಬಿಡ್ಲಿ ರೀ, ಅದು ಮಸ್ತ್ ಐತೆ ಹಾಡು.
1: ಹೌದು
0: ಹೌದಿಲ್ರಿ?
1: ಹೌದು,
0: ಹ್ಞೂ ರೀ, ಹಾಕ್ತೀನಿ ನೋಡ್ರಿ, ಕೇಳ್ರಿ, ಸಮಯ ಕಡಿಮೆ ಐತೆ ಅದಕ್ಕೆ.
1: ಥ್ಯಾಂಕ್ ಯು.
0: ನಮಸ್ತೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಇಲ್ಲ, ಮಗುವಿಗೆ ಯಾರೂ ಜೊತೆಯಿಲ್ಲ, ಹೊಟ್ಟಿಲ ಬಳಿಯೇ ಕಾವಲಿರು, ಹೊರಗಡೆ ಎಲ್ಲೂ ಹೋಗದಿರು.
1: ಇದುವರೆಗೂ ನೇರ ಫೋನಿನ್ ಕಾರ್ಯಕ್ರಮ ಹೆಲೋ ಅಭಿಲಾಷ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಕಾರ್ಯಕ್ರಮ. ಪ್ರಸ್ತುತಿ ಯಶಸ್ವಿನಿ, ಸಹಕಾರ ದೀಪಾ ಬೈಜು ಹಾಗೂ ಎನ್ ಸುಬ್ಬಯ್ಯ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗರಿಗೂ ತುಂಬು ಹೃದಯದ ಧನ್ಯವಾದಗಳು.

0: ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ಐತಿಹಾಸಿಕ ತುಂಗಭದ್ರಾ ಜಲಾಶಯದಲ್ಲಿ ನೂತನ 18, 19, 20, 21 ಕ್ರಸ್ಟ್ ಗೇಟ್ಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಜಂಟಿಯಾಗಿ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನೂತನ ಕ್ರಸ್ಟ್ ಗೇಟ್ಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಆಂಧ್ರಪ್ರದೇಶ ಜಲಸಂಪನ್ಮೂಲ ಸಚಿವ ನಿಮ್ಮಲ ರಾಮನಾಯ್ಡು, ಆಂಧ್ರಪ್ರದೇಶ ಹಣಕಾಸು ಸಚಿವ ಪಯ್ಯವುಲ ಕೇಶವ್, ತೆಲಂಗಾಣ ಜಲಸಂಪನ್ಮೂಲ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ, ಮಾಜಿ ಸಚಿವರಾದ ಎಚ್ಕೆ ಪಾಟೀಲ್, ಬೋಸರಾಜ್, ಶಿವರಾಜ್ ತಂಗಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಗಾಲದ ತುರ್ತು ಪರಿಸ್ಥಿತಿ ಹಾಗೂ ಪ್ರವಾಹ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಸಚಿವರಿಗೆ ತಾತ್ಕಾಲಿಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸುವ ಹಾಗೂ ಜಿಲ್ಲಾ ಮಟ್ಟದ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಪ್ರಮುಖವಾಗಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜಿಲ್ಲಾಡಳಿತದೊಂದಿಗೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ, ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ, ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಎಂಬಿ ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ, ಕೆಜೆ ಜಾರ್ಜ್ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರ ಮತ್ತು ಹಾಸನ್, ಈಶ್ವರ್ ಖಂಡ್ರೆ ಬೀದರ್ ಮತ್ತು ಗದಗ, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಮತ್ತು ಯಾದಗಿರಿ, ಡಾ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ತಾತ್ಕಾಲಿಕ ಉಸ್ತುವಾರಿ ನೀಡಲಾಗಿದೆ. ಸಚಿವ ಯುಟಿ ಖಾದರ್ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಭೈರತಿ ಸುರೇಶ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಿಬಿಐ ಮತ್ತು ಕೇಂದ್ರ ಸೈಬರ್ ಅಪರಾಧ ಸಂಸ್ಥೆಗಳಿಂದ ತನಿಖೆ ನಡೆಸುವಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಷಯದಲ್ಲಿ ಮೌನ ವಹಿಸಿರುವುದನ್ನು ಪ್ರಶ್ನಿಸಿದ್ದಾರೆ. ಈ ವಂಚನೆಯನ್ನು ಸರ್ಕಾರಿ ಅಧಿಕಾರಿಗಳ ತಾಂತ್ರಿಕ ಲೋಪ ಎಂದು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. 2 ವರ್ಷಗಳಲ್ಲಿ ಕೆಲವು ಫಲಾನುಭವಿಗಳ ಖಾತೆಗಳನ್ನು ಪದೇ ಪದೇ ಬದಲಾಯಿಸಲಾಗಿದೆ. ಕೆಲವು ಖಾತೆಗಳನ್ನು ಹಲವಾರು ತಿಂಗಳುಗಳ ಬಳಿಕ ಮತ್ತೆ ಸಕ್ರಿಯಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 2,11,000 ಮೃತ ಫಲಾನುಭವಿಗಳಿಗೆ ಸಂಭವಿಸಿದ ದಾಖಲೆಗಳನ್ನು ಗುರುತಿಸಲಾಗಿದ್ದರೂ 77,376 ಮೃತ ಫಲಾನುಭವಿಗಳಿಗೆ ಸಂಬಂಧಿಸಿದ ಡಿಜಿಟಲ್ ಡೇಟಾವನ್ನು ಬಹಿರಂಗಪಡಿಸಿಲ್ಲ ಎಂದು ದೂರಿದ್ದಾರೆ. ಈ ಕುರಿತಂತೆ ಸರ್ಕಾರ ವಿವರಣೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರಣ ಎಂದು ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದೊಳಗಿನ ಆಂತರಿಕ ಭಿನ್ನಮತವೇ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಡುವಿನ ಆಂತರಿಕ ಪೈಪೋಟಿಯು ಅಡ್ಡ ಮತದಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ ಅವರನ್ನು ತಮ್ಮ ಸ್ಥಾನಗಳಿಂದ ಕೆಳಗಿಳಿಯುವಂತೆ ಮಾಡುವ ಭಾಗವಾಗಿ ಅಡ್ಡ ಮತದಾನ ನಡೆದಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಕೃಷಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ

ಆಹಾರ ರಫ್ತನ್ನು ಉತ್ತೇಜಿಸುವ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಫೆಡಾ ವೇಗವರ್ಧನೆ ಕಾರ್ಯಕ್ರಮವನ್ನು 100 ನವೋದ್ಯಮಗಳು ಪೂರ್ಣಗೊಳಿಸಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ. ನವೋದ್ಯಮ ಸಂಸ್ಥೆಯೊಂದು ಕರ್ನಾಟಕ ಮೂಲದ ರೈತ ಉತ್ಪಾದಕ ಸಂಸ್ಥೆಗಳಿಂದ ರಾಗಿಯನ್ನು ಬಳಸಿಕೊಂಡು ಪೌಷ್ಟಿಕಾಂಶಯುಕ್ತ ಹಾಗೂ ಗಿಡಮೂಲಿಕೆಗಳ ಸಾರವನ್ನು ಸೇರಿಸಿ ಸಿದ್ದಪಡಿಸಿದ ರಾಗಿ ಆಹಾರ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ಗೆ ಮೊದಲ ಬಾರಿಗೆ ರಫ್ತು ಮಾಡಿದೆ. 12 ರಾಜ್ಯಗಳಲ್ಲಿ 1,600 ಹೆಚ್ಚು ರೈತರಿಂದ ರಾಜ್ಯದ ನವೋದ್ಯಮ ಸಂಸ್ಥೆಯೊಂದು ದ್ವಿದಳ ಧಾನ್ಯಗಳು, ಪಾರಂಪರಿಕ ಧಾನ್ಯಗಳು ಮತ್ತು ಜಿಐ ಟ್ಯಾಗ್ ಮಾಡಲಾದ ಸ್ಥಳೀಯ ಅಕ್ಕಿ ಪ್ರಭೇದಗಳು ಸೇರಿದಂತೆ 40 ಮೆಟ್ರಿಕ್ ಟನ್ ಸಾವಯವ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ರಾಜ್ಯದ ಅಫೆಡಾ ಮಾನ್ಯತೆ ಪಡೆದ ಪ್ಯಾಕ್ ಹೌಸ್ನಲ್ಲಿ ಸಂಸ್ಕರಿಸಿ ಆಂಧ್ರ ಹಾಗೂ ಕರ್ನಾಟಕದ ಬೇಗಂಪಲ್ಲಿ ಮಾವಿನ ಹಣ್ಣನ್ನು ಸಿಂಗಾಪುರಕ್ಕೆ ರಫ್ತು ಮಾಡಲಾಗಿದೆ. ಕೃಷಿ ಆಹಾರ ರಫ್ತು ವಲಯಕ್ಕೆ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ನವೋದ್ಯಮಗಳಿಗೆ ಬೆಂಬಲ ನೀಡುವ ಹಿನ್ನೆಲೆಯಲ್ಲಿ ಅಫೆಡಾ ಶೀಘ್ರದಲ್ಲೇ ಭಾರತಿ ಕಾರ್ಯಕ್ರಮದ ಮೂಲಕ ಮುಂದಿನ ಆವೃತ್ತಿಯನ್ನು ಪ್ರಾರಂಭಿಸಲಿದೆ ಎಂದು ತಿಳಿಸಿದೆ. ಡಿಜಿಟಲ್ ಬಂಧನ ಪ್ರಕರಣದಲ್ಲಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಆಪರೇಷನ್ ಚಕ್ರ 6 ಅಡಿಯಲ್ಲಿ ದೇಶಾದ್ಯಂತ ಇಂದು ದಾಳಿ ನಡೆಸಿದೆ. ಕರ್ನಾಟಕ, ಒಡಿಶಾ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ 16 ರಾಜ್ಯಗಳಲ್ಲಿ 80 ಹೆಚ್ಚು ಪ್ರದೇಶಗಳಲ್ಲಿ ಶೋಧ ನಡೆಸಿದೆ. ಡಿಜಿಟಲ್ ಸಾಧನಗಳು, ಮೊಬೈಲ್ ಫೋನ್ಗಳು ಮತ್ತು ಬ್ಯಾಂಕ್ ವಹಿವಾಟು ದಾಖಲೆಗಳು ಸೇರಿದಂತೆ ಹಲವು ವಸ್ತುಗಳನ್ನು ಸಿಬಿಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೂತನ ಆಯುಕ್ತರಾಗಿ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅನುಚೇತ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನೂತನ ಆಯುಕ್ತರಿಗೆ ಶುಭ ಕೋರಿದರು. ಅನುಚೇತ್ ಅವರಿಗೆ ವಾರ್ತಾ ಇಲಾಖೆಯ ಜೊತೆಗೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರ ಹೆಚ್ಚುವರಿ ಪ್ರಭಾರ ಹುದ್ದೆಯನ್ನು ನೀಡಿ ಸರ್ಕಾರ ಆದೇಶಿಸಿದೆ. 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಸೂಚಿಸಿದ್ದಾರೆ. ದೇಶವು ಪೋಲಿಯೋ ಮುಕ್ತವಾಗಿದ್ದರೂ ಸಹ ನೆರೆಹೊರೆಯ ದೇಶಗಳಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇದೇ ಭಾನುವಾರದಂದು ಕೋಲಾರ ಜಿಲ್ಲೆಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಜಿ ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು. ಅಂದು ಲಸಿಕೆಯಿಂದ ವಂಚಿತರಾಗುವ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಜಾಗೃತಿ ನಿಯಂತ್ರಣ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಒಟ್ಟು 196 ದೌರ್ಜನ್ಯ ಪ್ರಕರಣಗಳ ಪೈಕಿ 46 ಪ್ರಕರಣಗಳು ಬಿಡುಗಡೆಯಾಗಿದ್ದು 19 ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ. 83 ಪ್ರಕರಣಗಳು ವಿಲೇವಾರಿಯಾಗಿದ್ದು ಇನ್ನು 113 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿವೆ ಎಂದು ಮಾಹಿತಿ ನೀಡಿದ್ದಾರೆ. 2025-26 ಸಾಲಿನಲ್ಲಿ 73 ಹಾಗೂ 2026-27 ಸಾಲಿನಲ್ಲಿ 25 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ದೌರ್ಜನ್ಯ ಸಂತ್ರಸ್ತರಿಗೆ ಕಳೆದ ಸಾಲಿನಲ್ಲಿ ಒಟ್ಟು 1,28,00,000 ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಕಾರ್ಯಕ್ರಮ ಭಾವಯಾನ.
1: Thirty-five years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
3: Akashavani, Dharavada. ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.
4: ಮಾಯಾ ಮಾಯಾ,
5: ಆಹಾ ಹಾ ಮಂಜುಳಾ, ಬಾ ಬಾ ಒಳಗಿದ್ದೀನಿ.
4: ಆತಾತ್ ನೀನು, ಹೊರಗ್ ಬರ್ತೀನಿ, ಆರಾಮ್ ಸ್ವಲ್ಪ ಹೊತ್ ಕೂತ್ ಮಾತಾಡೋಣ ಇಬ್ರು ಅಂತ ಹೇಳುದ್ ಒಂದ್, ಒಳಗ್ ಸಂಸಾರ ಜಂಜಾಟದಾಗ ಕೂತಿ ಅಂದ್ರ ನಿನ್ ಯಾರ್ ಬಂದದ್ ಕಾಣಂಗಿಲ್ಲ ಕೇಳಂಗಿಲ್ಲ.
5: ಹಂಗ ಅನ್ಬೇಡ ಮಂಜುಳಾ, ನೋಡಿ ನಿಮ್ಮ ಮುಂದೆ ನಾನು ಪ್ರತ್ಯಕ್ಷ.
4: ಹೌದು ಪ್ರತ್ಯಕ್ಷ. ಅಲ್ಲೋಡು ಅಲ್ಲಿ ಇಣಕ್ಲಿಕತ್ತೀನಿ, ಅದೇನ ಅಲ್ಲಿ ಅಷ್ಟೊಂದು ಸಾಮಾನ ಅಲ್ಲಿಟ್ಟಿ ಇಲ್ಲೇನೋ ಮಾಡ್ಲಿಕತ್ತಿ, ಏನ್ ನಡೆಸಿಯರಿ ಏನಂತ?
5: ತಡಿವಾ ತಡಿವಾ, ಏನಂತ ಹೇಳಿ ಮಂಜುಳಾ, ಇದೊಂದ್ ಇರ್ತದ ಅದೊಂದ್ ಇರ್ತದ ಅಲ್ಲ, ಮನಿ ಸಂಸಾರ ಅಂದ್ಮೇಲೆ ನಿನಗೆ ನಾ ಎಲ್ಲ ಹೇಳಬೇಕಾಗಿದೇನು? ಇದೆಲ್ಲ ಇರೋದಲ್ಲ ಮನ್ಯಾಗ, ಇದೊಂದ್ ಕೆಲ್ಸ ಇರ್ತದ ಅದೊಂದ್ ಕೆಲ್ಸ ಇರ್ತದ, ಅದೊಂದ್ ಸ್ವಲ್ಪ ತಲೆ ಹಾಕೊಂಡಿರ್ತೀನಿ, ಇದೊಂದ್ ಸ್ವಲ್ಪ ತಲೆ ಹಾಕೊಂಡಿರ್ತೀನಿ, ಇದಾದ್ಮೇಲೆ ಅದ್ ಮಾಡು ಅದ್ ಮಾಡಲಿ, ಇದು ಒಟ್ಟ ಮುಗಿಯಂಗೆ ಇಲ್ಲ ನೋಡ ಕೈಯಾಗಿನ ಕೆಲ್ಸ.
4: ಅಲ್ಲ ಸಂಸಾರ ಜೀವನ ಕುಟುಂಬ ಅಂದ್ರೆ ಇದೆಲ್ಲ ಸಾಮಾನ್ಯವಾದದ್ದನ್ನ.
5: ಖರೆ ಅದ ಮಂಜುಳಾ, ಏನಂದ್ರ ಸಮಾಜದ ಒಂದು ಮುಖ್ಯ ಘಟಕ ಅಂತಂದ್ರ ಕುಟುಂಬ ನೋಡು. ನಾವು ಕುಟುಂಬ ಬಿಟ್ಟು ಹೆಂಗ್ ಬ್ಯಾರೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳು.
4: ಖಂಡಿತ, ಈ ಕುಟುಂಬ ಅಂದ್ರ ಕುಟುಂಬದಿಂದನ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿ ಆಗ್ತಾನ. ನಮ್ಮ ಕುಟುಂಬದೊಳಗ ನಾವ್ ಏನ್ ಕಲಿತೀವಿ, ಏನ್ ಪಾಲಿಸ್ತೀವಿ, ಯಾವ ಸಂಸ್ಕಾರಗಳಿಂದ ನಾವು ಹೊರಗೆ ಬರ್ತೀವಿ, ಇದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕ ಕಾರಣ ಆಗ್ತದ ನೋಡು.

0: ಮನೆ. ಕುಟುಂಬ ಅಂದ್ರೆ ಏನು? ಅದರದೇ ಆದ ಒಂದು ಡೆಫಿನೇಷನ್ ಇದ್ದೇ ಇರ್ತದಲ್ಲ ಮಂಜುಳಾ. ಈಗ ರಕ್ತ ಸಂಬಂಧ ಅಥವಾ ಮದುವೆ ಇವುಗಳಿಂದ ಒಂದು ಪರಸ್ಪರ ಸಂಬಂಧ ಹೊಂದಿ ಒಂದ ಸೂರಿನಡಿ ವಾಸಿಸುವಂತಹ ಒಂದಷ್ಟು ಜನರ ಸಮೂಹ, ಇದಕ್ಕ ಕುಟುಂಬ ಅಂತ ಹೇಳ್ತೀವಿ. ಆ ಕುಟುಂಬ ಅವಿಭಕ್ತನೂ ಆಗಿರಬಹುದು, ವಿಭಕ್ತನೂ ಆಗಿರಬಹುದು. ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೀವಿ.
1: ಹೌದು, ಒಂದು ಕಾಲಕ್ಕೆ ನೋಡು ಮಾಯ, ನೀ ಕೂಡು ಕುಟುಂಬ ಅಂದೆಲ್ಲ, ಆ ಪರಿಕಲ್ಪನೆ ಎಷ್ಟು ಚಂದ ಇತ್ತಲ್ಲೇ,
0: ಬಹಳ ಚಂದ.
1: ಮನೆ ತುಂಬಾ ಜನ,
0: ಅಜ್ಜ ಅಜ್ಜಿ, ಕಾಕ ಕಾಕು, ಮೌಷಿ ಮಾಮ, ಮಕ್ಕಳು ಅವರ ಮಕ್ಕಳು ಮೊಮ್ಮಕ್ಕಳು, ಹಿಂಗ ಇದು ಕೂಡು ಕುಟುಂಬ.
1: ಹೌದು, ಅಂದ್ರ ಆ ಸೂರಿನೊಳಗೆ ಇರೋರಿಗೆ ಒಂದು ಪ್ರಶ್ನೆಯಾಗಿನೇ ಕಾಡ್ತಿದ್ದಿಲ್ಲ, ಒಂದು ಸಮಸ್ಯೆಯಾಗಿನೇ ಇರ್ತಿದ್ದಿಲ್ಲ. ಯಾಕಂದ್ರ ಆ ಬರುವಂತ ಸಮಸ್ಯೆಗೆ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ, ಸಮಾಧಾನ ಮಾಡಲಿಕ್ಕೆ, ಸಾಂತ್ವನ ನೀಡಲಿಕ್ಕೆ ಎಷ್ಟು ಹಿರಿಯ ತಲೆಗಳು ಹಿರಿಯ ಕೈಗಳು ಇರ್ತಿದ್ವಲ್ಲ.
0: ಹಿಂಗಾಗಿ ಕುಟುಂಬ ಅನ್ನೋದು ಚೈಲ್ಡ್ ವೆಲ್ ಬೀಯಿಂಗ್ ಅಂದ್ರ ಮಕ್ಕಳ ಒಂದು ಸಮಗ್ರ ಬೆಳವಣಿಗೆಗೆ ನಾವು ಲಕ್ಷ್ಯ ಕೊಡಬೇಕು ಅಂತ. ಆದ್ರೆ ನೀ ಹೇಳಿದಿ ನೋಡು, ಆ ಅವಿಭಕ್ತ ಕುಟುಂಬದೊಳಗ ಅದ್ರ ಪ್ರಶ್ನೆನೇ ಇರ್ತಿದ್ದಿಲ್ಲ. ಒಬ್ರು ಇನ್ನೊಬ್ರು ಸಮಸ್ಯೆಯನ್ನ ನೋಡಿ ಬಿಡ್ತಿದ್ರು, ಅವು ಸಮಸ್ಯೆ ತಾನಾಗೆ ಪರಿಹಾರ ಕಂಡ್ಕೊಂಡ್ ಬಿಡ್ತಿದ್ವು.

0: ಆದ್ರ ಮಂಜುಳ, ಇವತ್ತ ನಾವು ಕುಟುಂಬದೊಳಗ ಮಕ್ಕಳಿಗೆ ಮೌಲ್ಯಗಳನ್ನ ತಿಳಿಸ್ಕೊಡ್ಬೇಕಾಗಿದೆ.
1: ಹೌದು, ಮತ್ತ ನೋಡ್ ಮಾಯ, ಈ ಕೂಡು ಕುಟುಂಬದ ಒಂದು ಕಲ್ಪನೆ ಏನಿತ್ತು ಸ್ವಲ್ಪ ದಿನದ ಹಿಂದಿತ್ತು, ಆಮೇಲೆ ನಮ್ಮ ಜೀವನ ಯಾವ ಊರಿನಲ್ಲದ, ಎಲ್ಲಿ ನಾವು ಜೀವನ ಮಾಡ್ಲಿಕ್ಕತ್ತೀವಿ ಅನ್ನೋದ್ರ ಮೇಲೆ ಈ ಕುಟುಂಬ ವ್ಯವಸ್ಥೆ ಇತ್ತು. ಇವತ್ತೇನಾಗಿದೆ ಹೇಳು, ಪುರುಷ ಮಹಿಳೆ ಸರಿಸಮವಾಗಿ ಕಲಿತಾರ, ಇಬ್ರು ಉದ್ಯೋಗ ನಿರತರಾಗ್ಯಾರ. ಹಂಗಿದ್ದಾಗ ನಾವು ನಗರೀಕರಣದತ್ತ ಹೆಚ್ಚು ಬಂದ್ಬಿಟ್ಟಿವಿ. ಇಲ್ಲಿ ನಿನಗ ಕೂಡು ಕುಟುಂಬಗಳ ಸಂಖ್ಯೆ ಸ್ವಲ್ಪ ಕಡಿಮೆ.
0: ಹೌದು,
1: ಇಲ್ಲಿ ನಾವು ನೀ ಹೇಳ್ದಂಗ ನ್ಯೂಕ್ಲಿಯರ್ ಫ್ಯಾಮಿಲಿ ಒಳಗ ಇರ್ತೀವಿ.
0: ಒಂದು ರೀತಿ ಒಳಗ ಕಾಲಕ್ಕೆ ತಕ್ಕಂಗ ಬದಲಾವಣೆ, ನಾವು ಅದಕ್ಕೆ ಹೊಂದ್ಕೊಂಡು ಹೋಗಬೇಕಾಗ್ತದಲ್ಲ ಮಂಜುಳ.
1: ಹೌದು, ಆದ್ರೆ ಒಂದು ಮುಖ್ಯ ವಿಷಯ ನೀ ಏನ್ ಮಾತಾಡಿದಿಲ್ಲಿ ಅಂದ್ರ, ನಮ್ದು ಕೂಡು ಕುಟುಂಬ ಇರ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ಲಿ, ಅಲ್ಲೇ ನಾವು ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸಬೇಕು ಅನ್ನೋದು. ಮೌಲ್ಯವನ್ನ ಪಡೆದಂತ ಮಕ್ಕಳು ಅವರ ಒಂದು ಬೆಳವಣಿಗೆ ಬೇರೆ ರೀತಿಯಲ್ಲೇ ಆಗ್ತದೆ. ಮೌಲ್ಯ ಗೊತ್ತಿಲ್ಲದಂತ ಮಕ್ಕಳು, ಸಂಸ್ಕಾರವನ್ನ ಅರಿಲಾರದಂತ ಮಕ್ಕಳು ಇವತ್ತು ಸಮಾಜ ಘಾತಕ ವ್ಯಕ್ತಿಗಳಾಗಿ ಮಾರ್ಪಡ್ಲಿಕ್ಕೆ.
0: ಹೌದು,
1: ಅಂದ್ರೆ ಇದಕ್ಕ ನಮ್ಮ ಕುಟುಂಬ ವ್ಯವಸ್ಥೆನೇ ಕಾರಣ.

0: ಸಮಾಜದೊಳಗ ನಮ್ಮ ಕುಟುಂಬ ಒಳ್ಳೆಯ ಮಕ್ಕಳನ್ನ ತಯಾರು ಮಾಡಿಕೊಟ್ರ ಅವರು ಸಮಾಜಕ್ಕೆ ಕೊಡುಗೆ ಅಂತಾನೆ ಹೇಳಬಹುದು. ಹಂಗಾಗಿ ನಾವು ಇದರ ಬಗ್ಗೆ ಲಕ್ಷ್ಯ ವಹಿಸಲಿಕ್ಕೇ ಬೇಕು. ಒಂದು ಜವಾಬ್ದಾರಿ, ಇನ್ನೊಂದು ಶಿಸ್ತು, ಇನ್ನೊಂದು ಹಿರಿಯರನ್ನ ಗೌರವಿಸುವಂತಹದ್ದು, ಮತ್ತ ಅದರ ಜೊತೆಗೆ
1: ಒಂದು ಸಹಾನುಭೂತಿ ಇರಬೇಕು ಅಂತ ಅಲ್ಲ ಮಾಯ. ಎಲ್ಲಕ್ಕಿಂತ ಮುಖ್ಯ ಇವತ್ತೇನಂದ್ರ ವ್ಯಕ್ತಿಗಳಿಗೆ ಪರಸ್ಪರ ಗೌರವ ಕೊಡಬೇಕು. ಅದರಲ್ಲೂ ಕೂಡ ಮಹಿಳೆಯರಿಗೆ ಒಂದು ಗೌರವ ಕೊಡುವ ಪದ್ಧತಿಯನ್ನ ನಾವು ಗಂಡು ಮಕ್ಕಳಿಗೆ ಚಿಕ್ಕವರಿದ್ದಾಗಲೇನೆ ಕಲಿಸಿಬಿಟ್ವಿ ಅಂದ್ರ ಇವತ್ತು ಸಮಾಜದ ಒಂದು ನೆಮ್ಮದಿಗೆ ಧಕ್ಕೆ ಆಗಿರುವಂತ ಈ ಅತ್ಯಾಚಾರ, ಬಲಾತ್ಕಾರ, ಒಂದು ಹೆರಾಸ್ಮೆಂಟ್, ಇವುಗಳೆಲ್ಲ ಕಡಿಮೆ ಆಗ್ತಾವ ನೋಡ್ರಿ.
0: ಅದಕ್ಕನ ಈ ಮಕ್ಕಳಿಗೆ ನಾವೇನು ಮೌಲ್ಯಗಳನ್ನ ಕೊಡ್ತೀವಲ್ಲ ಅದ್ರೊಳಗೆ ನಾವು ಬಹಳ ಜಾಗರೂಕರಾಗಿ ಇವನ್ನೆಲ್ಲಾ ಅಂಶಗಳನ್ನ ಕಲಿಸಬೇಕು ನೋಡ್. ಮುಖ್ಯವಾಗಿ ನಾವು ತಂದೆ ಅನ್ನೋ ಏನಿರ್ತಾನಲ್ಲ ಅವ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡಬೇಕು, ಹಿರಿಯರಿಗೆ ನಾವು ಗೌರವ ಕೊಡಬೇಕು. ಇದನ್ನೆಲ್ಲ ಕಲಿಸಿಕೊಟ್ಟಾಗ ತಾಯಿ ಅನ್ನಕ್ಕೆ ಜೊತೆಯಾಗಿ ನಿಂತಿರ್ತಾಳ. ತಾಯಿ ಕೂಡ ಯಾವಾಗ್ಲೂ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕನಸು ಕಾಣ್ತಿರ್ತಾಳ. ಮಕ್ಕಳಿಗೆ ನಾವು ಏನ್ ಕಲಿಸಬೇಕು, ಏನ್ ಮಾಡಬೇಕು. ಆಮೇಲೆ ಇನ್ನೊಂದು ಜವಾಬ್ದಾರಿ ಏನ್ ಗೊತ್ತನ, ಒಂದು ಭದ್ರತೆಯನ್ನು ಕೂಡ ನಾವು ಒದಗಿಸಬೇಕಾಗ್ತದೆ ಮಕ್ಕಳಿಗೆ. ಈ ನಿಟ್ಟಿನೊಳಗ ಅವರನ್ನ ಸಶಕ್ತರನ್ನಾಗಿ ಮಾಡಬೇಕಾಗ್ತದ ನೋಡ್ ಮಂಜುಳಾ.
1: ಹೌದು ಹೌದು. ಅಂದ್ರ ಇವತ್ತ ನಾವು ಮಕ್ಕಳನ್ನ ಕೆಲವು ವಯಸ್ಸಿನಲ್ಲಿ ಮಕ್ಕಳಾಗೇನೆ ನೋಡಬೇಕು, ಅವರಿಗೊಂದು ಜವಾಬ್ದಾರಿಯನ್ನ ಕೊಡಬೇಕು. ನಮ್ಮ ಸರಿಸಮವಾಗಿ ಅವ್ರನ್ನ ಕೂಡಿಸಿಕೊಂಡು ಒಂದು ಚರ್ಚೆಗಳಲ್ಲಿ ಪಾಲ್ಗೊಳ್ಳು ಹಂಗ್ ಮಾಡಬೇಕು. ಎಷ್ಟೋ ಸಂದರ್ಭದೊಳಗೆ ನಾನು ನೋಡ್ತಿರ್ತೀನಿ, ಏ ಮಾಯಾ ನೀ ಸಣ್ಣವಿದ್ದಿ ಹೋಗು ನಿನಗೇನ್ ತಿಳಿಯಂಗಿಲ್ಲ ಅಂತಿರ್ತೀವಿ. ನಿನಗೇನ್ ತಿಳಿತದ, ಹೋಗ್ ಹೋಗು ಏನ್ರಿ ಮನಿ ಕೆಲಸ ಮಾಡ್ಕೋ ಅಂತ ಹೆಣ್ಮಕ್ಳಿಗೆ ಗದರ್ತೀವಿ. ಹಂಗ್ ಮಾಡಬಾರದು. ಅವರನ್ನು ಕೂಡಿಸ್ಕೋಬೇಕು, ಅವರಿಗೆ ಆಗು ಹೋಗುಗಳ ಬಗ್ಗೆ ತಿಳುವಳಿಕೆ ಹೇಳಬೇಕು. ಒಂದು ಕುಟುಂಬದಲ್ಲಿ ಅವರು ಒಂದು ಸದಸ್ಯ ಅನ್ನೋದನ್ನ ನಾವು ಚಿಕ್ಕಂದಿನಿಂದಾಗ್ಲೇ ಮನವರಿಕೆ ಮಾಡಿಕೊಟ್ಟಾಗ ಅವರಿಗೆ ಒಂದು ಜವಾಬ್ದಾರಿ ಬೆಳೀತದ ಮಕ್ಕಳಲ್ಲಿ.
0: ಹೌದು, ಆ ಜವಾಬ್ದಾರಿ ಅನ್ನೋದನ್ನ ನಾವು ಬೆಳೆಸಲಿಕ್ಕೇ ಬೇಕು.

0: ತೆಗೆದಂದ್ರ ಮಂಜುಳ, ಒಂದು ಊರಿಂದ ಬೇರೆ ಕಡೆ ಹೋಗಿ ಶಿಕ್ಷಣ ಪಡೆಯುವಂತಹ ಒಂದು ಮನಸ್ಥಿತಿಯನ್ನ ಮಕ್ಕಳು ತಂದ್ಕೊಂಡಾವ. ಅಂದ್ರ ನನಗ್ ಬೇಕಾದನ್ನ ಓದ್ಬೇಕು, ನನ್ಗ ಯಾವ್ದ್ರೊಳಗ ಆಸಕ್ತಿ ಅದ ಅದ್ರೊಳಗ ಮುಂದುವರಿಯಬೇಕು ಅನ್ನೋದಂತದ್ದು. ಯಾಕಂದ್ರೆ ಈಗ ಸಾಕಷ್ಟು ಸೌಲಭ್ಯಗಳವ, ಅವಕಾಶಗಳವ, ಅವುಗಳನ್ನ ಉಪಯೋಗಿಸುವಂತಹ ಮನಸ್ಥಿತಿ ನಮ್ಮ ಮಕ್ಕಳಿಗದ. ಈ ಸಂದರ್ಭದೊಳಗ ನಮ್ಮ ಮಕ್ಕಳು ಹೊರಗು ಹೋಗುವಂತಹ ಸ್ಥಿತಿ ಒಳಗ ಅವರಿಗೆ ತಮ್ಮದೇ ಆದ ಭದ್ರತೆ ಅನ್ನೋದು ಒಂದು ಸ್ವಲ್ಪ ಕಾಳಜಿ ಇರ್ತದ. ಯಾವಾಗ್ಲೂ ನಾವು ಸೆಕ್ಯೂರ್ಡ್ ಇರಬೇಕು ಅಂದ್ರ ಅದಕ್ಕೆ ಬೇಕಾದಂತಹ ಒಂದು ತಯಾರಿ ಮಾಡ್ಕೋಬೇಕಾಗ್ತದ ಮಕ್ಕಳು. ನಾವೀಗ ಅಂತೀವ್ ನೋಡು, ಸಣ್ಣವರಿದ್ದಾಗಿಂದ ಸ್ಪೂನ್ ಫೀಡಿಂಗ್ ಮಾಡ್ಬಿಟ್ಟಾಳ ಅಕ್ಕಿ ಅಂತ. ಪ್ರೀತಿ ಕೊಡಬಾರದು ಅಂತಲ್ಲ, ನಾವು ಮಕ್ಕಳಿಗೆ ತುತ್ತು ಮಾಡಿ ಉಣಿಸೋಣ, ಅದರ ಜೊತೆಗೆ ಅವರು ತಮ್ಮ ಕಾಲ್ ಮೇಲೆ ತಾವು ನಿಲ್ಬೇಕು ಅನ್ನುವಂತಹ ಒಂದು ಶಕ್ತಿ ಅವರನ್ನ ಪಡ್ಕೋಬೇಕು.
1: ಹೌದು,
0: ಅದನ್ನ ನಾವು ಅವರಿಗೆ ಕೊಡಬೇಕು.
1: ಅದರಲ್ಲೂ ವಿಶೇಷವಾಗಿ ಮಾಯ ನಮ್ಮ ಕೇಳುಗರು ಅದರಲ್ಲೂ ಮಹಿಳೆಯರು ಏನ್ ಗಮನಿಸಬೇಕು ಅಂತಂದ್ರ, ಇವತ್ತ ಮನೆಗೆ ಒಂದ ಮಗು ಇರ್ತದ, ಕೊನೆಯ ತನಕನೂ ಅದನ್ನ ಹಿಂದಿಂದ ಹಿಂದಿಂದ ಹಿಂದಿಂದ ಅಡ್ಡಾಡೋದು. ದೊಡ್ಡವರಾಗಿ ಇಂಜಿನಿಯರಿಂಗ್ ಮೆಡಿಕಲ್ ಓದ್ತಿರ್ತಾರ, ಅವಾಗೂ ಕೈ ತುತ್ತು ಮಾಡಿ ತಿನ್ನಿಸೋದು. ಅಂದ್ರೆ ಆ ಮಕ್ಕಳಿಗೆ ಜೀವನವನ್ನ ಎದುರಿಸೋ ಕಲೆನೆ ಕಲಿಸಿರುವುದಿಲ್ಲ. ಯಾಕಂದ್ರೆ ಎಷ್ಟು ದಿನ ನಾವಿರ್ತೀವಿ, ಮಕ್ಕಳು ನಾಳೆ ಅವ್ರ ಬದುಕನ್ನ ಅವ್ರು ಕಟ್ಕೊಳ್ಬೇಕು, ಸಮಾಜವನ್ನ ಎದುರಿಸಬೇಕು, ಸಮಾಜದ ಜೊತೆಗೆ ಬದುಕಬೇಕು ಅಂತಂದಾಗ ಆ ಮಕ್ಕಳಿಗೆ ಒಂದು ನಾವು ನಂಬಿಕೆ ವಿಶ್ವಾಸವನ್ನ ಇಡಬೇಕು. ಅವ್ರಿಗೆ ನಾವು ಹಿಂದಿದ್ದೀವಿ, ನೀನು ಮುಂದುವರಿ ಅನ್ನೋ ಒಂದು ಮಾನಸಿಕ ಧೈರ್ಯವನ್ನ ನಾವು ತುಂಬಿದಾಗ ಆ ಮಕ್ಕಳು ಪರಿಪೂರ್ಣ ಪ್ರಜೆಗಳಾಗ್ತಾರೆ. ಅಂದ್ರ ಇಲ್ಲೇ ಕುಟುಂಬದ ಪಾತ್ರ ಬಹಳ ದೊಡ್ಡದು.
0: ಹೌದು, ಕುಟುಂಬದಿಂದ ಸಮಾಜ, ಸಮಾಜದಿಂದ ನಮ್ಮ ರಾಜ್ಯ, ರಾಜ್ಯದಿಂದ ರಾಷ್ಟ್ರ. ಹಿಂಗಾಗಿ ಒಂದು ರಾಷ್ಟ್ರದ ಉತ್ತಮ ನಿರ್ಮಾಣಕ್ಕಾಗಿ ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕಾಗ್ತದ. ನಾವು ಅವರಲ್ಲಿ ಮೌಲ್ಯಗಳನ್ನ ತುಂಬಬೇಕು, ಅವರಲ್ಲಿ ಶಿಸ್ತನ್ನ ಹೇಳಿಕೊಡ್ಬೇಕು, ಅವರಿಗೆ ಗೌರವ ಕೊಡಬೇಕು ನೀವು ಹಿರಿಯರಿಗೆ ಅನ್ನೋದನ್ನ ಪದೇ ಪದೇ ಹೇಳ್ಕೊಡ್ಬೇಕು. ಯಾವುದೇ ಸಂದರ್ಭ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಒಂದು ಶಕ್ತಿಯನ್ನ ನಾವು ನಮ್ಮ ಮಕ್ಕಳೊಳಗ ತುಂಬಬೇಕು.
1: ಹೌದು, ಮತ್ತೆ ಇನ್ನೊಂದು ಮುಖ್ಯ ಅಂದ್ರೆ ಮಾಯ, ಒಂದು ಕುಟುಂಬ ಅಂತಂದಾಗ ಅಲ್ಲಿ ಒಂದು ಸಕಾರಾತ್ಮಕ ಯೋಚನೆಗಳು, ಉತ್ತಮ ಹವ್ಯಾಸಗಳು ಇರಬೇಕು. ಈಗ ಯಾವ್ಯಾವ್ದೋ ಚಟಕ್ಕೆ ದಾಸರಾದಂತ ತಂದೆ ತಾಯಿ ಇದ್ರೆ ಅವರು ಮಕ್ಕಳಿಗೆ ಹೇಗೆ ಒಂದು ಬದುಕನ್ನು ಕೊಡ್ಲಿಕ್ಕೆ ಸಾಧ್ಯದ? ಹಂಗಾಗಿ ಚಟಗಳಿಂದ ಅವರು ದೂರ ಇರಬೇಕು, ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದಾಗ ಮಕ್ಕಳು ಸದೃಢ ನಾಗರಿಕರಾಗ್ತಾರ ಅಂತ ನಂಗೆ ಬಹಳ ನಂಬಿಕೆ ವಿಶ್ವಾಸ ಅದ. ನೋಡ್,
0: ನೀಯರೇ ಏನು ನಾನರೇ ಏನು, ನಮಗೆ ಕುಟುಂಬ ಅಂದ್ರೆ ನಮ್ಮ ಮಕ್ಕಳ ಬೆಳವಣಿಗೆ, ಅವರು ಸಮಾಜದ ಒಂದು ಉತ್ತಮ ವ್ಯಕ್ತಿ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಕನಸಲ್ಲೇನಾ ಮಂಜುಳಾ?
1: ಖಂಡಿತ.

0: ಭಾವಯಾನ ಮಾತುಗಳ ಅಲೆಯಲ್ಲಿ ಕವಿಯ ಗಾನ ಇದೇ ಭಾವಯಾನ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.
1: ಇದು ಆ

ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಕೇಳಿ ಹೊಸ ಹಾಡು. ಕೆಎಸ್ ಚಿತ್ರ ಮತ್ತು ಇಸಿ ಮಹಾರಾಜ ಅವರ ಸ್ವರಗಳಲ್ಲಿ ಕೇಳಿ 1990s ಚಿತ್ರದ ಗೀತೆಯನ್ನು.

0: ಇದುವರೆಗೂ ಹೊಸ ಹಾಡು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
3: Aatmiya kelugare, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 3:31 ತರಂಗಾಂತರ 392

ಪಾಯಿಂಟ್ 16 ಮೀಟರ್ ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ಪ್ರೀತಿಯ ನಮಸ್ಕಾರ.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು, ಇಲ್ಲವೇ 765 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:30 ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
0: ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿರಚಿತ ಈ ಗೀತೆಯನ್ನು ಹಾಡಿದ್ದಾರೆ S. ಜಾನಕಿ. 2 ಕನಸು ಚಿತ್ರದ ಗೀತೆ ಇದು.

0: ಶ್ರೋತೃ ಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲೀರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ.

0: ಆತ್ಮೀಯ ಕೇಳುಗರೇ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443415 ಹಾಗೂ 2443416 ಎಸ್ಟಿಡಿ ಸಂಖ್ಯೆ 0836.
2: ಸಿನಿಮಾ ಟಾಕಿ ಸಿನಿಮಾ ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

0: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
1: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
0: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
1: ಇದೇ ದಿನಾಂಕ 29ರಂದು ಸೋಮವಾರ

0: ಆತ್ಮೀಯ ರೈತ ಬಾಂಧವರೇ,
1: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14 244-344-15 ಹಾಗೂ 244-344-16 STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇ.
2: ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿಬರುತ್ತಿರುವ ಈ ಗೀತೆ ಭೂತಯ್ಯನ ಮಕ್ಕಳು ಚಿತ್ರದ್ದು.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: शुद्धता से भरा निर्मा शुद्ध नमक।
1: Are you constantly sneezing, have a blocked nose, or are suffering from allergy problems? Come, let's hear expert advice from city's renowned doctor.
2: Nano Dr. Mahantesh P. Gadag, General Medicine, Bayrulinda Madanarthidene. Bahalamandi allergy and no sanna samasya and the Bhavisuttare. Adru idu dinanitya, jivana annu bahalashtu prabhava madabodu. Mugina dattane athava block iruvudrinda nidre vyathayavagabodu. Ayasa mattu sustu anubhavisabodu. Talenu barabodu. Hagu kelasa athava odinalli gamana kendrikarisalu kashtavagabodu. Kelavage sariyagi usiraadalu agade chadapadisuvante anisabodu. Ee samasyegalu maru kanisi ಅವನು ನಿರ್ಲಕ್ಷಿಸಬೇಡಿ. ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯಿರಿ.
1: Issued in public interest by Dr. Reddy's Laboratories. This information is not a substitute for medical advice. Please consult your doctor. While prepared with care, Dr. Reddy's assumes no liability for its content.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕುಮಾರಿ ರಜಿಯಾ, ತಂದೆ ರಫೀಕ್, 6 ವರ್ಷದ ಈ ಬಾಲಕಿ ಹುಬ್ಬಳ್ಳಿಯ ಗಣೇಶಪೇಟೆಯಿಂದ ಕಾಣೆಯಾಗಿದ್ದಾರೆ. 2 ಫೋಟು 9 ಇಂಚು ಇರುತ್ತಾರೆ. ಉದ್ದನೆಯ ಮುಖ, ಉದ್ದ ಮೂಗು ಇರುತ್ತದೆ. ಇವರು ತೆಳ್ಳನೆ ಮೈಕಟ್ಟವು ಹೊಂದಿದ್ದು ಗೋಧಿ ಮೈಬಣ್ಣ ಹೊಂದಿರುತ್ತಾರೆ. 2 ಕಿವಿಗಳಲ್ಲಿ ಕಿವಿ ಓಲೆಗಳು ಇರುತ್ತವೆ. ಮನೆಯಿಂದ ಹೊರಡುವಾಗ ಕೆಂಪು ಬಣ್ಣದ ಚೂಡಿದಾರ್, ಕೆಂಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ತೆಲುಗು, ಹಿಂದಿ ಹಾಗೂ ಸ್ವಲ್ಪ ಕನ್ನಡ ಭಾಷೆಗಳನ್ನು ಮಾತನಾಡುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ 0836223354 ಕರೆ ಮಾಡಬೇಕೆಂದು ತಿಳಿಸಿದ್ದಾರೆ. ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ವೇಳೆ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: senior railway officials, where reforms aimed at making Indian railways the preferred mode of freight transport for various types of commodities were discussed. The meeting also highlighted that the success of recently developed specialized wagons for commodities such as cement and salt has demonstrated the importance of designing wagons in accordance with industry operational requirements. Prime Minister Narendra Modi will be on a state visit to Seychelles from 27th to 29th of this month to attend the global jubilee celebrations of the National Day of Seychelles as a guest of honour. Prime Minister last visited Seychelles in 2015. External Affairs Ministry said in a statement that a contingent of the Indian Defence Forces along with two Indian Navy ships will participate in the celebrations. During the visit, the Prime Minister will hold talks with the President of Seychelles, Dr. Patrick Hermini, and review the full spectrum of bilateral cooperation and exchange views on regional and international issues of mutual interest. India's newly appointed High Commissioner to Bangladesh, Dinesh Trivedi, formally assumed office today after presenting his credentials to Bangladeshi President Mohammad Shahabuddin at Bongo Bhavan in Dhaka. Following the credential presentation ceremony at the Presidential Palace, Trivedi visited the Indian Visa Application Centre IVAC in Dhaka to inspect its operations and interact with officials. Expressing satisfaction over the large number of applicants at the centre, the High Commissioner announced the resumption of normal visa operations for Bangladeshi citizens. He said applications for tourist visas will be accepted from the 28th of this month. Venezuela's acting president, Delcy Rodriguez, today said that 164 people have died, 971 others were injured after a pair of powerful quakes rocked the country. The acting president had said earlier that at least 32 people had died after last night's 7.2 and 7.5 magnitude earthquakes and that the toll was expected to rise. Prime Minister Narendra Modi today welcomed Amazon's record investment of $48 billion in India. Mr. Modi met the CEO of Amazon, Andy Jassy, in New Delhi. In a social media post, the Prime Minister said that the investment will create new opportunities for the youth. He added, it shows the growing interest across the world to invest in India. In the ICC Women's T20 World Cup, India will take on Bangladesh in Group A clash at the Emirates Old Trafford at Manchester today. The match is scheduled to begin at 7 p.m. Indian time. And that is the end of this news bulletin.
1: Akashavani Dharapada Karyakrama Vivarane Idiga
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
2: 9686860310 ಕರೆ ಮಾಡಿ ಫೋರ್ಟಿಸ್ ಹಾಸ್ಪಿಟಲ್ ಕನಿಂಗ್ಹ್ಯಾಮ್ ರೋಡ್
4: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು ಸ್ಥಳ ಯಶಸ್ವಿ ಎನ್ಕ್ಲೇವ್ ಕುಮಾರ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿ ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
5: 9448112323
4: ಅಥವಾ
5: 7353112323
4: ಸಾಲ ಸೌಲಭ್ಯ ಎಸ್ಬಿಐ ಕೆನರಾ ಬ್ಯಾಂಕ್ ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್ ಷರತ್ತುಗಳು ಅನ್ವಯ
1: ನಿಲಯದಿಂದ ಬಿತ್ತರವಾಗುವ ಈ ಸಂಜೆ ಹಾಗೂ ನಾಳೆಯ ಕಾರ್ಯಕ್ರಮ ವಿವರಣೆ ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ ಕೇಳುಗರೆ ಗಮನಿಸಿ ಈ ಸಂಜೆ 6:51 ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ನಲ್ಲಿ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ನಡುವೆ 2026 ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ನಡೆಯಲಿದ್ದು ವೀಕ್ಷಕ ವಿವರಣೆಯನ್ನ ಆಟದ ಮುಕ್ತಾಯದವರೆಗೆ ಮುಖ್ಯವಾಹಿನಿ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ ಈ ಸಂಜೆ 6:51 ಕೃಷಿರಂಗದಲ್ಲಿ ಕೃಷಿ ಕ್ಷೇತ್ರದ ಸವಾಲುಗಳು ಹಾಗೂ ತಂತ್ರೋಪಾಯಗಳು ಈ ಬಗ್ಗೆ

0: ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಡೀನ್, ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಜನಪದ ಸಂಗೀತದಲ್ಲಿ ಹುಬ್ಬಳ್ಳಿಯ ಬ್ಯಾಹಟ್ಟಿಯ ಸಕ್ಕುಬಾಯಿ ಮಡಿವಾಳಪ್ಪ ಬಡಿಗೇರ್ ಮತ ಸಂಘಗಳಿಂದ ಭಜನಾ ಪದ. 7:45 ಅನುರಾಧ ಧಾತೆ ಅವರು ಹಾಡಿದ ಮರಾಠಿ ಹಾಡುಗಳು. 8:00 ಯುವವಾಣಿಯಲ್ಲಿ ಹುಬ್ಬಳ್ಳಿಯ ನವನಗರದ ಸರ್ಕಾರಿ PU ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 ಸ್ಮೃತಿ ಪಟಲದಿಂದ ಖ್ಯಾತ ಕಾದಂಬರಿಕಾರರಾದ SL ಭೈರಪ್ಪ ಅವರೊಂದಿಗೆ ಸಂದರ್ಶನ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 10:00 ಕೇಶವಕುಮಾರ್ ಮಾಲ್ವಿ ಅವರಿಂದ ಸಂತೂರ್ ವಾದನ. 10:30 ಹಳೆಯ ಕನ್ನಡ ಚಿತ್ರ ಗೀತೆಗಳು. ಇನ್ನು ನಾಳೆ ಅಂದರೆ ಜೂನ್ 26, 2026 ಅಂದರೆ ಶುಕ್ರವಾರದಂದು ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 RM ಗೋಗೇರಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳು. 6:35 ಹಾಗೂ 8:15 ಸ್ವರಾಂಜಲಿ. ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವು ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ. ಪ್ರಸ್ತುತಿ ಮಾಯಾರಾಮನ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್. ಪ್ರಾಯೋಜಕರು KLS VDIT ಹಳಿಯಾಳ. 7:15 ದಿನಾಂಕ 28 ಆಯೋಜಿಸಲಾದ ಪಲ್ಸ್ ಪೋಲಿಯೋ ಅಭಿಯಾನ ಹಾಗೂ ಮಳೆಗಾಲದಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ ಕುರಿತಂತೆ ಧಾರವಾಡ ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಪರಶುರಾಮ್ FK ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 8:30 ಭಜನ್ ಸೋಪೂರಿ ಅವರ ಸಂತೂರ್ ವಾದನ. 9:05 ಗಾಂಧಿ ಸ್ಮೃತಿ. 9:15 ಅರ್ಪಣ ಭಕ್ತಿಗೀತೆಗಳ ಕಾರ್ಯಕ್ರಮ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು. 10:45 ಜನಪದ ಸಂಗೀತದಲ್ಲಿ ಬಾಗಲಕೋಟೆ ತಾಲೂಕಿನ ಜಿಲ್ಲೆಯ ಬಿಳ್ಗಿ ತಾಲೂಕಿನ ಯಂಕಪ್ಪ ಧರಿಯಪ್ಪ ವಸಂತ್ರಿ ಮತ್ತು ತಂಡದವರಿಂದ ನಗಾರಿ ನೌಬತ್ ವಾದನ. ಬೆಳವಡಿಯ ಜೀವನ ವೀರಪ್ಪ ಕಮ್ಮಾರ್ ಮತ್ತು ತಂಡದವರಿಂದ ಭಜನಾ ಪದ. ಅಥಣಿ ತಾಲೂಕಿನ ಕೊಕಟೂರಿನ ಉಮವ್ವ ಭೀಮವ್ವ ಮಾದರ್ ಮತ್ತು ತಂಡದವರಿಂದ ಸಂಪ್ರದಾಯದ ಪದ. 11:00 ಹಿಂದಿ ಚಿತ್ರಗೀತೆಗಳು. 11:30 ಪಂಡಿತ್ ಪ್ರಭಾಕರ್ ಕಾರ್ಯಕರ್ ಅವರ ಗಾಯನವಿದೆ. ಈಗೊಂದು ವಾಣಿಜ್ಯ ಪ್ರಕಟಣೆಯೊಂದನ್ನು ಆಲಿಸೋಣ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ KG ಕವಿತಾ. ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ SS ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ PM ಫಸಲ್ ಬೀಮಾ ಯೋಜನೆಯ ಮಾಹಿತಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು. 11:20 ಬಾಗಲಕೋಟೆ ತಾಲೂಕಿನ ನವನಗರದ ವೆಂಕಪ್ಪ ಅಂಬಾಜಿ ಸುಕ್ತೇಕರ್ ಮತ್ತು ತಂಡದವರಿಂದ ಗೊಂದಲಿಪದ. 2:40 ಹೊಸ

ಕನ್ನಡ ಚಿತ್ರಗೀತೆಗಳು ಇನ್ನು ಸಂಜೆಯಲ್ಲಿ ಕೇಳುಗರೆ ಗಮನಿಸಿ, ನಾಳೆ ಸಂಜೆ 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮಾತನಾಡುವ ವಿಷಯ ತಂಬಾಕು ವ್ಯಸನದ ನಿವಾರಣೆ ಕೇಂದ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಬೆಂಗಳೂರಿನ ನಿಮಾನ್ಸ್ ಮನೋವೈದ್ಯರು ಹಾಗೂ ಪ್ರಾಧ್ಯಾಪಕರು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವುದು. 6:30 ಅವಲೋಕನ, 6:51 ಕೃಷಿರಂಗದಲ್ಲಿ ಗ್ರಾಮಲಕ್ಷ್ಮಿ. ಜನಪದ ಸಂಗೀತದಲ್ಲಿ ಜಮಖಂಡಿ ತಾಲೂಕಿನ ಆಮಸಿದ್ದ ಸೋಮಲಿಂಗ ಪೂಜೇರಿ ಮತ್ತು ತಂಡದವರಿಂದ ಡೊಳ್ಳಿನ ಪದ,

0: ತಂಡದವರಿಂದ ಸಂಪ್ರದಾಯ ವಾದನ, ನಂತರ ಶಾಂತಮ್ಮ ಬಿ ಗೌಡರ್ ಮತ್ತು ಸಂಘಗಳಿಂದ ಸಂಪ್ರದಾಯದ ಪದ. 10:30 ಹೆಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಆಲಿಸಿದಿರಿ ಆಕಾಶವಾಣಿ ಧಾರವಾಡ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: Akashavani, Dharavada. 6:20 ಆಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಕೇಳುವಿರಿ.

0: ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಕೃಷಿ ಇಲಾಖೆಯು ಶಿಫಾರಸು ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮತ್ತು ಪಂಚಾಯಿತಿ ಸೃಜಿಸಿರುವ ಎಲ್ಲಾ ಸರ್ಕಾರಿ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟ ಸೂಚನೆ ನೀಡಿದ್ದು, ಈ ಕುರಿತು ಪ್ರಕ್ರಿಯೆಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟನಲ್ಲಿ ಕ್ರಮ ವಹಿಸಲಾಗುತ್ತಿದ್ದು, ಕಳೆದ ಆರ್ಥಿಕ ವರ್ಷ ಜಿಲ್ಲೆಯಲ್ಲಿ 24 ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಯಲಾಗಿದೆ. 4 ಪ್ರಕರಣಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. 2025-26 ಸಾಲಿನಲ್ಲಿ 70 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಜಿಲ್ಲೆಯಾದ್ಯಂತ 8,274 ಶಿಬಿರಾರ್ಥಿಗಳ ಒಳಗೊಂಡು 79 ಅರಿವು ಕಾರ್ಯಕ್ರಮ ಹಾಗೂ 12 ತರಬೇತಿ ಕಾರ್ಯಕ್ರಮ ನಡೆಸಲಾಗಿದೆ. ಪಾಲಕರನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಶಿಕ್ಷಣ, ಆರೋಗ್ಯಕ್ಕಾಗಿ ಪ್ರತಿ ಮಾಹೆ 2,000 ರೂಪಾಯಿ ವಿಶೇಷ ಪಾಲನಾ ಸಹಾಯಧನವಾಗಿ 130 ಮಕ್ಕಳಿಗೆ 31,20,000 ರೂಪಾಯಿ ಡಿಬಿಟಿ ಮುಖಾಂತರ ಪಾವತಿಸಲಾಗಿದೆ. ಜಿಲ್ಲೆಯಲ್ಲಿ ಬಾಲನ್ಯಾಯ ನಿಧಿ ಯೋಜನೆಯಡಿ 45 ಫಲಾನುಭವಿಗಳಿಗೆ ಒಟ್ಟು 2.95 ಲಕ್ಷ ರೂಪಾಯಿ ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ಜೂನ್ 27 ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನದಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನವು ಜೂನ್ 28 ಜುಲೈ 1 ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಿದೆ. ಅಭಿಯಾನದಲ್ಲಿ 5 ವರ್ಷದೊಳಗಿನ ಮಕ್ಕಳನ್ನು ಹೊಂದಿರುವ ಪಾಲಕರು ಪಲ್ಸ್ ಪೋಲಿಯೋ ಹಾಕಿಸುವುದನ್ನು ಮರೆಯಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಇದುವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿ ಶ್ರೀಕಾಂತ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಇದೀಗ
2: ಆಕಾಶವಾಣಿ ಧಾರವಾಡ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
6: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೇಳುವರೆ ಗಮನಿಸಿ, ಈ ಸಂಜೆ 6:51 ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ನಲ್ಲಿ ಹಳೆಯ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ 2026 ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯು ನಡೆಯಲಿದ್ದು, ವೀಕ್ಷಕ ವಿವರಣೆಯನ್ನ ಆಟದ ಮುಕ್ತಾಯದವರೆಗೆ ಮುಖ್ಯವಾಹಿನಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. 6:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ದರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಇವತ್ತು ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ಏನು ಪ್ರತಿಪಾದನೆ ಮಾಡಿದ್ದಾರೆ, ನಾವು ಈ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಹೂಳು ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಇವತ್ತು ನಾವು ಬಂದಿದ್ದೇವೆ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟುಗಳಲ್ಲಿ 15%

0: ಗಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ ಮೂರು ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ ಗೋದಾವರಿ ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸಂಭವನೀಯ ಪ್ರಕೃತಿ ವಿಕೋಪಗಳು ಹಾಗೂ ಸೂಪರ್ ಎಲ್ ನೀನೋ ಪರಿಣಾಮದಿಂದ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈವರೆಗೆ ಕೈಗೊಂಡಿರುವ ಅಗತ್ಯ ಕ್ರಮಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಸಂಭವನೀಯ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರಿನ ಲಭ್ಯತೆ, ಜಾನುವಾರುಗಳಿಗೆ ಮೇವು, ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಕಾರ್ಯಯೋಜನೆಗಳನ್ನು ಸಿದ್ದಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲು ತ್ವರಿತಗತಿಯಲ್ಲಿ ಅನುಮತಿ ನೀಡಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು. ಅಗತ್ಯವಾಗಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದ 122 ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು 139 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 789 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದ್ದು 669 ಹಳ್ಳಿಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಹಾರ ಘೋಷಿಸಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಡಿಯಲ್ಲಿ ತೋತಾಪುರಿ ಮಾವಿಗೆ ಕ್ವಿಂಟಾಲ್ಗೆ 1,750 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲು ಅನುಮೋದನೆ ನೀಡಿದೆ. ಈ ಘೋಷಣೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಪುರಸ್ಕರಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ರಾಜ್ಯದಲ್ಲಿ 1.30 ಲಕ್ಷ ಮೆಟ್ರಿಕ್ ಟನ್ ತೋತಾಪುರಿ ತಳಿಯ ಮಾವನ್ನು ಖರೀದಿಸಲು ಅನುಮತಿ ನೀಡಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರಹ್ಲಾದ್ ಜೋಶಿ, ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಮಾವು ಬೆಳೆಗಾರರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಬೆಳೆಗಾರರ ಪರವಾಗಿ ಪ್ರಧಾನಿ ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿವಾದ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಇದೇ 27ರಂದು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದು ಅಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರ ಅಹವಾಲು ಆಲಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವಿಬ್ಬರು ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಸಾಧ್ಯ ಎಂದು ಭಾವಿಸಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ರಾಜ್ಯದ ಆರ್ಥಿಕ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಅವುಗಳ ಸಮಸ್ಯೆ ಬಗೆಹರಿಸಲು ಸರ್ಕಾರ ಬದ್ದವಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಹಮ್ಮಿಕೊಂಡಿದ್ದ ಇ ಖಾತಾ ಮತ್ತು ನಗರ ಅಭಿವೃದ್ದಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿರುವುದು ಎಂಎಸ್ಎಂಇ ವಲಯವಾಗಿದ್ದು ಯಾವುದೇ ಸರ್ಕಾರ ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನ್ ಸಿಸ್ಟಮ್ಸ್ ಕ್ಯಾಪ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ನೇತ್ರ ಯುದ್ದ ವಿಮಾನದ ನಿಯಂತ್ರಣ

0: ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಿಸಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ದ ವಿಮಾನವು ಎಲ್ಲಾ ಅಭಿವೃದ್ದಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ದಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದ್ದಾರೆ.
1: And the scientific community of our nation, a partnership towards fulfilling India's quest for Atmanirbharta. And from the very inception of the program, Indian Air Force was not just a customer waiting for a delivery of the product, but it was an active partner in design, development, integration, testing and operationalization. DRDO, CABS in particular, and I have worked hand in hand in defining the operational requirements, participating in developmental and user trials, conducting continuous evaluation and providing timely and constructive feedback.
0: ದಾವಣಗೆರೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಿದ್ದ ಶಂಕಿತ ಭಯೋತ್ಪಾದಕ ಉತ್ತರ ಪ್ರದೇಶ ಮೂಲದ ಸುಹೇಲ್ನನ್ನು ದಾವಣಗೆರೆ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ನೇರವಾಗಿ ಪಾಕಿಸ್ತಾನದಲ್ಲಿರುವ ಕೆಲವು ಹ್ಯಾಂಡ್ಲರ್ಗಳು ಹಾಗೂ ಶಂಕಾಸ್ಪದ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಜಾಲತಾಣ ಹಾಗೂ ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿರುವುದು ದೃಢಪಟ್ಟಿದೆ. ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿರುವ ನ್ಯಾಯಾಲಯವು 10 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ನೀಡಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ದರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
2: ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಆಕಾಶವಾಣಿ ಧಾರವಾಡ.

0: ಆತ್ಮೀಯ ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ.
1: ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದ ಸವಾಲುಗಳು, ಅವಕಾಶಗಳು ಹಾಗೂ ತಂತ್ರೋಪಾಯಗಳು ಈ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ ಡಾಕ್ಟರ್ ಚಿದಾನಂದ್ ಪಿ ಮನ್ಸೂರ್, ವಿಶ್ರಾಂತ ಡೀನ್ ಹಾಗೂ ಸದಸ್ಯರು, ವ್ಯವಸ್ಥಾಪನಾ ಮಂಡಳಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಸಂದರ್ಶಕರು ಶರಣಬಸವ ಚೋಳಿನ್.
2: ಆತ್ಮೀಯ ರೈತ ಬಾಂಧವರೇ ಸ್ವಾಗತ. ರೈತ ಬಾಂಧವರೇ, ರೈತರು ದೇಶದ ಬೆನ್ನೆಲುಬು. ಆದರೆ ಇವತ್ತು ರೈತರ ಒಂದು ಸ್ಥಿತಿಗತಿಗಳು ಸಾಕಷ್ಟು ಸಣ್ಣ ಸಣ್ಣ ರೈತರ ಸ್ಥಿತಿಗತಿ ಅಯೋಮಯವಾಗಿದೆ. ಖರ್ಚು ಬಹಳ, ಬರೋ ಒಂದು ವರಮಾನ ಬಹಳ ಕಡಿಮೆ ಆಗ್ತದೆ. ಆ ನಿಟ್ಟಿನೊಳಗೆ ಸಾಕಷ್ಟು ಸವಾಲುಗಳು ಈಗಿನ ಕಾಲದಾಗದ. ನಾವು ಸಮಗ್ರವಾಗಿ ಒಂದು ಉತ್ತಮ ಒಂದು ಕೃಷಿ ಮಾಡಬೇಕು ಅಂದರೆ ವೈಜ್ಞಾನಿಕವಾಗಿ ನಾವು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡು ಮಾಡಬೇಕು. ಇವತ್ತು ನಮ್ಮ ಕೃಷಿಕರು ಸಾಕಷ್ಟು ಮಾಹಿತಿಯನ್ನು ಹೊಂದಿಲ್ಲ. ನಾವೇನು ಹೇಳ್ತೀವಿ ಅಂದರೆ ಅದಕ್ಕೆ ಕೃಷಿ ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ. ಇವತ್ತು ಯಾವ ರೀತಿ ಕೃಷಿ ಮಾಡಿದರೆ ನಮ್ಗೆ ಲಾಭದಾಯಕ ಆಗ್ತದೆ ಅನ್ನೋದು ಭಾಳ ಮುಖ್ಯ. ಯಾವ ರೀತಿ ನಮ್ಮ ಒಂದು ಇಳುವರಿ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ, ಅವಾಗ ಮಾತ್ರ ಲಾಭ ಆಗುತ್ತೆ ಅನ್ನೋದು ನಮ್ಮ ತಿಳುವಳಿಕೆ ಇಲ್ಲದೆ ಹೋದರೆ ನಮ್ಗೆ ಹೀಗೆ ನಾವು ವರ್ಷನೂ ಇದೇ ರೀತಿ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಇವತ್ತು ನಮ್ಮ ಜೊತೆಗೆ ಒಬ್ಬ ಹಿರಿಯ ಕೃಷಿ ವಿಜ್ಞಾನಿ, ಬೇಸಾಯಶಾಸ್ತ್ರ ವಿಭಾಗದೊಳಗೆ ಒಂದು ಪರಿಣಿತರು, ಹಾಗೆಯೇ ದ್ವಿದಳ ಧಾನ್ಯ ಕಡಲೆಯೊಳಗೆ ಅವರು ಸಾಕಷ್ಟು ಅಭ್ಯಾಸ ಮಾಡಿದಂಥವರು, ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರು. ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿ 37 ವರ್ಷಗಳ ಸುದೀರ್ಘ ಅನುಭವ ಅವರಿಗಿದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ತೋಟಗಾರಿಕೆ ವಿಶ್ವವಿದ್ಯಾಲಯ ಧಾರವಾಡ, ICR ರಿಸರ್ಚ್ ಸೆಂಟರ್ಗಳು ಕೂಡ ವಿಜ್ಞಾನಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಸಾಕಷ್ಟು ಸಂಸ್ಥೆಗಳಲ್ಲೂ ಕೂಡ ವ್ಯಾಪಕ ಅನುಭವವನ್ನು ಹೊಂದಿರುವಂಥ ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರು ಆಡಳಿತ ಇರ್ಬೋದು, ವಿಸ್ತರಣೆ ಇರ್ಬೋದು, ಸಂಶೋಧನೆ ಇರ್ಬೋದು, ಬೋಧನೆ ಇರ್ಬೋದು, ಎಲ್ಲ ವಿಭಾಗಗಳಲ್ಲೂ ಕೂಡ ಅಚ್ಚುಕಟ್ಟಾಗಿ ಕರ್ತವ್ಯ ನಿರ್ವಹಿಸಿ ಭಾಳ ಸಂತೃಪ್ತದಾಯಕವಾಗಿ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಇವತ್ತು ಜನಜನಿತವಾಗಿರುವಂಥ ಪ್ರಾಧ್ಯಾಪಕರು ಅಂಥೇಳಿ ಹೆಸರು ಗಳಿಸಿದಂಥವರು, ರೈತ ಬಾಂಧವರ ಜೊತೆಗೂ ಕೂಡ ಭಾಳ ಅತ್ಯುತ್ತಮವಾಗಿ ಸಂಬಂಧ ಇಟ್ಟುಕೊಂಡಂಥವ್ರು, ಅವರಿಗೆ ಮಾರ್ಗದರ್ಶನ ಮಾಡಿದಂಥವ್ರು. ಇವತ್ತು ಸಮಗ್ರ ಕೃಷಿ ಅಂದರೆ ಸಮಗ್ರವಾಗಿ ಕೃಷಿಯಲ್ಲಿ ಏನು ಬದಲಾವಣೆ ಆಗಬೇಕು, ವಿಶೇಷವಾಗಿ ಮಣ್ಣಿನ ಒಂದು ನಿರ್ವಹಣೆ ಮಾಡೋದು ಹೇಗೆ. ಒಂದು ಈಗ ನಾವು ಅಂತೀವಿ ನೈಸರ್ಗಿಕ ಕೃಷಿ ಒಳ್ಳೆಯದಂತೀವಿ, ಸಾವಯವ ಕೃಷಿ ಒಳ್ಳೆಯದಂತೀವಿ, ರಾಸಾಯನಿಕ ಕೃಷಿನೂ ಮಾಡ್ಬೋದಂತೀವಿ. ಆದರೆ ಯಾವುದು ನಮಗೆ ಸಮಗ್ರವಾಗಿ ನಾವು ಅರ್ಥ ಮಾಡಿಕೊಂಡು ಯಾವ್ದು ಮಾಡಿದರೆ ನಮಗೆ ಲಾಭ ಮತ್ತು ಯಾವ್ದು ಮಾಡಿದರೆ ನಮಗೆ ಕ್ಷೇಮಕರ, ಇವೆಲ್ಲ ವಿಚಾರ ಮಾಡಿದರೆ ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರು ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡ್ತಾರೆ. ಹಸಿರು ಕ್ರಾಂತಿಯ ನಂತರ ರಾಸಾಯನಿಕ ಒಂದು ಕೃಷಿಯಿಂದ ಆಗಿರುವಂಥ ದುಷ್ಪರಿಣಾಮಗಳ ಬಗ್ಗೆ ಕೂಡ ನಮ್ಗೆ ಗೊತ್ತಿದೆ. ಅವೆಲ್ಲ ಕುರಿತಂತೆ ಇವತ್ತು ವಿಸ್ತೃತವಾಗಿ ನಾವು ಚರ್ಚೆ ಮಾಡೋಣ. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರೇ, ಒಬ್ಬ ಹಿರಿಯ ವಿಜ್ಞಾನಿ ಮತ್ತು ಯಶಸ್ವಿ ಒಬ್ಬ ಪ್ರೊಫೆಸರ್ ಮತ್ತು ಹಾಗೆಯೇ ಒಳ್ಳೆಯ ಆಡಳಿತಗಾರರು, ಜನಪದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ತಾವು ಸಂಶೋಧನೆಗೆ ಮಾರ್ಗದರ್ಶನ ಮಾಡಿದ್ರು ಅಂದರೆ ಆಟ ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಹಾಗೆ ನಮ್ಮ ಚಿದಾನಂದ ಮನ್ಸೂರ್ ಅವರು ಕೈಯಾಡಿಸಿದ ಕ್ಷೇತ್ರವಿಲ್ಲ ಅಂತ ಹೇಳ್ಬೋದು. ನಿಮಗೆ ಅಭಿನಂದನೆಗಳು ಸರ್. ಮೊದಲನೇದಾಗಿ
3: ಧನ್ಯವಾದ.
2: ನಿಮ್ಮ ಒಂದು ಹಿರಿಯ ಒಂದು ವ್ಯಾಪಕ ಅನುಭವ ಏನಿದೆಲ್ಲ ಅದು ನಮಗೆ ನಿಜವಾಗಿ ಕೂಡ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ರೈತ ಬಾಂಧವರಿಗೆ ನೀವು ಸಾಕಷ್ಟು ಮಾರ್ಗದರ್ಶನ ಮಾಡಿರಿ. ಸದ್ಯದ ರೈತ ಬಾಂಧವರ ಒಂದು ಸ್ಥಿತಿಗತಿಗಳ ಬಗ್ಗೆ, ಉತ್ತರ ಕರ್ನಾಟಕದ ನಮ್ಮ ರೈತರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರೇ?
3: ನೋಡಿ, ಕೃಷಿ ಕ್ಷೇತ್ರ ಇವತ್ತು ಬಹಳಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಆಲೋಚನೆ ಮಾಡಬೇಕಾಗಿರುವಂಥ ಕ್ಷೇತ್ರ ಆಗಿದೆ. ಅದರಲ್ಲಿ ವಿಶೇಷವಾಗಿ ಭಾರತದಂಥ ವೈಶಿಷ್ಟ್ಯಪೂರ್ಣವಾದಂಥ ದೇಶ, ನಾನು ಇಲ್ಲಿ ವೈಶಿಷ್ಟ್ಯಪೂರ್ಣ ಅಂತ ಯಾಕಂತೀನಿ ಅಂದರೆ, ಜಗತ್ತಿನೊಳಗೆ ಗುರುತಿಸಲ್ಪಟ್ಟಂಥ 68 ಮಣ್ಣಿನ ನಮೂನೆ ಇದಾವಲ್ಲ, ಅದರಲ್ಲಿ 45 ಮಣ್ಣಿನ ನಮೂನೆ ನಮ್ಮ ದೇಶದಲ್ಲಿದ್ದಾವೆ. ಹಾಗೆಯೇ ಪ್ರಮುಖವಾದಂಥ 15 ವಾಯುಗುಣ ಪ್ರದೇಶಗಳು ಅಂತ ಏನು ಜಗತ್ತಿನಲ್ಲಿ ಐಡೆಂಟಿಫೈ ಮಾಡಿದೆ, ಅವು 15 ಕೂಡ ನಮ್ಮ ದೇಶದಲ್ಲಿದ್ದಾವೆ. ಕೇವಲ 2.56% ಅಷ್ಟು ಕ್ಷೇತ್ರ ಜಾಗತಿಕವಾಗಿ ನಮ್ಮದಿದೆ. 4% ನೀರು ನಮ್ಮ ದೇಶಕ್ಕಿದೆ. 18% ಜನಸಂಖ್ಯೆ ನಮ್ಮದು. ಆಮೇಲೆ ದೇಶದ 88% ಏರಿಯಾ ಸಾಗುವಳಿ ಏರಿಯಾ ಉಷ್ಣವಲಯದಲ್ಲಿ ಬರ್ತದೆ. 10% ಸಮಶೀತೋಷ್ಣವಲಯದಲ್ಲಿ ಬರ್ತದೆ. ಸ್ವಲ್ಪ ಉಳಿದದ್ದು 2% ಶೀತ ವಲಯದಲ್ಲಿ ಬರ್ತದೆ. ಈ ಹಿನ್ನೆಲೆಯೊಳಗೆ ನಮ್ಮ ದೇಶದ ಕೃಷಿ ಬಗ್ಗೆ ನಾವು ಭಾಳ ಜಾಗರೂಕರಾಗಿದ್ದಷ್ಟು ನಮಗೆ ಲಾಭ ಹೆಚ್ಚು ಅಂತ. ವಿಶೇಷವಾಗಿ ಭಾರತದ ಕೃಷಿಯಲ್ಲಿ ಭಾಳ ಎರಡರು ತೊಡರು ಬರೋದಂದ್ರೇ ಸಾಗುವಳಿಯ ಗಾತ್ರ. 86% ರೈತರ ಸಾಗುವಳಿ ಕ್ಷೇತ್ರ 1 ಹೆಕ್ಟರ್ಗಿಂತ ಕಡಿಮೆ ಇದೆ. ಏನೇ ಹೊಸದು ಮಾಡೋಕ್ಕೆ ಹೋದರೆ ಅಲ್ಲಿ ಮೈಮೇಲೆ ಬರ್ತದೆ. ವೈಜ್ಞಾನಿಕವಾಗಿ ಅವರು ಮಷೀನ್ ಉಪಯೋಗ ಮಾಡೋಕ್ಕಾಗೋದಿಲ್ಲ, ಹೊಸ ವಿಚಾರ ಜಾರಿ ಮಾಡೋಕ್ಕೆ ಹೋದರೆ ಆರ್ಥಿಕವಾಗಿ ಅವರಿಗೆ ಅಷ್ಟು ಲಾಭ ಆಗೋದಿಲ್ಲ. ಈ ಹಿನ್ನೆಲೆಯೊಳಗೆ ನಾವು ಬಹಳ ಜಾಗ್ರತೆಯಿಂದ ಯಾವ ರೈತರು ಯಾವ ಕೃಷಿ ಮಾಡಿದರೆ ಅನುಕೂಲ, ಈಗ ಅತ್ಯಂತ ಚಿಕ್ಕ ರೈತರು ಅಂತ ಹೇಳ್ತೇವೆ, ಮಾರ್ಜಿನಲ್ ಫಾರ್ಮರ್ಸ್, ಅವರಿಗೆ ಸಂಪನ್ಮೂಲಗಳ ಕೊರತೆ ಇರ್ತದೆ, ಅವರ ಜಮೀನಿನ ಗಾತ್ರ ತುಂಬ ಕಡಿಮೆ. ನಾನು ಈಗ ಹೇಳಿದ್ನಲ್ಲ, 86% ರೈತರಿಗೆ

0: ಒಂದು ಹೆಕ್ಟರ್ಕ್ಕಿಂತ ಕಡಿಮೆ ಜಮೀನು ಇರ್ತದನ್ನೆಲ್ಲ, ಈ 86% ರೈತರ ಹತ್ರ ಇರೋ ಜಮೀನು ನಮ್ಮ ಸಾಗುವಳಿ ಕ್ಷೇತ್ರದ ಕೇವಲ 47%. ಅಂದರೆ ನಮ್ಮ ರೈತರು ತಮಗಿರುವಂಥ ವ್ಯಾಪಕ ಅನುಭವ, ಹೊಸ ವಿಚಾರ, ತಮ್ಮ ಹಿಡುವಳಿಗೆ ಅನುಸಾರವಾಗಿ ಯಾವುದವರಿಗೆ ಅನುಕೂಲ ಅನ್ನೋದನ್ನು ವಿಶ್ವವಿದ್ಯಾಲಯ, ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಹಾಗೇನೆ ಖಾಸಗಿ NGOs ಅಂತ ಏನು ಹೇಳ್ತೀವಿ, ಅವರು ಕೂಡ ಮನವರಿಕೆ ಮಾಡಿಕೊಟ್ಟು ಪ್ರಾತ್ಯಕ್ಷಿಕ ರೂಪದಲ್ಲಿ ಅವರಿಗೆ ಮನಗಾಣಿಸಿದಾಗ ಮಾತ್ರ ಅವರು ತಮ್ಮ ಒಂದು ಕೃಷಿಯನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಅಂತ ನಾನೊಂದು 36 ವರ್ಷ 3 ತಿಂಗಳ ಅನುಭವದಿಂದ ನಾನು ಕಂಡುಕೊಂಡೆ.
1: ಡಾಕ್ಟರ್ ಸದಾನಂದ ಮನ್ಸೂರ್ ಅವರೇ, ನೆಸೆಸಿಟಿ ಇಸ್ ಅ ಮದರ್ ಆಫ್ ಇನ್ವೆನ್ಷನ್ ಅಂತಾರೆ. ನಾನು ಒಬ್ಬ ರೈತ ನೋಡಿದ್ದೀರಿ, ಸೋಮನಹಳ್ಳಿ ಅಂತೇಳಿ ಬೆಂಗಳೂರು ಕಡೆ, ಶಶಿ ಅಂತ ಅವರ ಹೆಸರು. ತುಂಬ ಸಾವಯವ ಕೃಷಿಯಲ್ಲಿ ಹೆಸರು ಮಾಡಿದಂಥವರು. ನಾಟಿ ಶೇಂಗಾ ಆಗಿರ್ಬೋದು, ಮಾರುಕಟ್ಟೆ ಮಾಡೋದ್ರಲ್ಲಿ ಕೂಡ ಸಿದ್ಧ ಹಸ್ತರು. ಅವನ ತಂದೆ ಒಂದು ಕೃಷಿ ಹೊಂಡ ಮಾಡಿಕೊಂಡು ಆಮೇಲೆ ಎತ್ತರದ ಸ್ಥಳಗಳಿಂದ ಮಳೆ ನೀರು ಕೃಷಿ ಹೊಂಡಕ್ಕೆ ಬರೋ ಹಂಗೆ ಮಾಡ್ಕೊಳ್ಳೋದು. ಆಮೇಲೆ ಬೋರ್ವೆಲ್ ಕೂಡ ತಂದೆ ಸ್ವಂತ ಇಟ್ಕೊಂಡು 2 ಎಕರೆ ಇದರೊಳಗೆ ಮೀನು ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು, ಜೊತೆಗೆ ಕೆಲವೊಂದಿಷ್ಟು ಅರಣ್ಯ ಬೆಳೆಗಳನ್ನು ಬೆಳೆಯುವಂಥದ್ದು, ದಿಬ್ಬದ ಗುಂಟ ಕೆಲವೊಂದಿಷ್ಟು. ಅಂದರೆ ಹೇಗೆ ಯಶಸ್ವಿ ಕೃಷಿಕ ಅಂತಂದು ನೋಡಿದರೆ ಯಾವಾಗಲೂ ಕೂಡ ಮಂದಹಾಸ. ಮತ್ತು ವಾಟ್ಸಪ್ ಗ್ರೂಪ್ನಲ್ಲೇ ಮಾರುಕಟ್ಟೆ ಮಾಡಲಿಕ್ಕೆ ಒಂದು ಇನ್ವಿಟೇಷನ್ ಮಾಡಿದರೆ, ಗ್ರಾಹಕರಿಗೆ ಹೇಳಿದರೆ ಮುಂಜಾನೆಯಿಂದ ಸಂಜೆ ಹೊತ್ತಿಗೆ ಎಲ್ಲ ಖಾಲಿ ಆಗಿಬಿಡೋದು. ನನಗೆ ಅದನ್ನು ನೋಡಿ ಆಸರೆ ಅನಿಸ್ತು. ಇಂಥ ಜನ ಇದ್ದಾರ, ಇಷ್ಟು ವೈಜ್ಞಾನಿಕವಾಗಿ ಕೃಷಿ ಮಾಡಿ ಅಷ್ಟೇ ಯಶಸ್ವಿಯಾಗಿ ಜೀವನ ಮಾಡ್ಬೋದಾ ಅಂಥೇಳಿ ತಮ್ಮ ಮಾತು ಕೇಳಿದಾಗ ಅನಿಸ್ತು ನನಗೆ. ಅಂದರೆ ಇವತ್ತು ಏನು ಒಂದು ಒಳ್ಳೆಯ ಒಂದು ಲಾಭದಾಯಕ ಕೃಷಿ ಮಾಡಬೇಕು ಅಂತಂದರೆ, ಈ ಬದಲಾದ ಒಂದು ತಾಂತ್ರಿಕತೆ ಇರ್ಬೋದು ಅಥವಾ ಈಗ ವೈಜ್ಞಾನಿಕವಾಗಿ ಸಾಕಷ್ಟು ಮುಂದುವರೆದಿದೆ, ನಾವು ಅಭಿವೃದ್ಧಿ ಪಥದ ಹತ್ರ ಹೆಜ್ಜೆ ಇಟ್ಟಿದ್ದೀವಿ, ರೈತರು ಯಾವ ರೀತಿ ಬದಲಾವಣೆ ಆಗಬೇಕಾಗಿದೆ?
0: ತಾವು ಒಂದು ವಿಚಾರ ಹೇಳಿದಿರಿ, ನೆಸೆಸಿಟೀಸ್ ಮದರ್ ಆಫ್ ಇನ್ವೆನ್ಷನ್ ಅಂತ. ಅಂದರೆ ನಾವೇನು ಈ ಹೊಸ ವಿಚಾರಗಳನ್ನು ತಲೆಯಲ್ಲಿ ಭಾಳ ತೀಕ್ಷ್ಣವಾಗಿ ವಿಚಾರ ಮಾಡೋದೇ ನಮಗೆ ಅವಶ್ಯಕತೆ ಬಿದ್ದಾಗ ಅಂತ ಅದರ ಅರ್ಥ. ನಮ್ಮ ದೇಶದ ಕೃಷಿಗೆ ಸಂಬಂಧಪಟ್ಟಂಗೆ ಒಂದು ಘಟನೆ ಹೇಳ್ತೇನೆ, ತಮಗೆ ಬಹುಶಃ ಅದು ಹಿಡಿಸ್ತದೆ. ದೇಶದಲ್ಲಿ ಪದೇ ಪದೇ ಬಂದಂಥ ಬರಗಾಲ, ಸ್ವಾತಂತ್ರ್ಯ ಸಿಕ್ಕಳೇ ದೇಶದ ಚುಕ್ಕಾನು ಹಿಡಿದಂಥ ನಾಯಕರುಗಳಿಗೆ ಭಾಳ ತಲೆಬೇಸಿ ಮಾಡಿತು. 42ರಾಗಿನ ಬರ, ಆಮೇಲೆ 50-52 ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದರಲ್ಲ, ಈ ದೇಶದ ಈ ಪರಿಸ್ಥಿತಿಗೆ ಏನು ಮಾಡ್ಬೋದು ಅಂತ ಚಿಂತನೆ ಶುರುವಾಯಿತು. ಆಮೇಲೆ ನಮಗೆ ಭಾಳ ತೊಂದರೆ ಬಂತು ಆಹಾರ ಧಾನ್ಯದ್ದು, ದೇಶ ಇಬ್ಬಾಗ ಆಯಿತು. ನಮಗಿರುವಂಥ 33 ಕೋಟಿ ಜನಕ್ಕೆ 2 ಹೊತ್ತು ಸಾಕಾಗುವಷ್ಟು ಆಹಾರ ಧಾನ್ಯ ಉತ್ಪಾದನೆ ಮಾಡಲಿಕ್ಕೆ ಕೂಡ ತೊಂದರೆ ಬಂತು. ಆ ಹೊತ್ತಿನಲ್ಲಿ ಅಮೆರಿಕ ದೇಶಕ್ಕೆ ನಮ್ಮ ದೇಶದಿಂದ ಒಂದು ಪ್ರಸ್ತಾವನೆ ಹೋಗ್ತದೆ, ನಮಗೆ ಒಂದು 3 ವರ್ಷ ಅಂದರೆ ಪ್ರತಿ ವರ್ಷ 1 ಮಿಲಿಯನ್ ಟನ್ ಗೋಧಿ ಹಂಗೆ ಒಂದು 3 ಮಿಲಿಯನ್ ಟನ್ ಗೋಧಿ ಸಾಲ ರೂಪವಾಗಿ ಕೊಡಿ ಅಂತ. ಅಮೇರಿಕದ ಅಧ್ಯಕ್ಷರು ಈ ಪ್ರಸ್ತಾವನೆ ನಮ್ಮದು ಕಾಂಗ್ರೆಸ್ ಮುಂದೆ ಇಡ್ತಾರೆ, ಭಾರತದಿಂದ ಇಂಥ ಒಂದು ಪ್ರಸ್ತಾವನೆ ಬಂದಿದೆ ಏನು ಮಾಡೋದು ಅಂತ. ಅಲ್ಲಿರೋರು ವಿರೋಧ ಮಾಡ್ತಾರೆ, ಭಾರತ ಎಂದೂ ಅಮೇರಿಕದ ನಿಲುವನ್ನು ಬೆಂಬಲಿಸಿಲ್ಲ, ಯಾವಾಗಿದ್ದರೂ ತಟಸ್ಥಾಗಿರ್ತಾರೆ ಅಥವಾ ರಷ್ಯಾ ಅಥವಾ ಚೈನಾದ ಬೆಂಬಲಕ್ಕೆ ನಿಲ್ತಾರೆ, ಅದಕ್ಕೆ ಅವರು ನಮ್ಮ ಸಹಾಯ ಕೊಡೋದು ಬೇಡ ಅಂತಾರೆ. ಅಧ್ಯಕ್ಷರು ಹೇಳ್ತಾರೆ ಎಲ್ಲರಿಗೂ ಹಿಂಗಂತ. ಆದರೆ ಅಷ್ಟೇ ಆಗಲಿಲ್ಲ, ಅವತ್ತು ಶ್ಯಾಮ್ ರಬರ್ನ್ ಅಂತ ಹೇಳಿ ಸ್ಪೀಕರ್ ಆಗಿದ್ದ ಅಮೆರಿಕ ಕಾಂಗ್ರೆಸ್ದು, ಒಂದು ಲಘುವಾಗಿ ಮಾತಾಡಿದ ಭಾರತದ ಬಗ್ಗೆ. ನೀವು ಗೋಧಿ ಬೇಕಂತ ಹೇಳಿರಿ, ನಿಮಗೆ ಅವಶ್ಯಕತೆ ಇದೆ, ಅದನ್ನು ನಾವು ಅಲ್ಲಗಳೆಯೋದಿಲ್ಲ, ಆದರೆ ನಿಮಗೆ ಗೋಧಿ ಅಮೇರಿಕದ್ದೇ ಯಾಕೆ ಬೇಕು? ನಿಮ್ಮ ನೆರೆ ಪಾಕಿಸ್ತಾನದೊಳಗೇನು ಬರ ಬಂದಿಲ್ಲ? ಅವರು ಸಿಂಧು ನದಿ ಮುಖಜ ಭೂಮಿ ಪ್ರದೇಶಗಳು ಸಾಕಷ್ಟು ಗೋಧಿ ಬೆಳೆದಾರೆ, ನೀವು ಆ ಗೋಧಿ ಉಪಯೋಗ ಮಾಡಿದರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಖರ್ಚು, ಅಲ್ಲಿ ಗೋಧಿ ತೊಗೊಂಡ್ರೆ ನೀವು ಅನುಕೂಲ, ಅಮೇರಿಕದ ಗೋಧಿ ಯಾಕೆ ಬೇಕು ಅಂತ ಅಂದ. ಜೊತೆಗೆ ಮತ್ತೊಂದು ಭಾಳ ನಮಗೆ ಹಿಂಸೆ ಆಗುವಂಥ ಮಾತು ಮಾತಾಡಿದ, ನೀವು ಅಮೇರಿಕದ ಗೋಧಿನೇ ಯಾಕೆ ಬೇಕು, ಮುಸಲ್ಮಾನರು ಗೋಧಿ ತಿನ್ನಬಾರ್ದಂತ ಮಾಡಿರೇನೋ ಅಂದ. ಆವಾಗ ವಿಜಯಲಕ್ಷ್ಮಿ ಪಂಡಿತ್ ಅವರು ಭಾರತದ ರಾಯಭಾರಿ ಆಗಿದ್ದರಲ್ಲಿ, ಅವರು ಹೇಳಿದರು, ನೋಡು ಈ ಥರ ನೀನು ಕಮೆಂಟ್ ಮಾಡಬೇಡ, ನಮ್ಮ ದೇಶದಲ್ಲಿ ಪಾಕಿಸ್ತಾನದಾಗಿರೋಕ್ಕಿಂತ ಹೆಚ್ಚಿನ ಮುಸಲ್ಮಾನರಿದ್ದಾರೆ, ನಾವು ಪ್ರೀತಿ ವಿಶ್ವಾಸದಿಂದ ಸಹೋದರ ಸಹೋದರಿಯನ್ನು ಅನ್ಯೋನ್ಯವಾಗಿ ಜೀವನ ಮಾಡ್ತಾಯಿದ್ವಿ, ನೀನು ಗೋಧಿ ಕೊಡಲಿಲ್ಲ ಅಂದರೆ ಅದ್ರ ಬಗ್ಗೆ ನಮ್ಮದೇನಿಲ್ಲ, ಬೇಡ ಈ ರೀತಿ ನೀನು ಮಾಡೋದನ್ನು ನಾನು ಸಹಿಸೋದಿಲ್ಲ ಅಂತ. ಅಂದರೆ ಈ ಒಂದು ಮಾತು ನಮ್ಮ ಸರ್ಕಾರ, ನಮ್ಮ ವೈಜ್ಞಾನಿಕ ಸಮುದಾಯವನ್ನು, ಆಮೇಲೆ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಭಾಳ ಚಿಂತನೆ ಮಾಡೋಂಗೆ ಮಾಡ್ತು. ಅದಕ್ಕೆ ಸರ್ದಾರ್ ಶಾಸ್ತ್ರಿಯವರು, ನೆಹರು ಅವ್ರ ನಂತರ ಏನು ಪ್ರಧಾನಿ ಆಗಿದ್ದರು, ಅವರು ಇದಕ್ಕೊಂದು ಏನಾದರೂ ಪರಿಹಾರ ರೂಪಿಸಬೇಕು ಆಹಾರದ ಕೊರತೆ ನೀಗಿಸ್ಲಿಕ್ಕೆ ಅಂಥೇಳಿ ವಾರಕ್ಕೊಂದು ದಿನ ಉಪವಾಸ ಮಾಡುವಂಥ ಪ್ರಕ್ರಿಯೆ ಶುರು ಮಾಡಿದ್ದು ಅವರೇ. ಹಾಗೆಯೇ ಚಿಂತನ ಮಂಥನ ಶುರು ಆಯಿತು. ಅಂದರೆ ಹಸಿರು ಕ್ರಾಂತಿಗೆ ಬಹಳ ತೀಕ್ಷ್ಣವಾದ ಇದು ಬಂದದ್ದು ಶಾಸ್ತ್ರೀಜಿ ಕಾಲದಲ್ಲಿ. ಮುಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆದಾಗ, ಆಮೇಲೆ ಸಿ ಸುಬ್ರಹ್ಮಣ್ಯಂ ಕೃಷಿ ಮಂತ್ರಿ ಆಗಿದ್ದರು, ತದನಂತರ ಕೃಷಿ ಮಂತ್ರಿ ಜಗಜೀವನ್ ರಾಮ್ ಆದರು, ಆಮೇಲೆ ಸ್ವಾಮಿನಾಥನ್ ಅವರು ನಮ್ಮ ದೇಶದ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಡೈರೆಕ್ಟರ್ ಜನರಲ್ಲು, ಮತ್ತು ನಾರ್ಮನ್ ಬೋರ್ಲಾಗ್ ಮೆಕ್ಸಿಕೋದಿಂದ ಗೋಧಿ ತಳಿಯನ್ನು ನಮಗೆ ಕೊಡುವಂಥ ವಿಚಾರದಲ್ಲಿ ತುಂಬಾ ಸಹಾಯ ಮಾಡಿದರು. ಈ ವ್ಯಕ್ತಿಗಳು

ನೆನೆಸದೇ ಹೋದರೆ ಬಹುಶಃ ನಮಗೆ ತುಂಬನೇ ನಾವು ಕೃತಜ್ಞರು ಆಗ್ತೀವಿ ಅಂತ ಅನ್ನಿಸ್ತದೆ. ಇವರೆಲ್ಲರ ಪರಿಶ್ರಮ, ಆಮೇಲೆ ರೈತರ ಅಪಾರವಾದಂಥ ಶ್ರಮ, ಆಮೇಲೆ ವಿಸ್ತರಣಾ ಏಜೆನ್ಸಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದು ಕಾರಣ ಸರ್ಕಾರದ ಪಾಲಿಸಿ ಬಂದವು, ಅಧಿಕಳಿರೋ ನೀರು ತಳಿ ಬಂತು, ನೀರಾವರಿ ಬಂತು, ಕೆಮಿಕಲ್ಸ್ ಬಂತು. ಆ ಹೊತ್ತಿನಲ್ಲಿ ನಮಗೆ ನೀಡೇನಿತ್ತು 33 ಕೋಟಿ ಮಂದಿಗೆ 2 ಹೊತ್ತು ಆಹಾರ, ಅಷ್ಟೇ ನಾವು ಚಿಂತನೆ ಮಾಡಿದ್ವಿ ಅವತ್ತಿನ ಮಿತಿಗೆ, ಅಷ್ಟೇ ನಮಗೆ ಅನ್ನಿಸ್ತು. ತದನಂತರ ಈ ಪಂಜಾಬ್ ಮತ್ತು ಹರಿಯಾಣ, ಪಶ್ಚಿಮ ಉತ್ತರ ಪ್ರದೇಶದ ಕೆಲವು ಭಾಗದಲ್ಲಿ ನಮ್ಮ ದೇಶಕ್ಕೆ ಬೇಕಾಗುವ ಸಾಕಷ್ಟು ಆಹಾರದನ್ನು ಉತ್ಪಾದನೆ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಯಿತು. ಆ ಹೊತ್ತಿನಲ್ಲಿ ನಾವು ಈ ರಾಸಾಯನಿಕಗಳನ್ನು ಬಳಸೋದ್ರಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಅವತ್ತೇ ಸ್ವಲ್ಪ ನಾವು ಚಿಂತನೆ ಮಾಡಿದರೆ ಬಹುಶಃ ನಾವು ಇನ್ನೂ ಚೆನ್ನಾಗಿರ್ತಿದ್ವೇನೋ. ಇರಲಿ, ಅಂದರೆ ನಾನು ಇಲ್ಲಿ ಏನು ಹೇಳಬೇಕು ಅಂತ ಬಯಸ್ತೀನಿ ಅಂದರೆ, ಆ ಒಂದು ತಪ್ಪು ಅಂತ ಏನು ಹೇಳ್ತಾರಲ್ಲ, ಅದು ನಮ್ಮೆಲ್ಲರ ಕಡೆಯಿಂದ ಇದೆ, ವಿಜ್ಞಾನಿಗಳ ಕಡೆಯಿಂದ ಇದೆ, ಸರ್ಕಾರದ ಪಾಲಿಸಿ ಮಾಡೋರ ಕಡೆಯಿಂದ ಇದೆ, ಆಮೇಲೆ ರೈತರ ಕಡೆಯಿಂದನೂ ಇದೆ. ಈಗ ಏಕಬೆಳೆ ಪದ್ಧತಿ ರೂಢಿಗತಾಯಿತು, ಗೋಧಿ ಅಥವಾ ಭತ್ತ, ಈ ರೀತಿ ನಾವು ದ್ವಿದಳ ಧಾನ್ಯ, ಎಣ್ಣೆಕಾಳು ಬೆಳೆ ಇವಕ್ಕೆ ಕ್ಷೇತ್ರ ಕಡಿಮೆ ಆಯಿತು. ನೀರಾವರಿನಲ್ಲಿ ಈ 2 ಬೆಳೆಗಳು ಎಲ್ಲ ಕ್ಷೇತ್ರವನ್ನು ಆವರಿಸ್ಕೊಂಡವು. ಹೀಗಾಗಿ ಸಾಕಷ್ಟು ಇಳುವರಿ ಹೆಚ್ಚಿಗೆ ಆಗಿದ್ದನ್ನು ಮನಗಂಡಂಥ ರೈತರು ರಾಸಾಯನಿಕಗಳನ್ನು ಬಳಸಲಿಕ್ಕೆ ಸಣ್ಣದ್ರಾದರು. ನಾವು ರಾಸಾಯನಿಕಗಳನ್ನು ಬಳಸೋ ಮುಂದೆ ಅವರಿಗೆ ಒಂದು ಪಾಠ ಹೇಳಿಕೊಟ್ಟಿದ್ದರೆ ಬಹುಶಃ ನಾವು ಇನ್ನೂ ಚೆನ್ನಾಗಿರ್ತಿದ್ವಿ ಅಂತ ಅನ್ನಿಸ್ತದೆ. ರಸಗೊಬ್ಬರಗಳ ಬಳಕೆ ಇವತ್ತು ನಮ್ಮ ದೇಶದಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಕೆ ಮಾಡುವಂಥ ರೈತರ ಸಂಖ್ಯೆ 1/5 ಡೌಟ್ ಇದೆ. ಅಂದರೆ ಸಾರಜನಕ, ರಂಜಕ, ಪೊಟ್ಯಾಶ್ ಇವು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಬಳಕೆ ಆದರೆ ಮಾತ್ರ ಮಣ್ಣಿನ ಒಂದು ಫಲವಂತಿಕೆ ಅಷ್ಟು ಡಿಸ್ಟರ್ಬ್ ಆಗೋದಿಲ್ಲ. ಆದರೆ ನಮ್ಮಲ್ಲಿ ಹಂಗೆ ಇಲ್ಲದು. ಈ ವರ್ಷ ನಾವು 30 ಮಿಲಿಯನ್ ಟನ್ ರಸಗೊಬ್ಬರ ಬಳಸೀವಿ. ರಸಗೊಬ್ಬರದ ಬಳಕೆ ಯಾವ ರೀತಿ ಇದೆ, ರಸಗೊಬ್ಬರದ ಅನಿವಾರ್ಯತೆ ಹೇಗಿದೆ ಅಂತ ನಾನು ಒಂದು ಮಾತು ಹೇಳೋದಾದರೆ, ನಾವು ತಿನ್ನೋ 2 ರೊಟ್ಟಿನಲ್ಲಿ 1 ರೊಟ್ಟಿ ರಸಗೊಬ್ಬರದಿಂದನೇ ಬರ್ತದೆ. ಅಂದರೆ ರಸಗೊಬ್ಬರ ಬಿಟ್ಟರೆ ನಮಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೇ ಈ ಇತರೆ ಪರ್ಯಾಯ ಕ್ಷೇತ್ರ ಇದಾವಲ್ಲ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಅವು ಕೂಡ ತಮ್ಮದೇ ಆದಂಥ ಒಳ್ಳೆಯ ವೈಶಿಷ್ಟ್ಯಗಳನ್ನು ಹೊಂದಿದ್ದಾವೆ. ಪರಿಕಲ್ಪನೆ ಒಳ್ಳೆಯವೇ ಅವು, ಅದ್ರ ಬಗ್ಗೆ ಇದೇ ಇಲ್ಲ. ಆದರೆ ನಾವು ಕಂಡುಕೊಂಡದ್ದು ಏನಂದರೆ, ವೈಜ್ಞಾನಿಕ ಸಮುದಾಯ ಈ ನೈಸರ್ಗಿಕ ಕೃಷಿಯನ್ನು 1 ಹೆಕ್ಟರ್ಕ್ಕಿಂತ ಕಡಿಮೆ ಇರುವಂಥ ಅತ್ಯಂತ ಚಿಕ್ಕ ರೈತರು ಮಾಡಿದರೆ ಯೋಗ್ಯ ಅಂತ. ಪರಿಕರಗಳ ಖರೀದಿ ಮಾಡಿ ಅವರಿಗೆ ಆರ್ಥಿಕ ಹೊರೆ ಬೀಳೋದಿಲ್ಲ, ಆಮೇಲೆ ತಮ್ಮ ಕ್ಷೇತ್ರದೊಳಗೆ ಇರುವ ಹಣ್ಣನ್ನೇ ಬಳಸುವಂಥ ಇದನ್ನು ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಉತ್ತಮವಾದಂಥ ಕ್ವಾಲಿಟಿ ಐತಿ ಅಂತ ಎಲ್ಲರಿಗೂ ಅನಿಸಿದೆ. ನೈಸರ್ಗಿಕ ಕೃಷಿಯಿಂದ ಬರುವಂಥವು ಕ್ವಾಲಿಟಿ ಚೆನ್ನಾಗಿರ್ತವೆ ಅಂತ. ಅದಕ್ಕೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ದರ ಖಂಡಿತ ಸಿಗ್ತದೆ. ಆದರೆ ರೈತರಿಗೆ ಸರ್ಕಾರ ಮಾಡಬೇಕಾಗಿರೋದು ಏನಂದರೆ, ಈ ರೀತಿ ನೈಸರ್ಗಿಕ ಕೃಷಿಯೊಳಗೆ ಬೆಳೆದಂಥ ಯಾವುದೇ ಉತ್ಪನ್ನ ಇರಲಿ ಅದನ್ನು ಪರಿಣಾಮಕಾರಿಯಾಗಿ ಅತ್ಯಂತ ಶೀಘ್ರವಾಗಿ ಸರ್ಟಿಫಿಕೇಷನ್ ಆಗಬೇಕು. ಪ್ರಮಾಣ ಪತ್ರ ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಸ್ಟ್ಯಾಂಡರ್ಡ್ ನಾವು ಮೀಟ್ ಮಾಡಿದರೆ ಬಹುಶಃ ಅತ್ಯಂತ ಚಿಕ್ಕ ರೈತರು ಕೂಡ ತಾವು ಮಾಡುವಂಥ ನೈಸರ್ಗಿಕ ಕೃಷಿ ಮತ್ತು ಅಲ್ಲಿಂದ ಉತ್ಪಾದನೆ ಆಗುವಂಥ ಎಲ್ಲ ಉತ್ಪಾದನೆಗಳಿಗೆ ಯೋಗ್ಯ ಬೆಲೆ ಬಂದು ಅವರು ಕೂಡ ಚೆನ್ನಾಗಿ ಬದುಕಬಹುದು ಅಂತ ಒಂದು ನಮ್ಮ ತಿಳುವಳಿಕೆ. ಹಾಗೆಯೇ ಈಗ ಸಾವಯವ ಕೃಷಿ ಬಗ್ಗೆಯೂ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಾಗಿದೆ. ಸಾವಯವ ಕೃಷಿ 1 ಹೆಕ್ಟ್ರದಿಂದ 2 ಹೆಕ್ಟರ್ ಮಟ್ಟ ಇರೋ ರೈತರು ಅದನ್ನು ಮಾಡಬಹುದು ಅಂತ. ಅಲ್ಲಿ ಸಾವಯವ ಕೃಷಿಯಿಂದ ಮಣ್ಣಿನ ಈ ಪೋಷಕಾಂಶಗಳ ಪೂರೈಕೆ ವಿಚಾರದಲ್ಲಿ ಆ ಮೂಲಗಳೇನಿದಾವಲ್ಲ ಸರಿ ಇದಾವೆ, ಏನು ತೊಂದರೆ ಇಲ್ಲ. ಮಣ್ಣಿನ ಪೋಷಕಾಂಶ ನಿರ್ವಹಣೆ ಮಾಡಲಿಕ್ಕೆ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಸಣ್ಣ ಗಾತ್ರದ ಜಮೀನಿಗೆ ಏನೂ ತೊಂದರೆ ಮಾಡೋದಿಲ್ಲ. ಆದರೆ ತೊಂದರೆ ಏನು ಬರ್ತದಂದ್ರೆ, ಈ ಕೀಟ ನಿರ್ವಹಣೆ, ರೋಗ ನಿರ್ವಹಣೆ ಮತ್ತು ಕಳೆ ನಿರ್ವಹಣೆ ಈ ನಮ್ಮ ನೈಸರ್ಗಿಕ ಕೃಷಿಯಲ್ಲಾಗಲಿ ಸಾವಯವ ಕೃಷಿಯಲ್ಲಾಗಲಿ ಅವೇ ಪದ್ಧತಿಗಳೇನಿದಾವಲ್ಲ, ನೈಸರ್ಗಿಕ ಪದ್ಧತಿ ಮತ್ತು ಸಾವಯವ ಪದ್ಧತಿಯಿಂದ ರೋಗ, ಕೀಟ ಮತ್ತು ಕಳೆ ನಿರ್ವಹಣೆ ಪರಿಣಾಮಕಾರಿಯಾಗಿ ಸಾಧ್ಯ ಇಲ್ಲ ಅಂತ ನಮ್ಗೆ ಮನವರಿಕೆ ಆಗಿದೆ. ಇದನ್ನು ರೈತರು ಅರ್ಥ ಮಾಡ್ಕೋಬೇಕು. ಇನ್ನು ಎರಡೂ ಬೆಳೆ ಪದ್ಧತಿ ಎಂತಲ್ಲಿ ಅನುಕೂಲ ಅಂತ ಕೂಡ ವಿಶ್ವವಿದ್ಯಾಲಯ ಕಂಡುಕೊಂಡಿದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಾಡುವಂಥ ಸಿರಿಧಾನ್ಯಗಳು, ಕಡಿಮೆ ಅವಧಿಯಲ್ಲಿ ಮಾಗುವಂಥ ದ್ವಿದಳ ಧಾನ್ಯಗಳು, ಮತ್ತು ಯಾವ ತೇವಾಂಶ ಕಡಿಮೆ ಇದ್ದರೂ ಬರುವಂಥ ಬೆಳೆ ಇರ್ತಾವೆ ಅವು, ರೋಗ ರುಜಿನಕ್ಕೆ ಕೀಟಗಳಿಗೆ ನಿರೋಧಕ ಶಕ್ತಿ ಹೊಂದಿರುವಂಥ ಬೆಳೆಗಳನ್ನು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಬಳಕೆ ಮಾಡಿದರೆ ಯಶಸ್ಸು ಹೆಚ್ಚು ಪ್ರತಿಶತ ಇರುತ್ತೆ ಅಂತ ನಾವು ಕಂಡುಕೊಂಡಿರೋದು. ಹಾಗೆಯೇ ಈಗ ಸಮಗ್ರ ಕೃಷಿ ಮುಂದೆ ಉಳಿದಿರೋದು ಅದೊಂದೇ ಮಾರ್ಗ ನಮಗೆ, ಅಂದರೆ ಮಣ್ಣಿನ ಪೋಷಕಾಂಶ ಪೂರೈಕೆ ಮಾಡಲಿಕ್ಕೆ ಸಾವಯವ ಮೂಲದಿಂದ ಅಂದರೆ ಈ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಹಸಿರು ಗೊಬ್ಬರ, ಜೈವಿಕ ಗೊಬ್ಬರ, ಆಮೇಲೆ ಏನೇನು ಪ್ರಾಡಕ್ಟ್ಸ್ ಸಿಗ್ತಾವೆ ನೈಸರ್ಗಿಕವಾಗಿ ಅವೆಲ್ಲನೂ ಬಳಸ್ಕೊಂಡು ಜೊತೆಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ, ಶಿಫಾರಸು ಮಾಡಿದ ಪ್ರಮಾಣ ನಾನು ಒತ್ತಿ ಹೇಳ್ತೀನಿ ಅಂದರೆ ಅಲ್ಲಿನೇ ಇರೋದು ನಮ್ಮದು ಗಮ್ಮತ್ತಿರೋದು. ಈಗ ದೇಶದ ಸರಾಸರಿ ಹೆಕ್ಟರ್ವಾರು ಗೊಬ್ಬರದ ಪ್ರಮಾಣ 130-137 ಕೆಜಿ ಇದೆ. ಇದು ಸರಾಸರಿ ಪ್ರಮಾಣ ಬೇರೆ ದೇಶಕ್ಕೆ ಹೋಲಿಸಿದರೆ ನಮ್ಮದು ಕಡಿಮೆಯೇ.

0: ನಮ್ಮಲ್ಲಿ ರದ್ದಾಂತಗಳು ಯಾಕೆ ಭಾಳ ಆಗ್ಯಾವ ಅಂದ್ರೆ ನಾವು ಉಷ್ಣವಲಯದಲ್ಲಿದ್ದೀವಿ. ಮಣ್ಣಿನ ಪೋಷಕಾಂಶದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಬೇಕಾದಂಥ ಹ್ಯೂಮಸ್ ಅಂತ ಏನು ಹೇಳ್ತೇವಲ್ಲ, ಅದರ ಪ್ರಮಾಣ 1%ಗಿಂತ ಹೆಚ್ಚಿಗೆ ಉಷ್ಣವಲಯದಲ್ಲಿ ಸಾವಯವ ಕೃಷಿ ಬಿಟ್ಟರೆ ಬೇರೆ ಇದರಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗತ್ತೆ. ಈ ಹ್ಯೂಮಸ್ ಮಣ್ಣಿನಲ್ಲಿ ಪೋಷಕಾಂಶಗಳ ದೊರೆಯುವಿಕೆಯನ್ನು ನಿರ್ಧಾರ ಮಾಡುವಂಥ ಪ್ರಮುಖ ವಿಚಾರ ಅದು. ಉಷ್ಣವಲಯದಲ್ಲಿ ಅದಕ್ಕೆ ತೊಂದರೆ ಬಂದಿರೋದರಿಂದ ಸಾವಯವ ಗೊಬ್ಬರಗಳನ್ನು ಬಳಸಬೇಕಾದದ್ದು ಅನಿವಾರ್ಯ ಇದೆ. ಜೊತೆಗೆ ರಸಗೊಬ್ಬರಗಳು ಶಿಫಾರಸು ಪ್ರಮಾಣದಲ್ಲಿ ಮಾಡಬೇಕು. ಬೇರೆ ದೇಶದಲ್ಲಿ ಏನಾಗ್ತದೆ, ಈಗ ಶೀತವಲಯದಲ್ಲಿರುವಂಥ ದೇಶಗಳು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಕೊಟ್ಟಿಗೆ ಗೊಬ್ಬರನೂ ಅದರಲ್ಲಿ ಶಿಫಾರಸು ಪ್ರಕಾರ ಹಾಕಿ ಮಾಡುವಂಥ ಕೃಷಿಯಲ್ಲಿ ಹೆಚ್ಚು ತೊಂದರೆಗಳು ಬರೋದಿಲ್ಲ. ನಮ್ಮ ರೈತರು ಎಲ್ಲಿಗೆ ಬಂದಾರ ಅಂದ್ರೆ ಈಗ ಗೊಬ್ಬರ ಹಾಕಿಬಿಟ್ರೆ ಸಾಕು, ಕೊಟ್ಟಿಗೆ ಗೊಬ್ಬರದ ಉಸಾವರಿ ಮಾಡೋಕ್ಕೆ ದನ ಹಾಕಬೇಕು. ಎಲ್ಲರಿಗೂ ಭಾಳ ಬೇಸರ ಈಗ, ಅಂದರೆ ದನಗಳ ನಿರ್ವಹಣೆಯನ್ನು ಯಾರೂ ಇಷ್ಟಪಡೋದಿಲ್ಲ. ಅವರಿಗೆ ಈ ಕೊಟ್ಟಿಗೆ ಗೊಬ್ಬರ ಅಷ್ಟು ಸೋವಿ ರೇಟ್ನಲ್ಲಿ ಉತ್ತಮ ಕ್ವಾಲಿಟಿ ಇದು ಎಲ್ಲಿಂದ ಸಿಗೋದು? ಇದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಅದಕ್ಕೆ ನಮ್ಮ ಸರ್ಕಾರ ಈಗ ಒಂದು ಹೊಸ ಯೋಜನೆ ಮಾಡಿದೆ, ಪರಂಪರಾಗತ ಕೃಷಿ ಅಂತ. ನೈಸರ್ಗಿಕ ಕೃಷಿ ಮಾಡೋರ್ನು ಉತ್ತೇಜನೆ ಮಾಡ್ತದೆ, ಸಾವಯವ ಕೃಷಿ ಮಾಡೋರ್ನು ಉತ್ತೇಜನೆ ಮಾಡ್ತದೆ. ಅವ್ರಿಗೆ ಬೇಕಾಗುವ ಪರಿಕರಗಳನ್ನು ಒಂದು ರಿಯಾಯಿತಿ ದರದಲ್ಲಿ ಪೂರೈಕೆ ಮಾಡೋದು. ಹಾಗೆಯೇ ನಮ್ಮ ಒಂದು ಬಲವಾದ ಶಿಫಾರಸೇನೆಂದರೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಮಾಡುವಂಥ ರೈತರು ರಾಸಾಯನಿಕಗಳ ಬಳಕೆ ಮಾಡೋದನ್ನು ಸರ್ಕಾರನೇ ನಿಷೇಧ ಮಾಡಬೇಕು. ನೀವು ಗೊಬ್ಬರ ಬಳಸುವ ಹಾಗಿಲ್ಲ, ನೀವು ಆ ಪದ್ಧತಿಯಿಂದನೇ ಬೆಳಿಬೇಕು. ಆಮೇಲೆ ಆ ಪದ್ಧತಿಯಿಂದ ಬೆಳೆದಾಗ ನಿಮಗೆ ಸರ್ಟಿಫಿಕೇಷನ್ ಕೊಡೋ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಳಗೆ ನೀವು ಹೋದಾಗ ಕಡಿಮೆ ಉತ್ಪನ್ನ ಇದ್ದರೂ ಕೂಡ ಗುಣಾತ್ಮಕವಾಗಿ ನೀವು ಭಾಳ ಒಳ್ಳೆಯ ಉತ್ಪನ್ನ ತಯಾರು ಮಾಡೋದರಿಂದ ನಿಮಗೆ ತೊಂದರೆ ಆಗದಂಗೆ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ತದೆ ಅಂತ.
1: ಡಾಕ್ಟರ್ ಸಿ ಪಿ ಮನ್ಸೂರ್ ಅವರೇ, ಭಾಳ ಒಂದು ಹಿನ್ನೋಟ, ವ್ಯಾಪಕವಾದ ಒಂದು ಮಾಹಿತಿ ತಮ್ಮಿಂದ ಲಭ್ಯ ಆಯಿತು. ಆದರೆ ಒಂದು ಐತಿಹಾಸಿಕ ಪ್ರಮಾದಗಳಿರ್ಬೋದು, ಐತಿಹಾಸಿಕವಾಗಿ ಏನು ಬೆಳವಣಿಗೆ ಆಗಿರ್ಬೋದು, ಅಥವಾ ಸ್ಥಿತ್ಯಂತರಗಳು ಮನ್ವಂತರಗಳು ಅಂತ ಹೇಳ್ತೀವಲ್ಲ ನಮ್ಮ ಕೃಷಿಯೊಳಗೆ, ತುಂಬ ಚೆನ್ನಾಗಿ ವಿಶದವಾಗಿ ತಾವು ಬಿಡಿಸಿಟ್ರಿ. ಅಂದರೆ ಇವತ್ತು ನೋಡ್ರಿ, ನೀವು ಹೇಳಿದಂಗೆ ರಾಸಾಯನಿಕ ಕೃಷಿಯ ಒಂದು ಪರಿಣಾಮ ಭಾಳ ಘೋರವಾಗಿದೆ. ಇಲ್ಲೇ ಪಂಜಾಬ್ನಲ್ಲಿ ನೋಡಿದ್ರೆ, ಅದು ಬಿಡ್ರಿ ನಮ್ಮ ಗಂಗಾವತಿಯಲ್ಲೇ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ. ಅಂದರೆ ಇವತ್ತು ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಅದು ಆಹಾರ ವಿಷಯವಾಗಿದೆ. ಹೀಗಾಗಿ ನಾವು ಸರ್ಕಾರ ಚಿಂತನೆ ಮಾಡೋದು, ಯಾಕಂದರೆ ಹಸಿರು ಕ್ರಾಂತಿ ಅವಶ್ಯತ್ತು ಮಾಡಿದ್ದು, ಆದರೆ ಅದು ಮುಂದುವರಿತಾ ಮುಂದುವರಿತಾ ರೈತರಲ್ಲಿ ಏನಿದೆ, ನಾವು ಒಟ್ಟು ರಾಸಾಯನಿಕ ಹಾಕಿದರೆ ಒಳ್ಳೆ ಇಳುವರಿ ಬರ್ತದೆ ಅಂಥೇಳಿ ಅವರು ತಲೆಯಲ್ಲಿ ಕೂತ್ಬಿಡ್ತು. ವೈಜ್ಞಾನಿಕ ಮಾಹಿತಿನೇ ಇಲ್ಲ, ಹೆಚ್ಚು ರಾಸಾಯನಿಕ ಆತಂದರೆ ಅದು ನಿಗದಿತ ಪ್ರಮಾಣದಲ್ಲಿ ಇಲ್ಲ ಅಂದರೆ ಅದು ವಿಷ ಆಗ್ತದೆ, ವಿಷವನ್ನು ಬಿಡ್ತದೆ, ನಾವು ತಿನ್ನುವ ಆಹಾರ ನಮ್ಮನ್ನೇ ಬಲಿ ತೆಗೆದುಕೊಳ್ತದೆ ಅನ್ನೋ ವಿಚಾರ ನಮ್ಗೆ ಗೊತ್ತಾಗಿಲ್ಲ. ಅದು ಈಗ ಇವತ್ತು ಸಾಕಷ್ಟು ಚಿಂತಾಜನಕ ಸ್ಥಿತಿಯನ್ನು ಒದಗಿಸಿದೆ. ಇವತ್ತು ಉತ್ತಮ ಆಹಾರ ಬೇಕು ಅಂದರೆ ನಾವು ಸಾವಯವಕ್ಕೆ ಮಾರು ಹೋಗಬೇಕು, ಸರ್ಟಿಫೈಡ್ ಸಾವಯವ ಒಂದು ಕೃಷಿಕರನ್ನು ಹುಡುಕುವಂಥ ಪ್ರಯತ್ನ ನಡೀತಾ ಇದೆ. ಬಹುಶಃ ತಾವು ಹೇಳೋದು ತುಂಬ ವಿಸ್ತೃತವಾಗಿ ತಾವು ಚರ್ಚೆ ಮಾಡಿದ್ರಿ. ಈಗ ಈ ಸದ್ಯ ಮಾಡೋದೇನು ಅಂದರೆ, ಈಗ ಯೂರಿಯಾ ಜೊತೆಗೆ ನಾನು ಯೂರಿಯಾ ಬಂದಿದೆ, ಬೇವಿನ ಎಣ್ಣೆ ಆಧಾರಿತ ಒಂದು ಯೂರಿಯಾ ಬಂದಿರೋದ್ರಿಂದ ಒಂದು ಸ್ವಲ್ಪ ಈ ಥರ ಮಾಹಿತಿ ತೆಗೆದುಕೊಂಡು ಮತ್ತು ನಾವು ಸಾಕಷ್ಟು ರೈತ ಬಂದವ್ರು ನೋಡ್ತೀವ್ರಿ, ಏಕಬೆಳೆಯನ್ನು ಬೆಳೀತಾರೆ, ಬಹುಬೆಳೆ ಬೆಳೆಯುವುದಿಲ್ಲ, ಆಮೇಲೆ ಅಂತರ ಬೆಳೆ ಬೆಳೀಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ, ಕಬ್ಬು ಬೆಳೆದ್ರೆ ಕಬ್ಬೇ ಬೆಳೆದು ಬಿಡೋದು, ಎಲ್ಲ ಕಡೆ ಕಬ್ಬೆ ಇರ್ತದೆ, ಸಾಕಷ್ಟು ಯೂರಿಯಾ ಪ್ರಮಾಣ ಹಾಕ್ತಾರೆ, ಆಮೇಲೆ ಅದು ಸಕ್ಕರೆ ರೋಗಕರವಾದ ಒಂದು ವಾತಾವರಣ. ಇವತ್ತು ಭಾರತ ನೀವು ಹೇಳಿದ್ರಲ್ಲ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ, ಬಿ ಪಿ ಅಂತೂ ಸರ್ವೇ ಸಾಮಾನ್ಯ ಆಗಿದೆ, ಆಯುಷ್ ವೃದ್ಧಿ ಆಗ್ತಾ ಇದ್ರು ಕೂಡ ಆರೋಗ್ಯ ವೃದ್ಧಿ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ರೈತರ ಒಂದು ಕಾಣಿಕೆ ಭಾಳ ಮಹತ್ವದ್ದಾಗಿದೆ. ಈ ನಿಟ್ಟಿನೊಳಗೆ ಯಾವ ರೀತಿಯ ಒಂದು ಮಾಹಿತಿ ಬಹು ಪಾಲು ರೈತರೇನಂತೇವೆ ನಾವು ಹೇಳ್ತೀವಿ, ಮಧ್ಯಮ ವರ್ಗದ ರೈತರು ಇರ್ಬೋದು, ಸಣ್ಣ ರೈತರು ಇರ್ಬೋದು, ಅವ್ರಿಗೆ ಯಾವುದು ರೀತಿಯ ಮಾಹಿತಿ ಭಾಳ ಅವಶ್ಯಕತೆ ಅದ, ಅವರು ಬದಲಾಗಲಿಕ್ಕೆ ಏನೇನು ತಂತ್ರಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ ಒಬ್ಬ ಹಿರಿಯ ವಿಜ್ಞಾನಿಯಾಗಿ ತಾವು ಹೇಳ್ಬೋದು?
0: ಈಗ ರೈತರ ಸ್ಥಿತಿಗತಿಗಳು ನಮ್ಗೆ ಮನದಟ್ಟಾಗಿವೆ, ಅವ್ರಿಗೇನು ತೊಂದರೆ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ವೈಜ್ಞಾನಿಕವಾಗಿ ನಾವು ಕಂಡುಕೊಂಡಂಥ ಸತ್ಯ ಸಂಗತಿಗಳನ್ನು ಅವರಿಗೆ ಮನವರಿಕೆಯನ್ನು ಪ್ರಾತ್ಯಕ್ಷಿಕ ಮೂಲಕ ಮಾಡಿ ತೋರಿಸ್ಬೇಕು. ಈಗ ರಸಗೊಬ್ಬರ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗಿಲ್ಲ, ರಸಗೊಬ್ಬರಗಳನ್ನು ಒಂದು ಸಮತೂಕದಲ್ಲಿ ಬ್ಯಾಲೆನ್ಸ್ ಆಗಿ ಬಳಸ್ತಾ ಇರೋದ್ರಿಂದ ತೊಂದರೆ ಆಗಿದೆ. ಅಲ್ಲಿ ಬಂದಿರೋ ತೊಂದರೆ, ರಸಗೊಬ್ಬರಗಳು ನಿಜವಾಗಿ ಈಗ ಮಣ್ಣಿನಿಂದ ಸಾರಜನಕ ಸಾವಯವ ಮೂಲದಿಂದ ಬಂದರೆ ಅಥವಾ ಈ ಗೊಬ್ಬರದಿಂದ ಬಂದರೆ ಸಸ್ಯಗಳದನ್ನು ಪ್ರಶ್ನೆ ಮಾಡೋದಿಲ್ಲ, ಅವು ತಮಗೆ ಬೇಕಾದಂಥ ಅಯಾನಿಕ್ ಫಾರ್ಮುಲಾಗೆ ಅದು ಬಂತು ಅಂದರೆ ಉಪಯೋಗ ಮಾಡಿಬಿಡ್ತವೆ. ಇಲ್ಲಿ ನಾವು ತಿಳ್ಕೋಬೇಕಾಗಿರೋದಿಷ್ಟೇ, ರೈತರು ತಮಗೆ ತಮ್ಮ ಹಿಡುವಳಿ ಆಧಾರಿತವಾಗಿ ಅವರು ಸಾವಯವನೋ ನೈಸರ್ಗಿಕ ಕೃಷಿನೋ ಸಮಗ್ರ ಕೃಷಿನೋ ಡಿಸೈಡ್ ಮಾಡ್ಕೋಬೇಕು. ಆಮೇಲೆ ಮಣ್ಣಿನ ಪರೀಕ್ಷೆ ಆಧಾರವಾಗಿ ನಾವು ಪ್ರತಿಯೊಂದು ಬೆಳೆ ತೊಗೊಂಡ್ರೂ ಕೂಡ ಆ ಬೆಳೆ ಜೊತೆಗೆ ಸಾವಯವ ಗೊಬ್ಬರ ಪೂರೈಸುವಂಥ ಈ ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ, ಅದನ್ನು ಶಿಫಾರಸು ಮಾಡಿನೇ ರಸಗೊಬ್ಬರ ಶಿಫಾರಸು ಮಾಡ್ತೀವಿ. ಸ್ವಾತಂತ್ರ್ಯದ ನಂತರ 10 ವರ್ಷ ಆದಮೇಲೆ ದೇಶದ ಮಣ್ಣಿನ ನಮೂನೆಗಳನ್ನು ಸಮೀಕ್ಷೆ ಮಾಡಿದರು, ನಮಗೆ ಮೊದಲನೇ ಸಲ ಸಾರಜನಕದ ಕೊರತೆ ಅಂತ

ಬಂತು. ಯಾಕಂದ್ರೆ ಏಕಬೆಳೆ ಪದ್ಧತಿ, ಅಧಿಕ ಇಳುವರಿ ನೀಡುವಂಥ ತಳಿಗಳು, ಎಕರೆಕ್ ನಾಲ್ಕು ಚೀಲ ಬೆಳೆಯಲ್ಲಿ 40 ಚೀಲ ಬೆಳೆದ ರೈತ. ಇದು ಹೀಗಾಗಿ ಸಾರ್ವಜನಿಕದ ಕೊರತೆ ಗೋಚರಿಸ್ತು. ಮುಂದಿನ 10 ವರ್ಷದಲ್ಲಿ ಸಾರ್ವಜನಿಕ ಜೊತೆಗೆ ರಂಜಕದ ಕೂಡ ಕೊರತೆ ಗೋಚರಿಸ್ತು. ತದನಂತರ 10 ವರ್ಷ ಮಾಡಿದಾಗ 3 ಕೂಡ ಗೋಚರಿಸಿದ್ವು, 3 ಕೊರತೆ ಆಗಿದೆ. ಇವಾಗ ಬರೇ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಇಲ್ಲವೇ ಇಲ್ಲ, ಅದರ ಜೊತೆಗೆ ಜಿಂಕ್ ಬೇಕು, ಬೊರಾನ್ ಬೇಕು, ಮೊಲಿಬ್ಡಮ್ ಬೇಕು. ಈ ಪೋಷಕಾಂಶಗಳನ್ನು ಪೂರೈಕೆ ಮಾಡುವ ಸಲುವಾಗಿ ಸರ್ಕಾರ ಒಂಥರ ಪ್ಯಾಕೇಜ್ ಮಾಡಿದೆ. ನಿಮಗೆ ರಸದ ಗೊಬ್ಬರದ ಸಬ್ಸಿಡಿಸ್ಗೆ ಬೇಕಾದ್ರೆ ನೀವು ಸೂಕ್ಷ್ಮ ಪೋಷಕಾಂಶಗಳನ್ನು ತೊಗೊಂಡ್ರೆ ಅದನ್ನು ಕೊಡ್ತೀವಿ ಅಂತ. ಇದು ಒಳ್ಳೆಯದೇ. ರೈತರು ಒಂದೇ ನಿರ್ಧಾರ ಮಾಡಬೇಕು, ಅವ್ರ ಹತ್ರ ಏನೊಂದು ತಿಳುವಳಿಕೆ ಇದೆಯಲ್ಲ, ಈ ರಸಗೊಬ್ಬರ, ಕೀಟನಾಶಕ, ಕಳೆನಾಶಕ ಮತ್ತು ಶಿಲೀಂದ್ರನಾಶಕ ಇವನ್ನ ಮಿತಿಮೀರಿ ಬಳಸಿದರೆ, ಈಗ ಅತಿಯಾದ್ರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಆಮೇಲೆ ಈ ಜಗತ್ತಿನಲ್ಲಿ ಒಂದೇನು ಸೃಷ್ಟಿಯಾಗ್ತದೆ ವಸ್ತು, ಅದಕ್ಕೆ ನಾಶ ಇದ್ದೇ ಇರ್ತದೆ. ಈಗ ಉದಾಹರಣೆ ತಾವು ಹೇಳಿದ್ರಿ, ರೈತರ ಹತ್ರ ಒಂದು ತಿಳುವಳಿಕೆ ಏನು ಬಂದಿದೆ ಅಂದರೆ ಅದು ತಪ್ಪು ತಿಳುವಳಿಕೆ. ಹೆಚ್ಚು ಗೊಬ್ಬರ ಬಳಸಿದರೆ ಹೆಚ್ಚು ಬೆಳೆ, ಹೆಚ್ಚು ನೀರು ಬಳಸಿದರೆ ಹೆಚ್ಚು ಬೆಳೆ, ಮತ್ತು ಈ ಔಷಧಿಗಳನ್ನು ಕಾಕ್ಟೇಲ್ ಆಗಿ ಬಳಸ್ತಾರೆ, ಒಂದಕ್ಕೊಂದು ಮಿಕ್ಸ್ ಮಾಡಿ ಪರಿಣಾಮಕಾರಿಯಾಗಿ ಹತೋಟಿ ಆಕೈತೆ ಅನ್ನೋಂಥ ಭಾವನೆ ಇದೆ. ಅದು ಸರಿಯಲ್ಲ. ಅದು ವಿಶ್ವವಿದ್ಯಾಲಯ ಮತ್ತು ಇಲಾಖೆಯ ಒಂದು ಪ್ರತಿಯೊಂದು ಸಲಹೆಯನ್ನು ಅವರು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿನೇ ಮಾಡಿರ್ತಾರೆ. ಈಗ ಕಳೆನಾಶಕದ ಬಳಕೆ ಬಗ್ಗೆಯೂ ರೈತರಿಗೆ ಹಲವಾರು ದ್ವಂದ್ವಗಳಿದ್ದಾವೆ. ಈಗ ಬಿತ್ತನೆ ದಿವಸ ಸಿಂಪರಣೆ ಮಾಡುವಂಥ ಕಳೆನಾಶಕನ ಎಕರೆಗೆ ಎಷ್ಟು ಸಿಂಪರಣೆ ದ್ರಾವಣ ಬಳಸಬೇಕು ಅನ್ನೋದ್ರ ಬಗ್ಗೆ ಖಚಿತವಾಗಿ ಅವರಿಗೆ ನಿಲುವು ಗೊತ್ತಿಲ್ಲ. ಅವ್ರು ಬಳಸ್ತಾರೆ ಕಳೆನಾಶಕ ಬಳಸ್ತಾರೆ, ಒಂದು ಲೀಟ್ರಿಗೆ ಇಷ್ಟು ML ಅಂದ್ರೆ ಅದನ್ನು ಬಳಸ್ತಾರೆ. ಅಲ್ಲಿ ಧೋಕ ಬರೋದೇನು ಅಂದರೆ, ಒಂದು ಎಕರೆಗೆ ನಾವು ಕನಿಷ್ಠ 250-300 ಲೀಟರ್ ಸಿಂಪರಣ ದ್ರಾವಣ ಬಳಸಬೇಕು ಅಂತ ಹೇಳಿರ್ತೀವಿ. ಅದನ್ನು ಬಳಸದೇ ಇದ್ದಾಗ ನಾವು ಬಳಸಿದ ಕಳೆನಾಶಕ ಪರಿಣಾಮಕಾರಿಯಾಗಿ ಕಳೆಗಳನ್ನು ಹತೋಟಿ ಮಾಡೋದಿಲ್ಲ. ರೈತರಲ್ಲಿ ಬಹಳ ತಾವು ಒಂದು ಚೆನ್ನಾಗಿ ಹೇಳಿದ್ರಿ, ಏಕಬೆಳೆ ಪದ್ಧತಿ ಅಂದರೆ ಅವರಿಗೆ ಲಾಭ ಕೊಡುವಂಥ ಬೆಳೆಗಳಿಗೇನೆ ಬೆನ್ನ ಹತ್ತಾರೆ. ಅವರು ಕಾಲ್ಗೈ ಪದ್ಧತಿ ಮರ್ತಾರೆ, ಅಂತರ ಬೆಳೆ ಪದ್ಧತಿ ಮರ್ತಾರೆ, ಮಿಶ್ರ ಬೆಳೆ ಪದ್ಧತಿ ಮರ್ತಾರೆ. ಕೃಷಿ ಜೊತೆಗೆ ಅವರಿಗೆ ಎಲ್ಲ ಪರಿಕರಗಳನ್ನು ಒದಗಿಸುವಂಥ ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಕುರಿ ಆಡು ಸಾಕಾಣಿಕೆ ಇರ್ಬೋದು, ಇವನ್ನೆಲ್ಲ ಮರೆತಿರೋದರಿಂದ ಮರೆತು ಕೇವಲ ಎಕರೆಗೆ 100 ಟನ್ ಕಬ್ಬು ಬೆಳಿಬೇಕಂತ ಅದರ ಬೆನ್ನತ್ತಿ ಅದನ್ನೇ ಮಾಡೋದು. ಆಮೇಲೆ ಎಕರೆಗೆ 50 ಕ್ವಿಂಟಲ್ ಮಟನು ಮುಸ್ಕಿನ ಜೋಳ ಬೆಳೆಯುವಂಥ ಸಾಮರ್ಥ್ಯ ರೈತರು ಕಂಡುಕೊಂಡಾರೆ. ಈಗ ಬೇರೆ ದೇಶದಲ್ಲಿ ಅದು ಇನ್ನೂ ಹೆಚ್ಚಿಗೆ ಇದೆ. ಮತ್ತು ಬೇರೆ ಅಂದರೆ ಅವರಿಗೆ ಕೆಲವೇ ಕೆಲವು ಬೆಳೆಗಳ ಬಗ್ಗೆ ಆಸಕ್ತಿ ಇದೆ. ಆದರೆ ನಮಗೆ ಎಲ್ಲ ರೀತಿಯಿಂದನೂ ಅವಶ್ಯಕತೆಯಾಗಿ ಬೇಕಾದಂಥ ದ್ವಿದಳ ಧಾನ್ಯ, ಎಣ್ಣೆಕಾಳು ಬೆಳೆಗಳನ್ನು ಕೂಡ ತಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡಾಗ ಕೃಷಿ ಖಂಡಿತ ಫಲಪ್ರದ ಆಗತ್ತೆ. ಕೃಷಿ ಜೊತೆಗೆ ನಾವು ತೋಟಗಾರಿಕೆ ಬೆಳೆ, ಅರಣ್ಯದ ಬೆಳೆ, ಮೇವಿನ ಬೆಳೆ, ತನ್ನ ಗಾತ್ರಕ್ಕೆ ಏನು ಅನುಕೂಲ ಆಗುತ್ತೆ ಅದನ್ನು ಬೆಳೆಯದೇ ಹೋದರೆ, ಈಗ ತೋಟಗಾರಿಕೆ ಬೆಳೆ ಮತ್ತು ಅರಣ್ಯ ಬೆಳೆ ಅಂತ ಹೇಳಿದ್ನಲ್ಲ, ಕೃಷಿ ಬೆಳೆಗಳು 3 ತಿಂಗಳ 4 ತಿಂಗಳ ಅಥವಾ ಹಬ್ಬ ಬಂದರೆ 6 ತಿಂಗಳ ಇರ್ತಾವೆ. ನಮ್ಮ ಹತ್ತಿ ತೊಗೊಂಡ್ರೆ ಮುಂದಿನ 6 ತಿಂಗಳ ಭೂಮಿ ಮೇಲೆ ಬೀಳುವಂಥ ಸೂರ್ಯಪ್ರಕಾಶನ ಉಪಯೋಗನೇ ಮಾಡೋದಿಲ್ಲ ನಾವು. ಆದರೆ ಅರಣ್ಯ ಬೆಳೆಗಳಿದ್ದು ಅಂದರೆ ಅವು ಉಪಯೋಗ ಮಾಡ್ತಾವೆ, ತೋಟಗಾರಿಕೆ ಬೆಳೆ ಇದ್ದರೆ ಅವು ಉಪಯೋಗ ಮಾಡ್ತಾವೆ. ಒಟ್ಟಾರೆಯಾಗಿ ರೈತ ಶ್ರಮ ಮಾಡ್ತಾರೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆಮೇಲೆ ಕೃಷಿ ಬಗ್ಗೆ ನಂದು ಒಂದು ಅಭಿಪ್ರಾಯ ಏನಂದರೆ, ಕೃಷಿಕರಿಗೆ ಏನು ಮಾಡಿದರೂ ಕಡಿಮೆನೇ, ಆದರೆ ಯಾವುದೇ ಸರ್ಕಾರ ತನಗೆ ಇತಿಮಿತಿ ಏನಿದೆ ಅದನ್ನೇ ಮಾಡಬೇಕಾಗತ್ತೆ. ನಮ್ಮ ಬಜೆಟ್ ಎಷ್ಟಿದೆ, ಆಮೇಲೆ ನಾವು ಏನು ಮಾಡ್ಬೋದು, ಏನು ಜನಸಾಮಾನ್ಯರ ಜೀವನ 143 ಕೋಟಿ ಜನರದು ನೋಡಬೇಕಲ್ಲ. ಈಗ 18-19 ನಾವು ವೈಜ್ಞಾನಿಕ ಬೆಲೆ ಕೊಡುವಂಥ ವಿಚಾರದಲ್ಲಿ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿತ್ತು. ಸ್ವಾಮಿನಾಥನ್ ಅವರು ಖರ್ಚು ತೆಗೆದು 50% ಲಾಭ ಕೊಡುವಂಥ ಬೆಳೆ ಕೊಟ್ಟು ರೈತರು ಚೆನ್ನಾಗಿ ಬದುಕ್ತಾರೆ ಅಂತ ಭಾಳ ದೃಢ ನಿರ್ಧಾರ ಮಾಡಿತು ಸರ್ಕಾರ, ಕೊಟ್ಟು 2018-19 ಬೆಂಬಲ ಬೆಲೆ ಕೊಟ್ಟದ್ದಕ್ಕೆ ರೈತರಿಗೆ ತುಂಬ ಅನುಕೂಲ ಆಗಿದೆ. ಏನೇ ವ್ಯವಸ್ಥೆಯಲ್ಲಿ ಲೋಪದೋಷ ಇದ್ದರೆ ನಾವು ಚರ್ಚೆ ಮುಖಾಂತರ ಕುಂತು ಬಗೆಹರಿಸ್ಕೊಂಡು ಹೊಸ ದಾರಿ ಹುಡುಕಬೇಕು, ಅದು ಅವಶ್ಯಕತೆ ಇದೆ ಇವತ್ತಿಗೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ತಾವು ಹೇಳಿದ್ರಿ ಆಯುಷ್ ಹೆಚ್ಚಿಗೆ ಆಗಿದೆ, ಆರೋಗ್ಯ ವೃದ್ಧಿ ಆಗಿಲ್ಲ, ಅಕ್ಷರಶಃ ಸತ್ಯ. ಆಮೇಲೆ ಉಷ್ಣವಲಯದ ಒಂದು ದೊಡ್ಡ ವರದಾನ ಇದೆ ನಮಗೆ. ಈ ಥರ ನಾವು ರಾಸಾಯನಿಕಗಳನ್ನು ಮನಸ್ಸೋ ಇಚ್ಛೆ ರೈತರು ಬಳಸಿದಾಗ್ಯೂ ಕೂಡ ಉಷ್ಣವಲಯದಲ್ಲಿ ಮಣ್ಣಿಗೆ ಸೇರುವಂಥ ಏನು ಪದಾರ್ಥ ಇದಾವಲ್ಲ, ಬೇಗ ವಿಘಟನೆ ಆಗ್ತಾವೆ, ಡಿಗ್ರೇಡ್ ಆಗ್ತಾವೆ. ಅದರಿಂದ ನಮಗೆ ಇನ್ನೂ ಹೆಚ್ಚು ಡೇಂಜರ್ ಆಗಿಲ್ಲ, ಅದರ್ವೈಸ್ ತುಂಬ ಡೇಂಜರ್ ಆಗ್ತಿತ್ತು. ಉಷ್ಣವಲಯದ ಇದನ್ನೇ ಆಗಿದೆ. ಆಮೇಲೆ ಬೆಳೆಗಳ ವಿಷ, ಆಮೇಲೆ ಮಣ್ಣಿನ ವಿಷ ಅಲ್ಪ ಪ್ರಮಾಣದಲ್ಲಿ ಆಗ್ತದೆ. ಇದು ಸಮಗ್ರ ಪದ್ಧತಿ ಬಳಸಿದಾಗ ಅದನ್ನು ನಾವು ಅಂದರೆ ಬಹುಶಃ ತಾವು ಹೇಳಿದಂಗೆ ಕಾಲ ಎಲ್ಲನೂ ಕಲಿಸ್ತದೆ ಅಂತ ತಿಳುವಳಿಕೆ ಬಂದಿದೆ. ಎಲ್ಲರೂ ವಾಸ್ತವ ಸಂಗತಿಗಳನ್ನು ಒಪ್ಪಿಕೊಳ್ಳೋಣ. ಅವಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇರಲಿಲ್ಲ ಅಂದರೆ ಅವನು ಬಿಟ್ಟುಬಿಡೋಣ. ಪರಸ್ಪರ ನಂಬಿಕೆ ಇರಬೇಕು. ವಿಶ್ವವಿದ್ಯಾಲಯಗಳು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾವೆ. ರೈತರು ಸ್ಪಂದಿಸಬೇಕು, ಸರ್ಕಾರ ಸ್ಪಂದಿಸಬೇಕು. ಕೃಷಿ ವಿಶ್ವವಿದ್ಯಾಲಯದಲ್ಲಿ 4 ದಿವಸದ ಒಂದು ಕೃಷಿ ಮೇಳ ಇದೆ, ಅದ್ಭುತವಾದಂಥ ಘಟನೆ ಅದು. ರೈತರಿಗೆ ನಮ್ಮ ನಿವೇದನೆ ಇದೆ, ಫಸ್ಟ್ ನೀವು ಬಂದ್ಗಳೇನೆ ಅಲ್ಲಿ ವಿಜ್ಞಾನಿಗಳು ಮಾಡಿರುವಂಥ ಪ್ರಯೋಗಗಳು ಹೊಲಕ್ಕೆ ಭೇಟಿ ಕೊಡ್ರಿ ಮೊದಲ, ಆಮೇಲೆ ನಿಮ್ಮ ಖರೀದಿಗಳ ನಂತರ ಇರಲಿ, ಮೊದಲು ಅಲ್ಲಿ ಹೋಗಿ ಬಂದರೆ ನಾವು ಕೃಷಿ ಮೇಳ ಮಾಡಿದ್ದು ಸಾರ್ಥಕ ಆಗತ್ತೆ. ಹಾಂ, ಲಕ್ಷಗಟ್ಟಲೆ ಜನ ಬರ್ತಾರೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮೇರು ಪಂಕ್ತಿ ಹಾಕಿಕೊಟ್ಟಿದೆ, ಇಡೀ ದೇಶ

0: ದೇಶಕ್ಕೆ ಇಂಥ ಕೃಷಿ ಮೇಳ ದೇಶದ ಯಾವ ಭಾಗದಲ್ಲೂ ಆಗೋದಿಲ್ಲ. ಇದನ್ನು ಪರಿಣಾಮಕಾರಿಯಾಗಿ ರೈತರು ಉಪಯೋಗ ತಗೊಳ್ಳೋದಂದ್ರೆ ವಿಜ್ಞಾನಿಗಳ ಜೊತೆ ಸಂವಾದ, ಅವ್ರು ಮಾಡಿರುವಂಥ ತಾಕುಗಳಿಗೆ ಮೊದಲ ಭೇಟಿ, ಆನಂತರ ಉಳುಕಾದ್ದು ವಸ್ತು ಪ್ರದರ್ಶನ ಇವೆಲ್ಲ. ಇದನ್ನು ಮಾಡಿದರೆ ಕೃಷಿ ಮೇಳ ನಿಜವಾಗಿಯೂ ಸಾರ್ಥಕ ಆಗ್ತದೆ ಅಂತ ನನ್ನ ರೈತರಿಗೆ ನಾನು ಈ ಮೂಲಕ ವಿನಂತಿನೂ ಮಾಡ್ತೀನಿ.
1: ಡಾಕ್ಟರ್ ಸದಾನಂದ ಮನ್ಸೂರ್ ಅವರೇ, ಒಬ್ಬ ಆಡಳಿತಗಾರರಾಗಿ, ಒಬ್ಬ ಸಂಶೋಧನಾ ಪ್ರಾಧ್ಯಾಪಕರಾಗಿ, ಮತ್ತೆ ವಿಸ್ತರಣಾ ನಿರ್ದೇಶಕರಾಗಿ, ಆಮೇಲೆ ಅಂದರೆ ಏನೆಲ್ಲ ಸಾಧನೆಗಳನ್ನು ತಾವು ಮಾಡಿರಿ, ತಮ್ಮ ಮಾತುಗಳೆಲ್ಲ ಅದೆಲ್ಲ ವ್ಯಕ್ತ ಆಗ್ತದೆ. ಸಾಕಷ್ಟು ರೈತರು, ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮಿಂದ ಲಾಭ ಪಡೆದಾರೆ, ಮತ್ತು ತಾವು ಮಾಡಿದಂಥ ವಿಶ್ಲೇಷಣೆ ಬಹಳ ವೈಜ್ಞಾನಿಕವಾಗಿದೆ ಮತ್ತು ಒಂದು ಆಸೆಯನ್ನು ಹುಟ್ಟಿಸುವಂತಿದೆ. ಸಾಕಷ್ಟು ಇವತ್ತು ನಿರಾಶೆ ಭಾವನೆ ನಮ್ಮಲ್ಲಿ ವ್ಯಕ್ತ ಆಗ್ತಾ ಇದ್ರೂ ಕೂಡ ತಮ್ಮ ಮಾತುಗಳನ್ನು ಕೇಳಿದ ಮೇಲೆ ರೈತ ಬಾಂಧವರಿಗೆ ಉತ್ತಮ ಭವಿಷ್ಯವಿದೆ. ಆ ಒಂದು ಕುರಿತಂತೆ ವೈಜ್ಞಾನಿಕವಾಗಿ ತಾಂತ್ರಿಕ ಅಭಿವೃದ್ಧಿಯನ್ನು ಮಾಡಿಕೊಂಡು ನಾವು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಕೊನೆ ಅನ್ನೋದಿದೆ ಮತ್ತು ಪರಿಹಾರ ಇದೆ ಅನ್ನೋ ಒಂದು ಸದಸ್ಯ ಸದಾಭಿಪ್ರಾಯ ಉಂಟಾಗಿದೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಅತ್ಯುತ್ತಮವಾದ ಒಂದು ಸಂದರ್ಶನ ಇದರಲ್ಲಿ ಭಾಗವಹಿಸಿದ್ರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಶುಭವಾಗಲಿ ನಿಮ್ಮ ಒಂದು ಈ ಸೇವೆ ಅನವರ್ತ ಮುಂದುವರಿಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ. ಧಾರವಾಡ ಆಕಾಶವಾಣಿಗೆ ವಿಶೇಷವಾಗಿ ಧನ್ಯವಾದ. ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ತುಂಬಾ ಸಹಾಯ ಮಾಡಿದೆ, ನಾನು ಋಣಿಯಾಗಿದ್ದೇನೆ. ಆಕಾಶವಾಣಿ,
1: ಥ್ಯಾಂಕ್ ಯು ಸರ್. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೃಷಿ ಕ್ಷೇತ್ರದ ಸವಾಲುಗಳು, ಅವಕಾಶಗಳು ಹಾಗೂ ತಂತ್ರೋಪಾಯಗಳು ಈ ಕುರಿತು ಡಾಕ್ಟರ್ ಚಿದಾನಂದ ಪಿ ಮನ್ಸೂರ್, ವಿಶ್ರಾಂತ ಡೀನ್ ಹಾಗೂ ಸದಸ್ಯರು, ವ್ಯವಸ್ಥಾಪನಾ ಮಂಡಳಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಸಂಕಲನ ಸುಮಾ ಸುರೇಶ್. ಆತ್ಮೀಯ ರೈತ ಬಾಂಧವರೇ,
3: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
2: ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
3: ಸ್ವಾವಲಂಬಿ ಸಮಗ್ರ ಕೃಷಿ
2: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
3: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
2: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14 244-344-15 ಹಾಗೂ 244-344-16 STD ಸಂಖ್ಯೆ 0836. ತಪ್ಪದೇ ಕೇಳಿ. ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
3: ಕೃಷಿ ಕಾಮಧೇನು ರೈತರ ಸಿಹಿದೇ.
4: ಇಂದಿನ ಜನಪದ ಸಂಗೀತದಲ್ಲಿ ಹುಬ್ಬಳ್ಳಿಯ ಬಾಹಟ್ಟಿಯ ಸಕ್ಕುಬಾಯಿ ಮಡಿವಾಳಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಭಜನಾ ಪದ

ಹುಬ್ಬಳ್ಳಿಯ ಬ್ಯಾಹಟ್ಟಿಯ ಸಕ್ಕುಬಾಯಿ ಮಡಿವಾಳಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಭಜನಾಪದ ಇದುವರೆಗೆ ಕೇಳಿದ್ರಿ. ಈಗ ಕೇಳಿ ಮುರವ ಗೋಧಿಕಟ್ಟಿ ಹಾಗೂ ಸಂಗಡಿಗರಿಂದ ಬೀಗರ ಹಾಡು.

ಗುರವ ಗೋಧಿಕಟ್ಟಿ ಹಾಗೂ ಸಂಗಡಿಗನಿಂದ ಬೀಗರ ಹಾಡು ಇದುವರೆಗೆ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿ ರಂಗ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆಗಳು.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ದ ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಈಗ ವಾರ್ತೆಗಳ ವಿವರ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಒಗ್ಗಟ್ಟನ್ನು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಶ್ಲಾಘಿಸಿದ್ದಾರೆ. ಇದು ಕಷ್ಟದ ಸಮಯದಲ್ಲಿ ಭಾರತ ಮತ್ತು ವೆನೆಜುವೆಲಾದ ಜನರ ನಡುವಿನ ಸಹಕಾರದ ಮನೋಭಾವಕ್ಕೆ ಅನುಗುಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂಕಂಪಗಳ ತೀವ್ರ ಪರಿಣಾಮಗಳ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗಳನ್ನು ಅವರು ಸ್ವಾಗತಿಸಿದ್ದಾರೆ. ಮೋದಿಯವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಉಲ್ಲೇಖಿಸಿ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ದೊರೆತ ಬೆಂಬಲದ ಅಭಿವ್ಯಕ್ತಿಗಳನ್ನು ಶ್ಲಾಘಿಸಿದರು ಮತ್ತು ವೆನೆಜುವೆಲಾ ಸ್ವೀಕರಿಸಿದ ಒಗ್ಗಟ್ಟಿನ ಅಭಿವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದರು. ಭವಿಷ್ಯಕ್ಕೆ ಸಿದ್ದವಾದ ವಿದ್ಯುತ್ ವಲಯವನ್ನು ನಿರ್ಮಿಸಲು ಭಾರತ ತನ್ನ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಸ್ಮಾರ್ಟ್ ಗ್ರಿಡ್ ಮೂಲಸೌಕರ್ಯ ಮತ್ತು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಸೌರ ಮತ್ತು ಪವನ ಇಂಧನ ನಿಯೋಜನೆಯಲ್ಲಿ ಭಾರತವು ವಿಶ್ವದ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಸಚಿವರು ಹೇಳಿದರು. ಭಾರತ ಇಂಧನ ಬೆಳವಣಿಗೆಯನ್ನು ಎತ್ತಿ ತೋರಿಸಿದ ಸಚಿವರು, ದೇಶವು ಸುಮಾರು 540 ಗಿಗಾವ್ಯಾಟ್ಗಳ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಬ್ರಿಕ್ಸ್ ಇಂಧನ ಸಚಿವರ ಸಭೆ ನಾಳೆಯವರೆಗೆ ಮುಂದುವರಿಯಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ನಾವೀನ್ಯತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸುತ್ತಿವೆ. ತಂತ್ರಜ್ಞಾನ ಆಧಾರಿತ ಯುದ್ದವು ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ. ರಾಷ್ಟೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ರಾಷ್ಟೀಯ ರಕ್ಷಣಾ ಕಾಲೇಜಿನಲ್ಲಿ ಮಾತನಾಡಿದ ಅವರು, ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ಹೆಚ್ಚುತ್ತಿರುವ ಸಂಕೀರ್ಣ ಜಾಗತಿಕ ಪರಿಸರದಲ್ಲಿ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತಂತ್ರಜ್ಞಾನ ರೇಖೆಗಿಂತ ಮುಂದೆ ಇರಬೇಕು ಎಂದು ತಿಳಿಸಿದರು.

0: ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಸ್ಥಳೀಯ ನೇತ್ರವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಎಫ್ಒಸಿ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಫ್ಒಸಿ ಪ್ರಮಾಣಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಇದು ರಾಷ್ಟದ ವಾಯುಗಾಮಿ ಕಣ್ಗಾವಲು ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ದ ಸಾಮರ್ಥ್ಯಗಳಿಗೆ ಪ್ರಮುಖ ಬೆಳವಣಿಗೆಯನ್ನು ಭದ್ರಪಡಿಸುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಸ್ಥಳೀಯವಾಗಿ ನಿರ್ಮಿಸಲಾದ ವ್ಯವಸ್ಥೆಯನ್ನು ಶ್ಲಾಘಿಸಿದರು. ಸಂಸತ್ ಭವನದಲ್ಲಿ ಇಂದು ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದ ಮತ್ತು ಮರು ಆಯ್ಕೆಯಾದ 10 ಸದಸ್ಯರಿಗೆ ಉಪರಾಷ್ಟಪತಿ ಮತ್ತು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ತೆಲುಗುದೇಶಂ ಪಕ್ಷದ ಸನಾ ಸತೀಶ್ ಬಾಬು, ವಿಜಯ ಚಿಂತಕಾಯಲ ಮತ್ತು ಭಾಷ್ಯಂ ರಾಮಕೃಷ್ಣ, ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಲಿಂಗಮನೇನಿ ರಮೇಶ್ ಪ್ರಮಾಣವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ಬಿಜೆಪಿಯ ತೈ ಟಗಕ್, ದೇಬಾಶಿಶ್ ಸಮಂತರಾಯ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಮತ್ತು ಗುಜರಾತ್ನ ಬಿಜೆಪಿಯ ರಾಜೇಶ್ ಪರಮಾನಂದ್ ಶುಕ್ಲಾ ಅವರಿಗೂ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ಜಾರ್ಖಂಡ್ನಿಂದ ಆಯ್ಕೆಯಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಬೈದ್ಯನಾಥ್ ರಾಮ್ ಮತ್ತು ಸ್ವತಂತ್ರ ಸದಸ್ಯ ಪರಿಮಳ್ ನಾಥ್ವಾನಿ ಕೂಡ ಪ್ರಮಾಣವಚನ ಸ್ವೀಕರಿಸಿದ ಇತರ ಸಚಿವರಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ 27-29 ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು 2015 ಕೊನೆಯದಾಗಿ ಸೀಶೆಲ್ಸ್ಗೆ ಭೇಟಿ ನೀಡಿದ್ದರು. ವಿದೇಶಾಂಗ ಸಚಿವಾಲಯದ ಹೇಳಿಕೆಯ ಪ್ರಕಾರ ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಿವೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸೀಶೆಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೀಶೆಲ್ಸ್ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ದು, ವಿವಿಧ ಸರಕುಗಳ ಸಾಗಾಣೆಗೆ ಭಾರತೀಯ ರೈಲ್ವೆಯನ್ನು ಅತ್ಯಂತ ಆದ್ಯತೆಯ ಸಾರಿಗೆ ಮಾಧ್ಯಮವನ್ನಾಗಿ ರೂಪಿಸುವ ಉದ್ದೇಶದ ಸುಧಾರಣಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಇತ್ತೀಚೆಗೆ ಸಿಮೆಂಟ್ ಮತ್ತು ಉಪ್ಪು ಸೇರಿದಂತೆ ವಿವಿಧ ಸರಕುಗಳಿಗಾಗಿ ಅಭಿವೃದ್ದಿಪಡಿಸಲಾದ ವಿಶೇಷ ವ್ಯಾಗನ್ಗಳ ಯಶಸ್ಸು, ಕೈಗಾರಿಕೆಗಳ ಕಾರ್ಯಾಚರಣಾ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಗನ್ಗಳನ್ನು ವಿನ್ಯಾಸಗೊಳಿಸುವ ಮಹತ್ವವನ್ನು ಸಾಬೀತುಪಡಿಸಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಪ್ರಸ್ತಾವಿತ ವ್ಯಾಗನ್ ವಿನ್ಯಾಸ ನೀತಿಯು ಆಧುನಿಕ, ಗ್ರಾಹಕ ಕೇಂದ್ರಿತ ಹಾಗೂ ನಾವೀನ್ಯತೆ ಆಧಾರಿತ ಸರಕು ಸಾಗಾಣೆ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಭಾರತೀಯ ರೈಲ್ವೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿದೆ. ಇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಪರಿಸರ ಸುಸ್ಥಿರತೆಯನ್ನು ಬಲಪಡಿಸುವುದು ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಬದ್ದತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಬೆಂಬಲ ಸೂಚಿಸಿದವರಿಗೆ ಪ್ರಧಾನಮಂತ್ರಿ ಇಂದು ಗೌರವ ಸಲ್ಲಿಸಿದರು. ದೇಶಾದ್ಯಂತ ಸಂವಿಧಾನ ಹತ್ಯಾ ದಿವಸದ ಅಂಗವಾಗಿ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಬದ್ದತೆಯನ್ನು ಪುನರುಚ್ಚರಿಸುವ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೃಢವಾಗಿ ಬೆಂಬಲ ಸೂಚಿಸಿ ರಕ್ಷಿಸಿದ ಎಲ್ಲರಿಗೂ ಗೌರವ ಸಲ್ಲಿಸಿದರು. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವ ಬಾಂಗ್ಲಾದೇಶ ತಂಡ ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ

0: ರನ್ ಗಳಿಸಿ ಆಡುತ್ತಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಮೂರು ಪಂದ್ಯಗಳಲ್ಲಿ ಎರಡು ಜಯ ಗಳಿಸಿ ಗುಂಪಿನಲ್ಲಿ ಎರಡನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶವು ಎರಡು ಪಂದ್ಯಗಳನ್ನು ಗೆದ್ದಿದ್ದರೂ ಕಡಿಮೆ ನೆಟ್ ರನ್ ರೇಟ್ನಿಂದ ನಾಲ್ಕನೇ ಸ್ಥಾನದಲ್ಲಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಿನ್ನೆ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಸುಲಭ ಗೆಲುವುಗಳೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದರು. ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ತನ್ವಿ ಶರ್ಮಾ ಜರ್ಮನಿಯ ಎವೋನ್ಲಿ ಅವರನ್ನು 23-21, 21-16 ಅಂತರದಿಂದ ಸೋಲಿಸಿದರು. ದೇವಿಕಾ ಸಿಹಾಕ್ ಪೆರುವಿನ ಇನೆಸ್ ಲೂಸಿಯಾ ಕ್ಯಾಸ್ಟಿಲ್ಲೋ ಅವರನ್ನು 21-14, 21-14 ಅಂತರದಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ ಕೇಳುಗರೇ, ಗಮನಿಸಿ, ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಮಾತ್ರ ನಮ್ಮ ಸ್ಟುಡಿಯೋ ಕಾರ್ಯಕ್ರಮಗಳು ಲಭ್ಯವಿರುತ್ತವೆ. ಕಾರ್ಯಕ್ರಮ ಮರಾಠಿ ಹಾಡುಗಳು, ಮಂಗೇಶ್ ಪಡಗಾವ್ಕರ್ ಅವರ ರಚನೆಯಲ್ಲಿ ಕೇಳಿ ಅರುಣ್ ದಾತೆ ಅವರು ಹಾಡಿರುವ ಮರಾಠಿ ಹಾಡುಗಳು.

ಅರುಣ್ ದಾತೆ ಅವರು ಹಾಡಿದ ಮರಾಠಿ ಹಾಡುಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ.

ಹುಬ್ಬಳ್ಳಿಯ ನವನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮ ವೈವಿಧ್ಯ. ಈಗ ಪ್ರಾರ್ಥನೆ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸಲಾಗ್ತಾ ಇದೆ. ಪ್ರಾರ್ಥನೆ ಅಕ್ಷತಾ ಜೇನ್ಕಟ್ಟಿ ಇವರೇ.

0: ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ.
1: ಹಾಂ, ಈಗ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರ ಪಾತ್ರ ಕುರಿತು ಭಾಷಣ ಮಾಡಲಿದ್ದಾರೆ ಸಕ್ಕುಬಾಯಿ ವಾಲಿಕಾರ್.
2: ಶಿಕ್ಷಕರೇ ಸಮಾಜದ ನಿರ್ಮಾಪಕರು ಹಾಗೂ ನಮ್ಮ ಜೀವನದ ನಿರ್ವಾಹಕರು ಹೌದು. ಒಬ್ಬ ವಿದ್ಯಾರ್ಥಿ ಸಾಧಿಸಬೇಕಾದ ಸಾಧನೆಯನ್ನು ಸಾಧಿಸಿ ಇತರರಿಗೆ ಮಾದರಿಯಾಗಿದ್ದಾನೆ ಎಂದರೆ ಅವನಿಗೆ ಮುಂದೆ ಗುರಿ ಇತ್ತು, ಹಿಂದೆ ಗುರು ಇತ್ತು, ಜೊತೆಗೆ ಪಾಲಕರ ಸಹಾಯವೂ

0: ಇತ್ತು ಎಂದು ಅರ್ಥ. ಅಂದು ಮುಂದೆ ಗುರಿ ಇತ್ತು, ಹಿಂದೆ ಗುರು ಇತ್ತು, ಆಗ ಹೊರಟಿತ್ತು ಯುವಕರ ದಂಡು. ಅಂದು ಮುಂದೆ ಗುರಿ ಇತ್ತು, ಹಿಂದೆ ಗುರು ಇತ್ತು, ಆಗ ಹೊರಟಿತ್ತು ಯುವಕರ ದಂಡು. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಗುರುಗಳ ಪಾತ್ರ ಮಹತ್ತರವಾದದ್ದು ಎಂದು ಇದರ ಅರ್ಥ. ಮಗುವಿನ ವಿದ್ಯಾಭ್ಯಾಸ ಪ್ರಾರಂಭವಾಗುವುದು ಮೊದಲು ಮನೆಯಿಂದ. ಅದಕ್ಕೆ ನಮ್ಮ ಹಿರಿಯರು, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಕಲಿತ ಜನ ಧನ್ಯ ಎಂದಿದ್ದಾರೆ. ತಾಯಿಗೆ ಎಷ್ಟೇ ಮಕ್ಕಳಿದ್ದರೂ ಯಾರಿಗೂ ಭೇದ ಭಾವ ತೋರದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂದು ಮಕ್ಕಳು ಬೆಳೆಯುವಾಗಲೇ ಎಲ್ಲ ರೀತಿಯ ನೈತಿಕ ಮೌಲ್ಯವನ್ನು ಕೊಟ್ಟು ಬೆಳೆಸುತ್ತಾಳೆ. ಅದೇ ರೀತಿ ಮಾತೃತ್ವವನ್ನು ಹೊಂದಿದವರು ಗುರುಗಳಾಗಿರುತ್ತಾರೆ. ಆದರೆ ಇಂದು 5-6 ಮಕ್ಕಳಿದ್ದರೂ ಒಬ್ಬ ತಾಯಿಯನ್ನು ಸಾಕಲು ಯೋಚಿಸುತ್ತಾರೆ. ಇದು ನಮ್ಮ ದೇಶದ ದುಸ್ಥಿತಿ. ನಮಗೆ ಸಾಕಷ್ಟು ಸಂಪಾದಿಸುವ ಶಕ್ತಿ ಕೊಟ್ಟು ನಮ್ಮಿಂದ ಏನನ್ನೂ ಅಪೇಕ್ಷಿಸದೇ ಇರುವ ಜೀವಿ ಎಂದರೆ ಅದು ಗುರುಗಳು ಮಾತ್ರ. ಗುರುಗಳ ಸ್ಥಾನ ಉನ್ನತವಾದದ್ದು. ಕುವೆಂಪುರವರು ಹೇಳಿದ ಹಾಗೆ ಮಕ್ಕಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕೇ ಹೊರತು ಭತ್ತ ತುಂಬುವ ಖಾಲಿ ಚೀಲವಾಗಬಾರದೆಂದು ಮೆದುಳೆಂಬ ಗದ್ದೆಯಲ್ಲಿ ಖಾಲಿಯಾಗದ ಅಕ್ಷರಗಳೆಂಬ ಭತ್ತದ ರಾಶಿಯೇ ತುಂಬುವರು. ಯಾರು ಸಮಯವನ್ನು ಗೌರವಿಸುತ್ತಾರೋ ಅವರನ್ನು ಗೌರವಿಸುವ ಸಮಯ ಬಂದೇ ಬರುತ್ತದೆ ಎಂದು ಸಮಯದ ಮೌಲ್ಯವನ್ನು ತಿಳಿಸಿಕೊಟ್ಟವರು. ನೀವು ಬುದ್ಧಿವಂತರಾಗಿದ್ದರೆ ಸಿರಿವಂತರ ಅಗತ್ಯವಿಲ್ಲ ಎಂದು ಜ್ಞಾನವೆಂಬ ಸಂಪತ್ತು ನೀಡುವರು. ಇಷ್ಟೆಲ್ಲ ಮಾಡಿ ಅವರ ಶಿಷ್ಯ ಬೆಳೆದು ದೊಡ್ಡ ವ್ಯಕ್ತಿಯಾದಾಗ ತಾವೇನೂ ಮಾಡಿಲ್ಲವೆಂಬಂತೆ ದೂರದಿಂದಲೇ ನೋಡಿ ಹಾರೈಸುತ್ತಾ ಮುಗುಳ್ನಗು ಚೆಲ್ಲುವವರು ನಮ್ಮ ಶಿಕ್ಷಕರು. ಸಾಕಷ್ಟು ಜ್ಞಾನವಿದ್ದು ಕಲಿಯಲು ಹಣವಿಲ್ಲದ ಮಕ್ಕಳಿಗೆ ತಮಗೆ ಬಂದ ಆದಾಯದಲ್ಲಿ ಅವರನ್ನು ಕಲಿಸಲು ಮುಂದಾಗುವವರು ಬೇರಾರೂ ಅಲ್ಲ, ಅದು ನಮ್ಮ ಶಿಕ್ಷಕರು. ಗುರು ಎಲ್ಲ ದೇವರಿಗಿಂತಲೂ ಮೇಲ್ಸ್ಥಾನದಲ್ಲಿದ್ದಾರೆ ಎನ್ನುವುದು ಖಂಡಿತ ನಿಜ. ಇಂಥ ಸಂದರ್ಭದಲ್ಲಿ ನೆನೆಯಬೇಕಾದ ಇನ್ನೊಂದು ಪ್ರಮುಖ ವಿಷಯವೆಂದರೆ ಇಂದು ಜಗತ್ತಿಗೆ ಜ್ಯೋತಿಯಾದ ವಿವೇಕಾನಂದರು ಜಗತ್ತೇ ಭಾರತದ ತಿರುಗಿ ನೋಡುವಂತೆ ವಿಜ್ಞಾನ ವೃದ್ಧಿ ಮಾಡಿ ಭಾರತದ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂರವರು ರಾಮಕೃಷ್ಣ ಪರಮಹಂಸ ಹಾಗೂ ಅಯ್ಯಾದುರೈ ಸಲೋಮನ್ರಂತಹ ಶಿಕ್ಷಕರು ಇದ್ದಿದ್ದರೆ ಇವರನ್ನು ಇಂದು ಗುರುತಿಸಲು ಸಾಧ್ಯವಿರಲಿಲ್ಲ ಎನಿಸುತ್ತದೆ. ಕಲಿಯುವವರಿಗೆ ಛಲವಿರಲಿ, ಕಲಿಸುವವರಿಗೆ ಕಲಿಸುವ ಮನಸ್ಸಿರಲಿ, ಕಲಿತಾಗ ಕಲಿಸಿದವರ ಮರೆಯದಿರಲಿ ಎಂಬಂತೆ ಕಲಿಸಿದವರ ಮರೆಯದೇ ಸ್ಮರಿಸಿ ಶಿಕ್ಷಕರಿಗೆ ಅಪೂರ್ವ ಗೌರವವನ್ನು ದೊರಕಿಸಿಕೊಟ್ಟಿದ್ದಾರೆ. ಜೊತೆಗೆ ಯಾವ ವಿದ್ಯಾರ್ಥಿ ಶಿಕ್ಷಕರನ್ನು ಗೌರವಿಸುತ್ತಾರೋ ಅವರು ಸಮಾಜದಲ್ಲಿ ಗೌರವಿಸಲ್ಪಡುತ್ತಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಸಾಗಿಯುವುದೇ ನಮ್ಮೆಲ್ಲರ ಜೀವನ ಪಯಣ. ಶಿಕ್ಷಕರೆಂಬ ಸುವಿಶಾಲ ಆಲದ ಮರದಡಿ ಕೂತಿಹೇ ವಿದ್ಯಾರ್ಥಿಗಳೆಂಬ ಚಿಲಿಪಿಲಿ ಹಕ್ಕಿಗಳ ಕೂಜನ. ಜ್ಞಾನ ಜ್ಯೋತಿಯ ಬಿಂಬಗಳ ಇವರು ಕೋಟಿ ಕೋಟಿ ತಾರೆಗಳ ಹೂಬಣ. ಎಂದಿಗೂ ಇವರ ಋಣ ತೀರಿಸಲಾಗದು ಇವರ ಅಂತರಂಗಕ್ಕೊಂದು ನಮನ. ಮರೆಯದಿರಿ, ಮೆರೆಸುತ್ತಲಿರಿ, ಜೀವನದುದ್ದಕ್ಕೂ ಆರಾಧಿಸುತ್ತಲೇ ಇರಿ ದೇವರಂತೆ ಅನುದಿನ.
1: ಈಗ ವೇದವ್ಯಾಸ ಜೋಶಿಯವರ ರಚಿಸಿರ್ತಕ್ಕಂತಹ ಭಾವಗೀತೆ ಫಕ್ಕೀರಪ್ಪ ಹುಳ್ಳಿ ಇವರಿಂದ.

0: ಪ್ಲಾಸ್ಟಿಕ್ ನಿರ್ವಹಣೆ ಕುರಿತು ಒಂದು ಸಂಭಾಷಣೆಯನ್ನು ಕೇಳೋಣ ಸಕ್ಕುಬಾಯಿ, ಕಸ್ತೂರಿ ಹಾಗೂ ಅಕ್ಷತಾ ಇವರಿಂದ.
1: ಏನೇ ಕವಿತಾ, ತುಂಬಾ ರೆಡಿಯಾಗಿ ಎಲ್ಲಿಗೂ ಹೊರಟಂತಿದೆ?
2: ನಿನಗೆ ಗೊತ್ತಿಲ್ವೇನೆ ಸಹನಾ, ಅವ್ರ ಮನೆಯಲ್ಲಿ ದೇವರ ಪೂಜೆ ಇರುವುದರಿಂದ ಪೇಟೆಗೆ ಹೊರಟಿದ್ದಾಳೆ.
1: ಹೌದಾ? ಅವಳು ಕೈಯಲ್ಲಿ ಕೈಚೀಲ ಇರಲಿಲ್ವಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ.
3: ಸುಮ್ಮನೆ ಯಾಕೆ ಕೈಚೀಲ ತಗೊಂಡು ಹೋಗೋದು ಅಲ್ವೇ, ಪ್ಲಾಸ್ಟಿಕ್ ಕವರ್ ಅಲ್ಲೇ ಸಿಗುತ್ತೆ, ಅಲ್ಲೇ ಅದರಲ್ಲೇ ತಗೊಂಡು ಬರ್ತೀನಿ.
1: ಹೌದಾ, ಹೋಗಿ ಬಾ.
2: ನೀನು ಪೇಟೆಗೆ ಹೋಗಿ ಬಂದು ಬಹಳ ಹೊತ್ತು ಆಯ್ತು ಅಂತ ಕಾಣಿಸುತ್ತೆ.
3: ಇಲ್ಲ, ಈಗ ತಾನೇ ಬಂದೆ.
1: ಏನೇ ಪ್ಲಾಸ್ಟಿಕ್ ಕವರ್ ಚೆಲ್ಲುತ್ತಿದ್ದೀಯಾ?
3: ಸಾಮಗ್ರಿ ಎಲ್ಲ ತನ್ನಲ್ಲ, ಮತ್ತೆ ಬೇಕು? ಬೇಕಂದ್ರೆ ಮತ್ತೆ 2 ರೂಪಾಯಿ ಕೊಟ್ಟರೆ ಸಿಗುತ್ತೆ.
1: ಹೌದಮ್ಮ, ಮತ್ತೆ 2 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಆದ್ರೆ ಆ ಪ್ಲಾಸ್ಟಿಕ್ ಕವರ್ನಿಂದಾಗುವ ಅಪಾಯದ ಬಗ್ಗೆ ನಿಂಗೆ ಏನಾದರೂ ಗೊತ್ತಾ?
3: ಏನಾಗುತ್ತೆ?
1: ಇದು ಭೂಮಿಯಲ್ಲಿ ಕುಳಿತು ವಿಲೀನವಾಗುವುದಿಲ್ಲ, ಸುಟ್ಟರೆ ಇದರಿಂದ ಭೂಮಿಗೆ ರಕ್ಷಾ ಕವಚವಾಗಿರುವ ಓಜೋನ್ ಪದರ ಹರಿದು ಸೂರ್ಯನ ವಿಷಕಾರಿ ಕಿರಣಗಳು ಮಾನವನಿಗೆ ಹಾಗೂ ಹಲವಾರು ಜೀವಿಗಳಿಗೆ ತಲುಪಿ ಜನರು ರೋಗದಿಂದ ಸಾಯುವಂತಾಗುತ್ತದೆ, ಗೊತ್ತಾ?
3: ಓಹೋ, ಇಷ್ಟೆಲ್ಲ ಖಂಡಿತ ನನಗೆ ಗೊತ್ತಾಗಲಿಲ್ಲ. ಇನ್ ಮುಂದೆ ನನ್ನಿಂದ ಆದಷ್ಟು ಪ್ಲಾಸ್ಟಿಕ್ನಿಂದಾಗುವ ಅಪಾಯವನ್ನ ತಡೆಯುತ್ತೇನೆ.
4: ನೀವು ನಮ್ಮೊಂದಿಗೆ ಕೈ ಜೋಡಿಸಿರಿ ತಾನೇ. ಪರಿಸರ ನಾಶ, ದೇಶಕ್ಕೆ ಪಾಶ. ಕ್ಯಾರಿ ಎ ಬ್ಯಾಗ್, ಡೋಂಟ್ ಆಸ್ಕ್ ಫಾರ್ ಎ ಕ್ಯಾರಿ ಬ್ಯಾಗ್.
0: ಅಕ್ಷತಾ ಜೇನಕಟ್ಟಿ ಇವರಿಂದ ಜಾನಪದ ಗೀತೆ.

0: ಬಾಳೆ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆ ರಾಯ, ಬಾಳೆ ತೋಟಕ್ಕೆ ನೀರಿಲ್ಲ, ಬಾಳೆ ತೋಟಕ್ಕೆ ನೀರಿಲ್ಲ, ಬಾಳೆ ತೋಟಕ್ಕೆ ನೀರಿಲ್ಲ.
1: ಈಗ ಸಕುಬಾಯಿ ವಲಿಕಾರ್ ಇವರಿಂದ ಸ್ವರಚಿತ ಕವನ ನಿವೇದನೆ.
2: ಗುರುಗಳು, ನಿಮ್ಮ ಕೈಯಲ್ಲಿ ಸಿಕ್ಕಿದಂಥ ಪುಟ್ಟ ಕಾಳುಗಳು, ನಿಮ್ಮ ಕೈಯಲ್ಲಿ ಸಿಕ್ಕಿದಂಥ ಪುಟ್ಟ ಕಾಳುಗಳು, ನಿಮ್ಮ ಕಣ್ಣೆದುರೆ ಬೆಳೆದು ನಿಲ್ಲುವವು ದೊಡ್ಡ ಮರಗಳು, ನಿಮ್ಮ ಕಣ್ಣೆದುರೆ ಬೆಳೆದು ನಿಲ್ಲುವವು ದೊಡ್ಡ ಮರಗಳು, ನಿಮ್ಮ ಆಸರೆಯಲ್ಲಿ ಬೆಳೆದ ಮರಗಳಲ್ಲಿ ಆಸರೆ ಪಡುವವು ಬೇರೆ ಜೀವಿಗಳು, ನಿಮ್ಮ ಆಸರೆಯಲ್ಲಿ ಬೆಳೆದ ಮರಗಳಲ್ಲಿ ಆಸರೆ ಪಡುವವು ಬೇರೆ ಜೀವಿಗಳು, ಸಾಕಷ್ಟು ಪ್ರಮಾಣದಲ್ಲಿ ಹಬ್ಬಿಕೊಡುವವು ಹೂವು ಕಾಯಿಗಳು, ಸಾಕಷ್ಟು ಪ್ರಮಾಣದಲ್ಲಿ ಹಬ್ಬಿಕೊಡುವವು ಹೂವು ಕಾಯಿಗಳು. ಆ ಪುಟ್ಟ ಕಾಳನ್ನು ಸಮಾಜವೆಂಬ ಹೊಲದಲ್ಲಿ ಬಿತ್ತಿದಿರಿ, ಆ ಪುಟ್ಟ ಕಾಳನ್ನು ಸಮಾಜವೆಂಬ ಹೊಲದಲ್ಲಿ ಬಿತ್ತಿದಿರಿ, ಜ್ಞಾನವೆಂಬ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಾಕಿದಿರಿ, ಜ್ಞಾನವೆಂಬ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಾಕಿದಿರಿ, ಕಾಲಕಾಲಕ್ಕೆ ಬುದ್ಧಿ ಎಂಬ ಸಾವಯವ ಗೊಬ್ಬರ ಹಾಕಿದಿರಿ, ಕಾಲಕಾಲಕ್ಕೆ ಬುದ್ಧಿ ಎಂಬ ಸಾವಯವ ಗೊಬ್ಬರ ಹಾಕಿದಿರಿ, ವೈಭವಪೂರ್ಣವಾದ ಬೆಳೆ ಎಂಬ ಅಂಕ ತೆಗೆಸಿದಿರಿ, ವೈಭವಪೂರ್ಣವಾದ ಬೆಳೆ ಎಂಬ ಅಂಕ ತೆಗೆಸಿದಿರಿ. ನಿಮ್ಮಿಂದ ಅರಳಿದ ಹೂವನ್ನು ನೋಡಿ ನಿತ್ಯ ನಲಿವಿರಿ, ನಿಮ್ಮಿಂದ ಅರಳಿದ ಹೂವನ್ನು ನೋಡಿ ನಿತ್ಯ ನಲಿವಿರಿ, ಅದು ಬಾಡುವಾಗ ಆತ್ಮವಿಶ್ವಾಸವೆಂಬ ಅಮೃತ ಹಾಕಿದಿರಿ, ಅದು ಬಾಡುವಾಗ ಆತ್ಮವಿಶ್ವಾಸವೆಂಬ ಅಮೃತ ಹಾಕಿದಿರಿ. ಮೂಗು ತಿರುವಿ ಮುನ್ನಡೆಯುವ ಬಾಲಿಗೆ ಸುಖವಾಗಿರು ಎಂದು ಹರಿಸುವಿರಿ, ಮೂಗು ತಿರುವಿ ಮುನ್ನಡೆಯುವ ಬಾಲಿಗೆ ಸುಖವಾಗಿರು ಎಂದು ಹರಿಸುವಿರಿ, ಇವರಂಥ ದೊಡ್ಡ ಗುಣ ಯಾರಿಗಿದೆ ಎಂದು ಕೇಳಿದ ನೀವೇ ಹೇಳಿರಿ, ಇವರಂಥ ದೊಡ್ಡ ಗುಣ ಯಾರಿಗಿದೆ ಎಂದು ಕೇಳಿದ ನೀವೇ ಹೇಳಿರಿ. ನಂತರ ವಿಷಯ ಭೂ ತಾಯಿ. ಪುಟ್ಟ ಮಗು ನಾನು ಕಷ್ಟಪಟ್ಟು ನೀ ಸಾಕಿ ಸಲುಹಿದೆವ್ವ, ಪುಟ್ಟ ಮಗು ನಾನು ಕಷ್ಟಪಟ್ಟು ನೀ ಸಾಕಿ ಸಲುಹಿದೆವ್ವ, ಹೊಟ್ಟೆ ತುಂಬಿಸಿ ಹಸಿದ ಹೊಟ್ಟೆಯಲ್ಲಿ ನೀ ಮಲಗಿದೆವ್ವ, ಹೊಟ್ಟೆ ತುಂಬಿಸಿ ಹಸಿದ ಹೊಟ್ಟೆಯಲ್ಲಿ ನೀ ಮಲಗಿದೆವ್ವ. ನಡೆಯುವಾಗ ನಾ ಎಡುವಿ ಬಿದ್ದರೆ ನನಗಿಂತ ನೀ ಬಹಳ ನೊಂದೆ, ನಡೆಯುವಾಗ ನಾ ಎಡುವಿ ಬಿದ್ದರೆ ನನಗಿಂತ ನೀ ಬಹಳ ನೊಂದೆ, ಆಡುವಾಗ ನಾ ಅಡಗಿಕೊಂಡರೆ ನೀ ಅಳುತ್ತ ಬೆಂದೆ, ಆಡುವಾಗ ನಾ ಅಡಗಿಕೊಂಡರೆ ನೀ ಅಳುತ್ತ ಬೆಂದೆ. ಕುಡುಕ ತಂದೆಯ ಕಳುಹಿನಿಂದ ನೀ ಹಣವ ಕೂಡಿ ಇಟ್ಟೆ, ಕುಡುಕ ತಂದೆಯ ಕಳುಹಿನಿಂದ ನೀ ಹಣವ ಕೂಡಿ ಇಟ್ಟೆ, ಆ ಹಣವ ನನ್ನಯ ಶಾಲೆಯ ಖರ್ಚಿಗೆ ನೀ ಬಳಸಿಬಿಟ್ಟೆ, ಆ ಹಣವ ನನ್ನ ಶಾಲೆಯ ಖರ್ಚಿಗೆ ನೀ ಬಳಸಿಬಿಟ್ಟೆ, ಓದಿ ಬೆಳೆಸಿ ಬೇರೆಯವರ ಮನೆಗೆ ನನ್ನ ಕಳಿಸಿಕೊಟ್ಟೆ, ಓದಿ ಬೆಳೆಸಿ ಬೇರೆಯವರ ಮನೆಗೆ ನನ್ನ ಕಳಿಸಿಕೊಟ್ಟೆ, ಕಳಿಸಿಕೊಡುವಾಗ ಕಣ್ಣೀರ ನನಗೆ ಕೊಡುಗೆಯಾಗಿ ಕೊಟ್ಟೆ, ಕಳಿಸಿಕೊಡುವಾಗ ಕಣ್ಣೀರ ನನಗೆ ಕೊಡುಗೆಯಾಗಿ ಕೊಟ್ಟೆ. ಕಷ್ಟದಿಂದ ನಾ ನಿನ್ನ ಕರೆದಾಗ ನೀ ಕಾಣಲಿಲ್ಲ, ಕಷ್ಟದಿಂದ ನಾ ನಿನ್ನ ಕರೆದಾಗ ನೀ ಕಾಣಲಿಲ್ಲ, ಸಂಸಾರ ಚಿತೆಯಲ್ಲಿ ನಾ ಬೆಂದರೂ ನೀ ಬರಲಿಲ್ಲ, ಸಂಸಾರ ಚಿತೆಯಲ್ಲಿ ನಾ ಬೆಂದರೂ ನೀ ಬರಲಿಲ್ಲ, ಯಾವ ಹಾದಿಯಲ್ಲಿ ನಿನ್ನ ಹುಡುಕಿದರೂ ನೀ ಸಿಗಲಿಲ್ಲ, ಯಾವ ಹಾದಿಯಲ್ಲಿ ನಿನ್ನ ಹುಡುಕಿದರೂ ನೀ ಸಿಗಲಿಲ್ಲ, ಕೊನೆಯವರೆಗೂ ನೀ ನಿನ್ನ ಸುಖವ ನೋಡಿಕೊಳ್ಳಲಿಲ್ಲ, ಕೊನೆಯವರೆಗೂ ನೀ ನಿನ್ನ ಸುಖವ ನೋಡಿಕೊಳ್ಳಲಿಲ್ಲ. ಭೂಮಿ. ಕೋಟ್ಯಾಂತರ ಮಕ್ಕಳ ಎತ್ತಿ ಆಡಿಸುವ ತಾಯಿ, ಕೋಟ್ಯಾಂತರ ಮಕ್ಕಳ ಎತ್ತಿ ಆಡಿಸುವ ತಾಯಿ, ಮಕ್ಕಳು ಒದ್ದರೂ ಮುತ್ತು ಕೊಟ್ಟು ಬೆಳೆಸುವ ತಾಯಿ, ಮಕ್ಕಳು ಒದ್ದರೂ ಮುತ್ತು ಕೊಟ್ಟು ಬೆಳೆಸುವ ತಾಯಿ, ಭಾರವಾದರೂ ಬೇಡ ಎನ್ನದ ತಾಯಿ, ಭಾರವಾದರೂ ಬೇಡ ಎನ್ನದ ತಾಯಿ, ಹಸಿದಾಗ ತುತ್ತು ಕೊಟ್ಟು ಬೆಳೆಸುವಳೆ ಭೂತಾಯಿ, ಹಸಿದಾಗ ತುತ್ತು ಕೊಟ್ಟು ಬೆಳೆಸುವಳೆ ಭೂತಾಯಿ. ಹಚ್ಚ ಹಸುರ

0: ಆದ ಕಾಡುಗಳನ್ನೆಲ್ಲ ಉಡುಗೆಯಾಗಿ, ಹಚ್ಚ ಹಸುರಾದ ಕಾಡುಗಳನ್ನೆಲ್ಲ ಉಡುಗೆಯಾಗಿ, ಹರಿಯುವ ನದಿಯನ್ನೇ ಕಾಲ್ಗೆಜ್ಜೆಯಾಗಿ, ಹರಿಯುವ ನದಿಯನ್ನೇ ಕಾಲ್ಗೆಜ್ಜೆಯಾಗಿ, ಸೂರ್ಯನನ್ನು ತಲೆಯ ಮೇಲೆ ಕಿರೀಟವಾಗಿ, ಸೂರ್ಯನನ್ನು ತಲೆಯ ಮೇಲೆ ಕಿರೀಟವಾಗಿ, ಚಂದ್ರನನ್ನು ಮೂಗುತಿಯಾಗಿ ಮಾಡಿಕೊಂಡ ಮಾತಾಯಿ, ಚಂದ್ರನನ್ನು ಮೂಗುತಿಯಾಗಿ ಮಾಡಿಕೊಂಡ ಮಾತಾಯಿ. ಹಚ್ಚ ಹಸುರ ನಾಶ ಮಾಡುತ್ತಾ ಉಟ್ಟ ಸೀರೆ ಬಿಚ್ಚುತ್ತಿಹರು, ಹಚ್ಚೆ ಹಸುರ ನಾಶ ಮಾಡುತ್ತಾ ಉಟ್ಟ ಸೀರೆ ಬಿಚ್ಚುತ್ತಿಹರು, ಹೆಜ್ಜೆಯಲ್ಲಿರುವ ಗೆಜ್ಜೆ ಕಿತ್ತು ಬರಿಗಾಲ ಮಾಡುತ್ತಿಹರು, ಹೆಜ್ಜೆಯಲ್ಲಿರುವ ಗೆಜ್ಜೆ ಕಿತ್ತು ಬರಿಗಾಲ ಮಾಡುತ್ತಿಹರು, ಹೆತ್ತ ತಾಯಿಯ ಮೇಲೆ ಗಣಿಗಾರಿಕೆ ನೆತ್ತರ ಹರಿಸುತ್ತಿಹರು, ಹೆತ್ತ ತಾಯಿಯ ಮೇಲೆ ಗಣಿಗಾರಿಕೆ ನೆತ್ತರ ಹರಿಸುತ್ತಿಹರು, ಹೊತ್ತ ತಾಯಿಯವಳು ಕತ್ತು ಹಿಸುಕಿ ಕೊಲ್ಲಬೇಡಿರೋ ನೀವು ಕೊಲ್ಲಬೇಡಿರು, ಹೊತ್ತ ತಾಯಿಯವಳು ಕತ್ತು ಹಿಸುಕಿ ಕೊಲ್ಲಬೇಡಿರೋ ನೀವು ಕೊಲ್ಲಬೇಡಿರು.
1: ಈಗ ಪುರಂದರದಾಸರ ಪದವನ್ನು ಕೇಳೋಣ ನಾಗವೇಣಿ ಹಾಗೂ ಸಂಗಡಿಗರಿಂದ.

0: ಭ್ರಷ್ಟಾಚಾರ ಕುರಿತು ಒಂದು ಸಂಭಾಷಣೆ ಮಾಡಲಿದ್ದಾರೆ ಮೈತ್ರಾ ಚಿಕ್ಕಣ್ಣವರ್ ಹಾಗೂ ಪವಿತ್ರ ಕುರಿ.
1: ಏನ್ ಪವಿತ್ರ, ಎಲ್ಲಿಂದ ಬಂದಿ? ಯಾಕೋ ಡಲ್ ಆಗಿದ್ಯಾ?
2: ಏನ್ ಹೇಳಿ ಬಿಡೆ, ಏನ್ ಹೇಳಿ. ಪ್ರಮಾಣ ತರಕಂತ ಕಚೇರಿಗೆ ಹೋಗಿದ್ದೆ.
1: ಏನತ್ ಮತ ತಗೊಂಡ್ ಬಂದೇನ?
2: ಎಲ್ಲಿಂದ ತರ್ತಿ? ಏನ್ ಮಾರೈತಿ, ತಿಂಗಳ ಮ್ಯಾಲಾಯ್ತು, ಇನ್ನೂ ಕೊಡವಲ್ರು.
1: ನೀ ಹಿಂಗ ಖಾಲಿ ಕೈಲಿ ಹೋದ್ರೆ ನಡಂಗಿಲ್ಲ. ಒಂದ್ 500 ರೂಪಾಯಿ ಕೊಟ್ ನೋಡು, ಅವಾಗ ಸಿಗ್ತೈತಿ ನಿನ್ ಸರ್ಟಿಫಿಕೇಟ್.
2: ಏನ್ ಹೇಳಕತ್ತೀನಿ, ಲಂಚ ಕೊಡಬಾರ್ದು, ತಗೊಳ್ಳೋದು ತಪ್ಪಾಗೋಲ್ವಾ?
1: ತಪ್ಪೋ ಒಪ್ಪು, ನಮ್ ಕೆಲ್ಸ ಆದ್ರೆ ಸಾಕಲ್ಲ.
2: ಇವತ್ತ ದೇಶದಾಗ ಭ್ರಷ್ಟಾಚಾರ ನಿರ್ಮೂಲನೆಗೆ ನಾವು ಕೈ ಜೋಡಿಸ್ಬೇಕು.
1: ಆ ಆಚಾರ ವಿಚಾರ ಹೇಳಕ್ ಅಷ್ಟೇ ಚಲೋ, ಇವಾಗ ನಡೆಂಗಿಲ್ಲ ಬಿಡೋದು.
2: ನಾನು ನಡೆಸೇ ತೀರಿಸ್ತೇನೆ, ಲಂಚ ಕೊಡದೆ ನನ್ನ ಸರ್ಟಿಫಿಕೇಟ್ ಪಡೆದೇ ಪಡಿತೇನೆ ತಿಳಿತಾ? ಅದಕ್ಕಾಗಿ ನಾನು ಮಾಹಿತಿ ಹಕ್ಕು ಸಕಾಲ ಸಹಾಯ ಪಡಿತೇನೆ, ಆಮ್ಯಾಗ ನಿನಗೆ ತಂದು ತೋರಿಸ್ತೇನೆ, ಬರ್ಲಾ?
1: ಆಯ್ತು ಬಿಡಮ್ಮ, ಎಲ್ಲರೂ ನಿನ್ನಂಗ ತಯಾರಾದ್ರ ಭ್ರಷ್ಟಾಚಾರ ಮಂಗ್ಮಾಯ ಆಗೋದನ್ಕರು ಗ್ಯಾರಂಟಿ.
3: ಭ್ರಷ್ಟಾಚಾರ ನಿರ್ಮೂಲನೆಗೆ ಕೈ ಜೋಡಿಸಿ.
0: ಲಕ್ಷ್ಮೀ ಜೋಗಪ್ಪನವರ್ ಇವರಿಂದ ಒಂದು ಭಕ್ತಿ ಗೀತೆ ಕೇಳೋಣ.
4: ಜಯ

0: ಈಗ ಜಗತ್ತಿನ ಕೆಲವು ವಿಸ್ಮಯಗಳನ್ನ ಕೇಳೋಣ ಸುಮಾ ಮೊದಲಿ ಅವರಿಂದ.
1: ಜಗತ್ತಿನ ಕೆಲವು ವಿಸ್ಮಯಗಳ ಬಗ್ಗೆ ನಾ ಹೇಳ್ತೀನಿ ಕೇಳ್ರಿ. ಅಮೆರಿಕದ ಡೆವಿಡ್ ಮೋ ಎನ್ನುವ ವ್ಯಕ್ತಿ ನೀರಿನ ಮೇಲೆ ನಡೆದು ಎಲ್ಲರನ್ನೂ ಬೆರಗೊಳಿಸಿದ್ನು. ಅಂದಂಗ ಅವನು 45 ಕಿಲೋಮೀಟರ್ ದೂರವನ್ನು 10 ತಾಸುಗಳಲ್ಲಿ ನೀರಿನ ಮೇಲೆ ನಡೆದು ತೋರಿಸ್ತ. ಇದಕ್ಕಾಗಿ ಆತ 3 ಮೀಟರ್ ಉದ್ದದ ವಾಟರ್ ಶೂಗಳನ್ನು ಬಳಸ್ತಿದ್ದಂತೆ. ಅಂದಂಗ ನಿಮ್ಗೆ ಜಗತ್ತಿನ ಅತಿ ದೊಡ್ಡ ಪುಸ್ತಕದ ಬಗ್ಗೆ ಗೊತ್ತೇನ್ರಿ? ಸೂಪರ್ ಬುಕ್ ಅಂತ ಅಮೇರಿಕಾದಲ್ಲಿದೆ. ಇದರ ಅಳತೆ 10 ಫೂಟ್ ಉದ್ದ 9 ಫೂಟು ಅಗಲವಿದೆ. 300 ಪುಟಗಳಿರುವ ಈ ಪುಸ್ತಕ ಬರೋಬ್ಬರಿ 253 ಕೆಜಿ ಇದೆ. ಗೋಸ್ಬೆ ಎನ್ನುವ ಇಂಗ್ಲಿಷ್ ಕಾದಂಬರಿಯನ್ನು 165 ದಿನಗಳಲ್ಲಿ 1839ರಲ್ಲಿ ಅಮೇರಿಕಾದಲ್ಲಿ ರಚಿಸಲಾಯಿತು. ಇದರ ವಿಶೇಷತೆ ಎಂದ್ರೆ ಇಂಗ್ಲಿಷ್ನ ಈ ಪದ ಬಳಸದೇನೆ ಬರೆಯಲಾಗೈತಿ. ಇದನ್ನು ಈಲೆಸ್ ನಾವೆಲ್ ಎಂದು ಕರೀತಾರೆ. ಮಂದಿರ, ಮಸ್ತಿ, ಚರ್ಚ್ ಇವುಗಳ ಸ್ಪೆಲ್ಲಿಂಗ್ ನೋಡಿದರೆ ಎಲ್ಲದರಲ್ಲಿಯೂ 6 ಅಕ್ಷರಗಳಿವೆ. ಅವು ಸಮಾನತೆಯನ್ನು ತೋರಿಸುತ್ತವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಂಬ ಕನ್ನಡದ 2 ಅಕ್ಷರದ ಪದಗಳಲ್ಲೂ ಕೂಡ ಸಮಾನತೆ, ಸಹಿಷ್ಣುತೆಯನ್ನು ಸಾರುತ್ತವೆ.
0: ಇದುವರೆಗೆ ಹುಬ್ಬಳ್ಳಿಯ ನವನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ನಿರೂಪಣೆ ಶ್ರೀ SB ವಸ್ತ್ರದ ಮಠ.

ನಾಳೆಯ ಯುವವಾಣಿಯಲ್ಲಿ ನವ್ಯ ಎಂಎಸ್ ಅವರಿಂದ ಕವನ ವಾಚನ, ಸೌಮ್ಯ ಡೊಳಿನ್ ಅವರಿಂದ ಸುಗಮ ಸಂಗೀತವನ್ನು ಆಲಿಸುವಿರಿ.

ಇದಾಗಿತ್ತು ಇಂದಿನ ಯುವವಾಣಿ. ಆಕಾಶವಾಣಿ ಧಾರವಾಡ.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ.

0: ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲಿರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ ಗಾನಲಹರಿ
0: ಗಾನಲಹರಿ
1: ಗಾನಲಹರಿ.
0: ಆತ್ಮೀಯ ರೈತ ಬಾಂಧವರೇ,
2: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆ

0: ಆತ್ಮೀಯ ರೈತ ಬಾಂಧವರೇ,
1: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ತಜ್ಞರಾದ ಡಾ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಸ್ಎನ್ ಜಾಧವ್ ಹಾಗೂ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇ.
2: ಆಕಾಶವಾಣಿ ಧಾರವಾಡ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ. ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ ಕೇಳಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಈ ರಚನೆ. ಯಾರು ಏನೇ ಜರೆಯಲಿ, ಯಾವ ಹೆಸರು ಕರೆಯಲಿ, ತಾಳಿ ನಿಲ್ಲು ಜೀವವೇ ಸಹನೆ ಗೆಲ್ಲಲಿ.

ಯಾರ ದನಿಯದು, ಯಾರ ಕರೆಯದು, ಯಾರು ನಿಂತಿಹರು ಆಚೆಗೆ? ಯಾರ ದನಿಯು ತಾಕಿ ಎದೆಗೆ ನಿಡಿಯುತ್ತಿದೆ ಮೆಲ್ಲೆಗೆ? ಎಂ.ಎನ್. ವ್ಯಾಸರಾವ್ ಅವರ ಈ ರಚನೆಯನ್ನು ಕೇಳಿ ಹಾಡಿದ್ದಾರೆ ಮಾಲತಿ ಶರ್ಮಾ.

ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ. ಎಂ ಆರ್ ಕಮಲಾ ಅವರ ಈ ರಚನೆ. ಯಾರ ಹಾಡ ಕೊರಳಾಗಿ ಈ ಒಳದನಿಯ ಮರೆತನು.

0: ಕಾರ್ಯಕ್ರಮ ಸ್ವರ ಸೌರಭ ಇದುವರೆಗೆ ಪ್ರಸಾರವಾಯಿತು. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಧಾರವಾಡ ಸ್ಮೃತಿ ಪಟಲದಿಂದ

0: ಇದುವರೆಗೆ ಪ್ರಸಾರವಾಯಿತು. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಧಾರವಾಡ ಸ್ಮೃತಿ ಪಟಲದಿಂದ ಪ್ರಸ್ತುತಿ ಮಂಜುಳಾ ಪುರಾಣಿ ಕೇಳಿ ಸ್ಮೃತಿ ಪಟಲದ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸ್ಮೃತಿ ಪಟಲ ಕಾರ್ಯಕ್ರಮದ ಅತಿಥಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾದ ಎಸ್ಎಲ್ ಭೈರಪ್ಪ ಅವರು. ಎಸ್ಎಲ್ ಭೈರಪ್ಪ ಅವರು ಕಾದಂಬರಿಕಾರರು, ಮೀಮಾಂಸಕರು ಆಗಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೇಶಿವರ ಗ್ರಾಮದಲ್ಲಿ ಇವರು 28/8/1931 ಜನಿಸಿದ್ರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮುಗಿಸಿ ಮೈಸೂರಿಗೆ ಬಂದು ಶಾರದಾ ವಿಲಾಸ ಪ್ರೌಢಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ಮಹಾರಾಜ ಕಾಲೇಜಿನಲ್ಲಿ ಬಿಎ ಮಾಡಿ ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿಯನ್ನ ಗಳಿಸಿದ್ರು. ಆ ನಂತರ ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ 1958-60 ಕೆಲಸ ಮಾಡಿದರು. 6 ವರ್ಷಗಳ ಕಾಲ ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿದ್ದರು. 1967-71 ದೆಹಲಿಯ ರಾಷ್ಟ್ರೀಯ ಶಿಕ್ಷಣ ಮತ್ತು ತರಬೇತಿ ಶಿಕ್ಷಣ ಸಂಸ್ಥೆಯಲ್ಲಿ ಉಪ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಮೇಲೆ ಮೈಸೂರಿನಲ್ಲಿರುವ ಪ್ರಾದೇಶಿಕ ಶಿಕ್ಷಣ ಕಾಲೇಜಿಗೆ ವರ್ಗವಾಗಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿ 1991 ವೃತ್ತಿಯಿಂದ ನಿವೃತ್ತರಾದರು. ಭೈರಪ್ಪನವರ ಸಾಹಿತ್ಯ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಬಂದಿವೆ, ಸನ್ಮಾನಗಳು ಸಂದಿವೆ. ತಂತು ಕಾದಂಬರಿಗೆ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಲಭಿಸಿದೆ. ದಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವಂಶವೃಕ್ಷ, ಸಾಕ್ಷಿ, ದಾಟು ಕಾದಂಬರಿಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. 1994 ಮಾಸ್ತಿ ಪ್ರಶಸ್ತಿ, 1985 ರಾಜ್ಯ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, 1999 ನಡೆದ 67ನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ, ಇದರ ಗೌರವ ಸಿಕ್ಕಿದೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಕನ್ನಡದಲ್ಲಿ ಪಡೆದವರಲ್ಲಿ ಮೊದಲಿಗರು ಎಸ್ಎಲ್ ಭೈರಪ್ಪ. ಇವರು ಬರೆದ ಕಾದಂಬರಿಗಳೆಲ್ಲ ಜನಪ್ರಿಯವಾಗಿ 10 ಮರುಮುದ್ರಣಗಳಾಗಿವೆ. ಮರಾಠಿ, ಇಂಗ್ಲಿಷ್, ಹಿಂದಿ ಮೊದಲಾದ ಭಾಷೆಗಳಿಗೆ ಅನುವಾದವಾಗಿವೆ. ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ ಮೊದಲಾದವು ಚಲನಚಿತ್ರಗಳಾಗಿವೆ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಖ್ಯಾತ ಕಾದಂಬರಿಕಾರರಾದ ಎಸ್ಎಲ್ ಭೈರಪ್ಪ ಅವರನ್ನ ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರ್ಕುಂದಿ ಅವರು ಸಂದರ್ಶಿಸಿದ್ದನ್ನ ನಾವು ಕೇಳಬಹುದು. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.
1: ಇಪ್ಪತ್ತನೇ ಶತಮಾನದ ಕನ್ನಡ ಸಾಹಿತ್ಯ ಅಂತಂದ್ರೆ ಕಾದಂಬರಿಗಳ ಸುವರ್ಣ ಯುಗ ಅನ್ಬಹುದು. ಕಾದಂಬರಿ ಅನ್ನೋದೇ ಒಂದು ಪ್ರಪಂಚ ಅಂತ ಹೇಳಬಹುದು. ಅದು ಎಷ್ಟೋ ಸಲ ಸಾಹಿತ್ಯದ ಕಲೆಯ ಮಿತಿಯನ್ನು ಕೂಡ ದಾಟಿ ತನ್ನದೇ ಆದಂತಹ ಒಂದು ಲೋಕವನ್ನ ಸೃಷ್ಟಿ ಮಾಡಿಕೊಂಡು ಓದುಗರನ್ನ ಆಕರ್ಷಣೆ ಮಾಡಿದ್ದುಂಟು. ಕನ್ನಡ ಕಾದಂಬರಿ ಪ್ರಪಂಚದ ನಿರ್ಮಾಪಕರೊಳಗ ಶ್ರೀ ಎಸ್ ಎಲ್ ಭೈರಪ್ಪ ಅವರು ಕೂಡ ಎದ್ದು ಕಾಣತಕ್ಕಂಥ ಲೇಖಕರು ಅನ್ನೋದು ನಮಗೆಲ್ಲರಿಗೂ ಅನುಭವಕ್ಕೆ ಬಂದಂತಹ ವಿಷಯ. ಎಸ್ ಎಲ್ ಭೈರಪ್ಪನವರು ಕಳೆದ 41 ಕನ್ನಡದೊಳಗೆ ಬರೆದಂತಹ ಕಾದಂಬರಿಗಳು 18. ಕಾದಂಬರಿ ಪ್ರಕಾರವೊಂದನ್ನೇ ತಮ್ಮ ಕೃಷಿ ಮಾಧ್ಯಮವಾಗಿ ಮಾಡಿಕೊಂಡಂತಹ ಭೈರಪ್ಪನವರು ಕಾದಂಬರಿಯನ್ನ ಒಂದು ಕಲೆಯ ಪ್ರಕಾರ ಅಂತನೇ ಮಾಡಿಕೊಂಡವರು. ಅದನ್ನು ಒಂದು ತಮ್ಮ ಅಭಿವ್ಯಕ್ತಿ ಮಾಧ್ಯಮ ಮಾಡಿಕೊಂಡು ಅವರು ನಮ್ಮ ಕನ್ನಡ ಕಾದಂಬರಿಗಳಲ್ಲಿ ಕಾರಂತರ ವೈಚಾರಿಕತೆ ಅನ್ಬಹುದು, ಅವನಕರವರ ಜೀವನದ ಅನುರಕ್ತಿ ಇವೆರಡನ್ನು ಸ್ವಲ್ಪ ಹದವಾಗಿ ಬೆರೆಸಿಕೊಂಡು ನಮ್ಮ ಈ ಕಾಲದ ಸಾಮಾಜಿಕ ವೈಯಕ್ತಿಕ ಸಂವೇದನೆಗಳನ್ನ ಕಾದಂಬರಿಗಳು ಹಿಡಿದುದನ್ನ ನಾವು ಅನುಭವಿಸಿದ್ದೀವಿ. ಈ ಹೊತ್ತು ಶ್ರೀ ಭೈರಪ್ಪನವರು ನಮ್ಮೆದುರಿಗೆ ಬಂದಿದ್ದಾರೆ. ಅವರು ಏಕಾಂತದಲ್ಲಿ ಬರೆದರೂ ಕೂಡ ಲೋಕಾಂತಕ್ಕೂ ಕೂಡ ಬೇಕಾಗ್ತಾರೆ. ಆ ದೃಷ್ಟಿಯಿಂದ ಭೈರಪ್ಪನವರ ಸಾಹಿತ್ಯ, ಅವರ ಕಾದಂಬರಿ ಬರಹ, ಅವರ ವಿಚಾರಗಳು ಮತ್ತು ಸಾಹಿತ್ಯದ ಬಗ್ಗೆ ಅವರಿಗಿರತಕ್ಕಂಥ ಅನಿಸಿಕೆಗಳು ಇವುಗಳನ್ನೆಲ್ಲ ಅವರ ಮುಖದಿಂದಲೇ ಕೇಳ್ಕೊಳ್ಬೇಕು, ತಿಳ್ಕೊಳ್ಬೇಕು ಅಂತ ಹೇಳಿ ಅವರನ್ನು ಭೇಟಿ ಮಾಡ್ತಾ ಇದ್ದೀನಿ. ಶ್ರೀ ಭೈರಪ್ಪನವರಿಗೆ ನಮಸ್ಕಾರ.
2: ನಮಸ್ಕಾರ.
1: ತಾವು ಈಗ 5 ತಮ್ಮ ಆತ್ಮಕಥೆ ಭೀತಿಯನ್ನು ಪ್ರಕಟ ಮಾಡಿದ್ದೀರಿ. ತಮ್ಮ ಕಾದಂಬರಿಗಳ ಬಗ್ಗೆ ಎಷ್ಟು ಕುತೂಹಲ ಆಸಕ್ತಿ ನಮ್ಮ ಓದುಗರಿಗಿರ್ತದೋ ಅಷ್ಟೇ ಆಸಕ್ತಿಯನ್ನ ಇಟ್ಟುಕೊಂಡು ಆ ಭೀತಿ ಆತ್ಮಕಥೆಯನ್ನು ಕೂಡ ಜನ

0: ಹೋಗಿದ್ದಾರೆ. ಆದ್ರೆ ಒಂದೇನು ಸಮಸ್ಯೆ ಆಗ್ತದೆ ಅಂತಂದ್ರೆ ಅದನ್ನು ಓದುವಾಗ ಈಗಾಗಲೇ ತಾವು ತಮ್ಮ ಕಾದಂಬರಿಗಳಲ್ಲಿ ನಾವು ನೋಡ್ತಾ ಇರೋದು ಏನಂತಂದ್ರೆ ತಮ್ಮ ಜೀವನವನ್ನೇ ತಾವು ಕಾದಂಬರಿಗಳಲ್ಲಿ ಇಟ್ಟಿದ್ದೀರಿ. ಹೀಗಿದ್ದಾಗಲೂ ಒಂದು ಆತ್ಮಕಥೆಯನ್ನ ಪ್ರತ್ಯೇಕವಾಗಿ ಬರೆಯುವಂತಹ ಅವಶ್ಯಕತೆ ಇತ್ತೇ ಅಂತ ಒಂದು ಪ್ರಶ್ನೆ ಬರ್ತದೆ.
1: ನನ್ನ ಆತ್ಮಕಥೆಯ ಅಂಶಗಳು ನನ್ನ ಕಾದಂಬರಿಗಳಲ್ಲಿ ಎಲ್ಲಾ ಕಾದಂಬರಿಗಳಲ್ಲೂ ನೇರವಾಗಿ ಬಂದಿಲ್ಲ. ನಾನು ಆತ್ಮಕಥೆ ಬರೆಯೋದಕ್ಕೂ ಮೊದಲು ಹೀಗೆ ಬರೀಬೇಕು ಅಂತ ಮನಸ್ಸಿದೆ ಅಂತ ಹಾಮನಾಯಕರ ಕೈಯಲ್ಲಿ ಒಂದ್ಸಲ ಹೇಳಿದ್ದೆ. ಅವರು ಬರಿಬೇಡ್ರಿ, ಅದು ಬರೆದು ಬಿಟ್ರೆ ನಿಮ್ಮ ಜೀವನದ ಮುಖ್ಯವಾದ ಎಲ್ಲಾನೂ ನೀವು ಬರೆದ್ರೆ ಅನಂತರ ಕಾದಂಬರಿ ಬರೆಯೋಕೆ ವಸ್ತುವೇ ಇಲ್ದಂಗ ಆಗ್ತದೆ. ಈಗಂತೂ ಬರೀಬೇಡಿ, ಇನ್ನು ಕೊನೆ ಪಕ್ಷ ಇನ್ನೊಂದು 10-15 ವರ್ಷ ಕಳೀಲಿ, ಮುಂದೆ ಯಾವುದೋ ಕಾದಂಬರಿ ಬರೆಯೋದಿಲ್ಲ ಅನ್ನುವಂತಹ ಅಂತ ತಲುಪದಾಗ ಬರೆಯೋರಂತೆ ಅಂತ ಹೇಳಿದ್ ನಾನು. ಅದು ನಿಜ ಅಂತ ಕೆಲವು ದಿವಸ ಸುಮ್ಮನೆ ಇದ್ದೆ. ಆಮೇಲೆ ಅನ್ನಿಸ್ತು ನನ್ನ ಜೀವನವೇ ಬೇರೆ, ನಾನು ಬರೆಯೋ ಕಾದಂಬರಿಗಳೇ ಬೇರೆ. ಜೀವನದ ಅನುಭವ ಕಾದಂಬರಿ ಬರೆಯೋದ್ರಲ್ಲಿ ವಿನಿಯೋಗವಾಗಿರ್ತದೆ ನಿಜ, ಆದರೆ ಜೀವನದ ವಾಸ್ತವ ಘಟನೆಗಳೇ ಏನು ಕಾದಂಬರಿಯಲ್ಲಿ ಬರೋದಿಲ್ಲ ಅಂತ ಹೇಳಿ ಬರೆದೆ. ನಾನು ಬಿತ್ತಿ ಆತ್ಮಚರಿತ್ರೆಯನ್ನು ಬರೆದೆ. ನಾನು ಅದು ಬರೆದ ಮೇಲೆ ನನಗೆ ಏನು ವಸ್ತುವಿಗೆ ಕಡಿಮೆ ಅಂತ ಅನ್ನಿಸ್ಲೇ ಇಲ್ಲ, ಅಥವಾ ನನ್ನ ಜೀವನದಲ್ಲಿ ಎಲ್ಲಾನು ನಾನು ಬಿತ್ತಿಯಲ್ಲಿ ಹೇಳಿಬಿಟ್ಟಿದ್ದೀನಿ ಅಂತಲೂ ನನಗೆ ಅನ್ನಿಸ್ಲೇ ಇಲ್ಲ. ವಾಸ್ತವವಾಗಿ ನಾನು ಬರೆಯೋ ಕಾದಂಬರಿಗಳು ಕಲ್ಪಿತವಾದದ್ದೇನೆ, ಆದರೆ ಕಲ್ಪಿತ ಪಾತ್ರಗಳಿಗೆ ಸನ್ನಿವೇಶಗಳಿಗೆ ಶಕ್ತಿಯನ್ನು ಕೊಡೋದು ನನ್ನ ಜೀವನ ಅನುಭವ, ಆದರೆ ಜೀವನದ ಘಟನೆಗಳೇ ಅಲ್ಲ. ಉದಾಹರಣೆಗೆ ನನ್ನ ಆರಂಭದ ಕೆಲವು ಕಾದಂಬರಿಗಳಲ್ಲಿ ಈಗ ಧರ್ಮಶ್ರೀಯ ಪೂರ್ವ ಭಾಗದ ಮೊದಲನೇ ಕಾಲು ಭಾಗದಲ್ಲಿ ನನ್ನ ಜೀವನದ ಎಷ್ಟೋ ಘಟನೆಗಳು ಅಲ್ಲಿ ಬರ್ತವೆ. ಗೃಹಭಂಗದಲ್ಲಿ ಬರ್ತದೆ, ಗೃಹಭಂಗ ಹೇಳಿ ಕೇಳಿ ನನ್ನ ಚಿಕ್ಕ ವಯಸ್ಸಿನ ಅನುಭವದ್ದೇನೆ, ಗೃಹಭಂಗದಲ್ಲಿ ಬರ್ತದೆ. ಅವೆರಡನ್ನ ಬಿಟ್ಟರೆ ಯಾವುದೋ ನನ್ನ ಜೀವನದ್ದು ಅಲ್ಲಿ ಬರೋದೇ ಇಲ್ಲ ಇದರೊಳಗೆಲ್ಲ. ಆದ್ದರಿಂದ ಇದು ನನ್ನ ಜೀವನದ್ದೇ ಅಂತ ನಾನು ಹೇಳಕ್ಕೆ ಆಗುದಿಲ್ಲ. ಉದಾಹರಣೆಗೆ ಅಂಚು ಬರೆದಿದ್ದೀನಿ, ನನ್ನ ಜೀವನದ್ದೇನಿದೆ ಅದರೊಳಗೆ, ಆದ್ರೆ ತಂತು ಬರೆದಿದ್ದೇನೆ ಅದರೊಳಗೆ, ನಾನು ಜೀವನದೊಳಗೆ ನೋಡಿರುವಂತದ್ದು ಎಷ್ಟೋ ಬಂದಿವೆ ಅದರೊಳಗೆಲ್ಲ. ಯಾಕೆಂದ್ರೆ ವಿದ್ಯಾಭ್ಯಾಸದ ಕ್ಷೇತ್ರ ಇವೆಲ್ಲಾನು ನಾನು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದವನು, ನೋಡಿರುವಂತದ್ದು ಎಷ್ಟೋ ಬಂದಿದೆ ಅದರೊಳಗೆ, ಆದ್ರೆ ಭಿತ್ತಿ ಒಳಗೆ ಯಾವುದೂ ಬರೋದೇ ಇಲ್ಲ ಅದರೊಳಗೆ. ಆದ್ದರಿಂದ ಇದು ಅದ್ರ ಬರೆಯೋ ಅಗತ್ಯ ಏನಿತ್ತು ಅಂತಂದ್ರೆ ಅದನ್ನು ಬರೀಲೇಬೇಕು ಅಂತಲೂ ಏನಿರಲಿಲ್ಲ, ಆದ್ರೆ ಇದು ಒಂದ್ ಕಡೆ ದಾಖಲಿಸ್ಬಿಡೋಣ ಇದನ್ನ, ಇಲ್ದೆ ಹೋದ್ರೆ ಜನಗಳು ಏನೇನೋ ಕಲ್ಪನೆ ಮಾಡ್ಕೊಂಡಿರ್ತಾರೆ ಇವ್ರದ್ದು ಹಂಗೆ ಹಿಂಗೆ ಅಂತಂದು ಅಂತ ವಾಸ್ತವತೆಯನ್ನು ಒಂದ್ಸಲ ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತು ಬರದೆ.
0: ಅಂದ್ರೆ ನಿಮ್ಮ ಕಾದಂಬರಿ ಸಾಹಿತ್ಯವನ್ನ ಓದ್ತಕ್ಕಂಥವ್ರಿಗೆ ನಿಮ್ಮ ಕಾದಂಬರಿಯಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಜೀವನ ದೃಷ್ಟಿ ಇದೆಯಲ್ಲ, ಆ ಜೀವನ ದೃಷ್ಟಿಗೆ ಪೂರಕವಾಗಿರುವಂತಹ ಅಂಶಗಳು ಅಥವಾ ವಿರೋಧ ಮಾಡ್ತಕ್ಕಂಥ ಅಂಶಗಳು ಕೆಲವಿರ್ತಾವ. ವಿರೋಧಕ್ಕಾಗಿ ವಿರೋಧನೂ ಇರಬಹುದು ಅಥವಾ ತಪ್ಪು ಕಲ್ಪನೆಯಿಂದ ವಿರೋಧನೂ ಇರಬಹುದು, ಅಂಥವುಗಳು ನಿವಾರಣೆ ಆಗಬೇಕು. ಮತ್ತು ನನ್ನ ಜೀವನದ ವೈಯಕ್ತಿಕವಾಗಿರುವಂತಹ ಜೀವನದ ಸ್ಥಿತಿಗತಿಗಳು, ಘಟನೆಗಳು ಅಥವಾ ಮಾನವೀಯ ಸಂಬಂಧಗಳು, ಉದ್ಯೋಗ ಇತ್ಯಾದಿ ಇವುಗಳ ಬಗ್ಗೆ ಎಲ್ಲ ಒಂದು ಹಿನ್ನೆಲೆಯನ್ನು ಕೊಟ್ರೆ ನನ್ನ ಕಾದಂಬರಿ ಓದಿಗೆ ಅದು ಪೂರಕವಾಗಬಹುದು ಅನ್ನುವಂತ ಒಂದು ಆಶಯ ಕೂಡ ತಮ್ಮ ಮನಸ್ಸಿನಲ್ಲಿ ಇರಬಹುದು.
1: ಓದಿಗೆ ಪೂರಕವಾಗಬಹುದು ಅಂತಲೂ ಏನಿರಲಿಲ್ಲ, ಇದಕ್ಕೂ ಅದಕ್ಕೂ ಏನ್ ಸಂಬಂಧನೇ ಇಲ್ಲ. ನನ್ನ ಜೀವನ ಚರಿತ್ರೆಯನ್ನ ಓದ್ದೇನೂ ಕಾದಂಬರಿಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬಹುದು, ಅದಕ್ಕೇನು ಸಂಬಂಧ ಇಲ್ಲವೇ ಇಲ್ಲ.
0: ಆದ್ರೇನಾಯ್ತು, ಸಮಕಾಲೀನ ವಿಮರ್ಶೆಯೊಳಗ ತಮ್ಮನ್ನ ಒಂದು ಪಟ್ಟಿಗೆ ಸೇರಿಸ್ತಕ್ಕಂಥದ್ದು, ಪ್ರತಿಗಾಮಿ ಅನ್ನೋದಾಗಲಿ ಇಂಥವೆಲ್ಲ ಸೇರಿಸಿದ್ರಿಂದ ಅದರಿಂದ ತಪ್ಪು ತಿಳುವಳಿಕೆಗಳು ಹೆಚ್ಚಾಗ್ತಾವ. ಮತ್ತು ಲೇಖಕನ ಕೃತಿಗಳಿಗೆ, ಲೇಖಕನಿಗೆ ವೈಯಕ್ತಿಕ ಆಗ್ತಂತ ಅನ್ನೋದಿಲ್ಲ, ಕೃತಿಗಳಿಗೆ ಒಂದು ತರದ ಪೆಟ್ಟು ಬೀಳ್ತದೆ, ಅದು ಅದನ್ನು ತಪ್ಪಿಸಿಕೊಳ್ಳಿಕ್ಕಾಗಿ ಮಾಡಬೇಕಾಗ್ತದೆ ಅಂತ ಅನಿಸ್ತು ಎಷ್ಟೋ ಸಲ.
1: ನನಗೆ ಒಂದೇನಂತ ಅಂದ್ರೆ, ಇವರು ಹಣೆಪಟ್ಟಿ ಕಟ್ಟದವರಿಗೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸೋದೇ ಇಲ್ಲ. ಯಾರೋ ಏನೋ ಒಂದು ಗುಂಪಿನವರು ಒಂದು ಪ್ರತಿಕ್ರಿಯೆ ಮಾಡ್ತಾರೆ, ಹಣೆಪಟ್ಟಿ ಕಟ್ತಾರೆ, ಅದೊಂದು 4 ವರ್ಷ ಇರ್ತದೆ, ಆಮೇಲೆ ಹೊಸ ಗುಂಪು ಬರ್ತದೆ, ಏನೋ ಬರ್ತದೆ. ಲೇಖಕ ಇದಕ್ಕೆಲ್ಲ ಇದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳೋ ಕಾರಣ ಇಲ್ಲ, ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರ್ದು ಅಷ್ಟೆ. ಆದ್ರೆ ನನ್ನ ಓದುಗರಿಗೆ ನನ್ನ ಜೀವನವನ್ನ ಹೇಳಬೇಕು ಅಂತ ನನಗನ್ನಿಸ್ತು.
0: ವೈಯಕ್ತಿಕ ಜೀವನ
1: ಅಷ್ಟೇ ಅದನ್ನ ಹೇಳಿದೆ,
0: ಅದೊಂದು ಚಿತ್ರ ಕೊಡಬೇಕು ಅನ್ನೋದು
1: ಕೊಡಬೇಕು ಅನ್ನಿಸ್ತು. ನನ್ನನ್ನ ಕಾದಂಬರಿಕಾರನನ್ನಾಗಿ ರೂಪಿಸಿದಂತಹ ನನ್ನ ಜೀವನ ಏನಿದೆ, ಅದು ನನ್ನ ಚಿಕ್ಕಂದಿನ ಅನುಭವ, ಮತ್ತೆ ನನ್ನ ವಿದ್ಯಾಭ್ಯಾಸ ಹೇಗೆ ಬಂತು, ಯಾವುದು ನನ್ನ ಮೇಲೆ ಪ್ರಭಾವವನ್ನು ಬೀರಿತು, ನಾನು ಓದದಂತ ಪುಸ್ತಕಗಳು ಯಾವುದು, ನನ್ನ ಅನುಭವ ಏನು, ಇದನ್ನೆಲ್ಲ ಹೇಳಬೇಕು ಅಂತ ಅನ್ನಿಸ್ತು. ನಾನು ಬರದೆ ಅಷ್ಟೇ.
0: ಕಾದಂಬರಿ ಬರೆಯುವ ಕಾಲಕ್ಕೆ ನೀವು ಕಾದಂಬರಿಕಾರರು, ಆಚೆಗೆ ಬಂದ್ಮೇಲೆ ನೀವು ಒಬ್ಬ ಓದುಗರೇ.
1: ಹೌದು.
0: ಆ ದೃಷ್ಟಿಯಿಂದ ನಿಮ್ಮ ಕಾದಂಬರಿ ಓದ್ದಾಗ, ನೀವೇ ಓದುಗರಾಗಿ ಓದ್ದಾಗ, ನಿಮ್ಗೆ ಯಾವ ರೀತಿ ನಿಮ್ಮ ಮೇಲೆ ನಿಮ್ಮ ಕಾದಂಬರಿನೇ ಯಾವ ರೀತಿ ಒಂದು ಪ್ರಭಾವವನ್ನ ಅಥವಾ ಪರಿಣಾಮವನ್ನು ಮಾಡ್ತದೆ?
1: ಇದು ನನ್ನಲ್ಲಿ ಏನು ನನ್ನ ಜೀವನದ ದೃಷ್ಟಿ ಇದೆಯಲ್ಲ, ಅದು ಜೀವನದ ದೃಷ್ಟಿ ಬರೀ ಆಲೋಚನೆಯಿಂದ ರೂಪುಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದು ಅದು ಭಾವನಾ ಮಟ್ಟದೊಳಗೇನೆ ಅದು ರೂಪುಗೊಳ್ಳಬೇಕು, ಅನುಭವದ ಮಟ್ಟದೊಳಗೆ ರೂಪುಗೊಳ್ಳಬೇಕು. ಅನುಭವ ಅಂತ ಅಂದ್ರೆ ಏನು?

0: ನಮ್ಮ ಜೀವನದೊಳಗೆ ನಾವು ಅನುಭವಿಸಿದ್ದಲ್ಲ, ಅನುಭವಕ್ಕೊಂದು ರೂಪ ಕೊಟ್ಟಾಗ ಅದು ಅದರ ಅರ್ಥ ಏನು ಅಂತ ಅನ್ನೋದು ಸ್ವಲ್ಪ ಹೆಚ್ಚು ಸಾಂದ್ರವಾಗ್ತದೆ. ಅದು ಸಿದ್ಧಾಂತ ರೂಪದಲ್ಲಿ ಆಗೋದಿಲ್ಲ, ಅದನ್ನು ಅದರ ಅರ್ಥ ಅಥವಾ ಒಂದು ದೃಷ್ಟಿ ಸ್ವಲ್ಪ ಸಾಂದ್ರವಾಗ್ತದೆ. ಅದು ನಾನು ಪ್ರತಿಯೊಂದು ಕಾದಂಬರಿ ಬರೆದಾಗಲೂ ನನಗೆ ಹಿಂಗೆ ಆಗ್ತದೆ ಅಷ್ಟೇ, ಅದನ್ನು ಬರೆದು ಬಿಡ್ತೇನೆ. ಬರೆದಾದ ಮೇಲೆ ಬರೆದು ನಾನೇ ಒಂದು ಅದನ್ನು ನಾಲ್ಕಾರು ಸಲ ಓದಿದ ನಂತರ ಅಥವಾ ಬರೆದು ಅದು ಪ್ರಕಟವಾಗಿ ನಾ 2-3 ವರ್ಷ ಆದ ನಂತರ ನಾನು ಅದನ್ನು ಮತ್ತೆ ಓದಿದ್ರೆ ಅದು ಯಾವ ದೃಷ್ಟಿ ಇದೆ ಆ ಕಾದಂಬರಿ ಇದು ಅಂತ ಅನ್ನೋದು ನನಗೆ ಆವಾಗ ಗೊತ್ತಾಗುತ್ತೆ. ಅಲ್ಲಿ ತನಕ ನನಗೆ ಅದು ಪೂರ್ತಿ ಗೊತ್ತಿರೋದಿಲ್ಲ. ಅದು
1: ಒಂಥರ ಮಗ್ನತೆ ಅನ್ಬಹುದು,
0: ಅದು ಒಂಥರ ಮಗ್ನತೆ ಬಂದಿರುತ್ತೆ. ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಉದಾಹರಣೆಗೆ ಅಂಚು ಕಾದಂಬರಿಯನ್ನು ಬರೆದೆ. ಆ ಕಾದಂಬರಿಯನ್ನು ಬರೆದಾಗ ನನಗೆ ಪೂರ್ತಿಯಾಗಿ ಅದು ತರ್ಕಬದ್ಧವಾಗಿ ಅಥವಾ ಒಂದು ಸೂತ್ರ ರೂಪದಲ್ಲಿ ನನಗೆ ಅದೇನು ಗೊತ್ತಾಗಲೇ ಇಲ್ಲ. ಅದನ್ನು ಅದು ಬರೆದು 2-3 ವರ್ಷ ಕಳೆದ ಮೇಲೆ ಈಗ ನೋಡಿದ್ರೆ ಹೌದು, ಅವಳ ತೊಳಲಾಟ, ಅವಳು ಇದು, ಅದಕ್ಕೆ ಇವನು ಕೊಟ್ಟಂತ ಒತ್ತಾಸೆ ಏನಿದೆ ಅದರಲ್ಲಿ ಅಂತಂದ್ರೆ, ಈ ಪ್ರೀತಿಯ ಒಂದು ರೂಪ ಏನಿದೆ, ಪ್ರೀತಿಯ ಸ್ವರೂಪ ಎಂಥದ್ದು ಅಂತ ನನಗನ್ನಿಸ್ತು. ಆಮೇಲೆ ನನಗೆ ಇನ್ನೊಂದು ಅನ್ನಿಸ್ತು ಅಂತಂದ್ರೆ, ಈ ಸಾಕ್ಷಿಯ ಇನ್ನೊಂದು ಹಂತ ಅಂಚು ಅಂತ ನನಗನ್ನಿಸ್ತು. ಈ ಸಾಕ್ಷಿಯೊಳಗೆ ಒಂದು ಗಂಡು ಹೆಣ್ಣಿನ ಸಂಬಂಧದ ಆಕರ್ಷಣೆ ಅದರಲ್ಲಿ ಸಾಕ್ಷಿಯಲ್ಲಿ ಬರ್ತದೆ. ಅದು ಯಾವ ಮಟ್ಟದೊಳಗೆ ಬರ್ತದೆ, ಅದು ಮಂಜಯ್ಯನ ಮಟ್ಟದೊಳಗೆ ಮಾತ್ರ ಬರ್ತದೆ. ಅಂದ್ರೆ ಇದು ಬರೀ ಶಾರೀರಿಕ
1: ದೈಹಿಕ
0: ಕಾಮದ ಮಟ್ಟದೊಳಗೆ ಮಾತ್ರ ಬರ್ತದೆ. ಅದರೊಳಗೆ ಇನ್ನೂ ಒಂದಿದೆ, ಅವನ ಇನ್ನೊಂದು ಪಾತ್ರ ಸತ್ಯಪ್ಪ ಅಂತ ಒಂದು ಪಾತ್ರ ಇದೆ. ಅವನಿಗೂ ಈ ಮಂಜಯ್ಯನ ಹೆಂಡತಿ ಸಾವಿತ್ರಿಗೂ ಇರುವಂತಹ ಒಂದು ನಿಕಟ ಭಾವ ಇದೆಯಲ್ಲ, ಅದರೊಳಗೆ ಆ ಸಾವಿತ್ರಿ ಇವನ ಕಡೆಗೆ ಆಕರ್ಷಿತಲ ಆಗ್ತಾಳೆ, ಭಾವನ ಕಡೆಗೆ ಆಕರ್ಷಿತಲ ಆಗ್ತಾಳೆ. ಇವನದನ್ನ ಒಂದು ಗಾಂಧಿಯ ಮಟ್ಟದೊಳಗೆ ಇಟ್ಟುಕೊಂಡು ನಾವು ನೀವು ಜೊತೆಯಲ್ಲಿರೋಣ, ಆದ್ರೆ ಮದುವೆ ಇಂಥವೆಲ್ಲ ಬೇಡ, ನೀನು ಸಮಾಜ ಸೇವೆ ಮಾಡು, ನಾನು ಮಾಡ್ತೀನಿ, ಅದರೊಳಗೆ ಭಾಗಿಯಾಗೋಣ ಹಾಗೆ ಅಂತ ಹೇಳ್ತಾ ಅಂತ ಅದರದ್ದು ಒಂದು ಪಾರ್ಶ್ವ ಬರುತ್ತೆ ಅದರೊಳಗೆ. ಅದರ ನಿಜವಾದ ಗಂಡು ಹೆಣ್ಣಿನ ಸಂಬಂಧದ ನೇರವಾದ ಇದು ಈ ಅಂಚಿಗೆ ಬಂದಾಗ ನನಗೆ ಅನ್ನಿಸ್ತು. ಇದು ಸ್ಪಷ್ಟವಾಯ್ತು ಅಲ್ಲಿ, ಅದು ಕಾಮದ ಆಕರ್ಷಣೆ ಅಲ್ಲ, ಅದಕ್ಕೆ ಅದನ್ನು ಮೀರಿದ್ದ ಇರುವಂತದ್ದು ಹಾಗೆ ಅಂತ. ಹೀಗೆ ಜೀವನದ ಯಾವುದೋ ಒಂದು ಮೂಲಭೂತವಾದ ಸಮಸ್ಯೆ ಅದು ನನಗೆ ಅರ್ಥವಾಗೋದಕ್ಕೆ ನನಗೆ ಕಾದಂಬರಿ ಸಹಾಯ ಮಾಡ್ತದೆ.
1: ಆಮೇಲೆ ಒಟ್ಟಾರೆ ಈ ಮನುಷ್ಯನ ಪ್ರವೃತ್ತಿಗಳು ಎಲ್ಲ ಕಾಲದ್ದು ಒಂದೇ ತರ ಇರ್ತಾವ ಅನಿಸ್ತದೆ. ಅದು ಮಹಾಭಾರತ ಇರ್ಬೋದು, ನಮ್ಮ ಈಗಿನ ಭಾರತನೂ ಇರ್ಬೋದು. ಹಾಗೆ ನೋಡಿದಾಗ ಇವತ್ತಿನ ತಂತು ಮತ್ತು ಪರ್ವ ಅವುಗಳಲ್ಲಿ ಕೂಡ ಅಂಥದೇ ನಾವು ಮನಸ್ಸನ್ನು ನೋಡ್ತೀವಿ. ನೀತಿ ಮತ್ತು ತತ್ವ ಮತ್ತು ಆದರ್ಶ ಮತ್ತು ಜೀವನವನ್ನು ಸೆಳೀತಕ್ಕಂಥದ್ದು. ಹೀಗೆ ನೋಡಿದಾಗ ತಾವು ನಿಜವಾಗಿ ಒಂದೊಂದು ಕಾದಂಬರಿಯೊಳಗೆ ಒಂದು ವಿಶಿಷ್ಟವಾದಂಥ ಪಾತ್ರವನ್ನೇ ಸೃಷ್ಟಿ ಮಾಡ್ತೀರಿ. ಒಂದೊಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇರುವಂಥ ಆ ಪಾತ್ರದ ಎಲ್ಲ ಮುಖಗಳನ್ನು, ಆಯಾಮಗಳನ್ನು, ಅದರ ಮನಸ್ಸು, ಅದರ ದೇಹ, ಅದರ ಸಾಮಾಜಿಕ ಆಯಾಮಗಳನ್ನು ಇವೆಲ್ಲ ತಾವು ನೋಡ್ತೀವಿ, ಚಿತ್ರಣ ಮಾಡ್ತೀರಿ. ಆ ದೃಷ್ಟಿಯಿಂದ ಅದು ಓದುಗರಿಗೆ ಒಂದು ಖಚಿತವಾಗಿರ್ತಕ್ಕಂಥ ಒಂದು ಮೌಲ್ಯದ ಬಗ್ಗೆ ಆಯ್ತು ಅಥವಾ ಅಸ್ತಿತ್ವದ ಬಗ್ಗೆ ಆಯ್ತು ಒಂದು ಕಲ್ಪನೆ ಬರ್ತದೆ ನಮಗೆ. ಇದನ್ನೆಲ್ಲ ನೋಡಿದಾಗ ನಿಮ್ಮ ಕಾದಂಬರಿ ವೈಶಿಷ್ಟ್ಯ ಅಂತಂದ್ರೆ ವ್ಯಕ್ತಿತ್ವಗಳನ್ನು ತೋರಿಸುವುದು ಅಂತಲೇ ಅನಿಸ್ತದೆ. ಆ ದೃಷ್ಟಿಯಿಂದ ತಮಗೆ ಯಾವ ಪಾತ್ರ ಹೆಚ್ಚು ನಿರ್ಮಾಣ ಮಾಡಿದ ಮೇಲೆ ಕಾಡಿದಂತಹದ್ದು ಇದೇನು, ತಮ್ಮನ್ನು ಹೆಚ್ಚು ಮತ್ತೆ ಅದರ ಬಗ್ಗೆ ಇನ್ನು ಬೇರೆ ತರ ಬರಿಬೇಕಾಗಿತ್ತು ಅಂತ ಅನಿಸೋದಾಗಲಿ?
0: ಬೇರೆ ತರ ಬರಿಬೇಕಾಯಿತು ಅಂತ ಅನ್ನಿಸಕ್ಕಿಂತ ಹೆಚ್ಚಾಗಿ ಉದಾಹರಣೆಗೆ ನನಗೆ ಈ ವಂಶವೃಕ್ಷದ ಶ್ರೀನಿವಾಸ ಶ್ರೋತ್ರಿಯರು ನನಗಿನ್ನು ಅದು ಗಟ್ಟಿಯಾದ ಪಾತ್ರ ಅಂತ ಅನಿಸುತ್ತೆ.
1: ಈಗಲೂ ಕೂಡ
0: ಅದು ಗಟ್ಟಿಯಾದ ಪಾತ್ರ ಅಂತ ಅನಿಸುತ್ತೆ. ಹಾಗೇನೆ ಮುಂದೆ ಬಂದ್ರೆ ಸಾಕ್ಷಿಯಲ್ಲಿ ಬರುವಂತಹ ಪಾತ್ರ ಇದೆಯಲ್ಲ, ಆ ಮಂಜೆಯಿಂದು ಒಂದು ತರದಲ್ಲಿ ಗಟ್ಟಿಯಾದ ಪಾತ್ರ ಅಂತ. ಯಾಕೆಂತ ಆ ತರದ ಪಾತ್ರಗಳು ಎಲ್ಲ ನೋಡಿರ್ತೇವೆ, ಎಲ್ಲರೂ ಅವರು ನೋಡಿರ್ತಾರೆ ಜೀವನದೊಳಗೆ. ಆದ್ರೆ ನನಗೆ ಆ ನೋಡಿದ್ದನ್ನ ಒಂದು ಗಟ್ಟಿಯಾದ ಸ್ವರೂಪ ಕೊಟ್ಟು ಹಿಡಿದು ನಿಲ್ಸಿರೋದು ಅದು ಮಂಜಯ್ಯ ನನಗೆ ಗಟ್ಟಿಯಾಗಿ ನಿಲ್ಲುವಂತಹ ಪಾತ್ರ ಅಂತ ಹೇಳ್ತದೆ. ಅದೇ ತರದೊಳಗೆ ಆ ಪರಮೇಶ್ವರಯ್ಯ ಬರ್ತಾನಲ್ಲ, ಅದು ಒಂದು ತರದಲ್ಲಿ ಗಟ್ಟಿಯಾದ ಪಾತ್ರ ಅಂತ
1: ಅನ್ಸುತ್ತೆ. ನಿಮಗೆ ತೃಪ್ತಿ ಕೊಟ್ಟಂತದ್ದು ಒಂದು
0: ಚಿತ್ರಣ ಮಾಡಿರೋದು ಅಂತ
1: ಸಂಪೂರ್ಣವಾಗಿ ಮಾಡಿದ್ದೀನಿ.
0: ಹೌದು,
1: ತೃಪ್ತಿಯನ್ನು ಕೊಡುವಂತ.
0: ಆಮೇಲೆ ಸಾರ್ಥದಲ್ಲಿ ಬರುವಂತ ಚಂದ್ರಿ ಪಾತ್ರ ಅದು ಒಂದು ತರದೊಳಗೆ ಒಂದು ಒಂದು ಹಂತ ಮುಂದಕ್ಕೆ ಹೋಗುತ್ತೆ ಅಂತ ಅನಿಸುತ್ತೆ. ಅದರೊಳಗೆಲ್ಲ ತಂತುನಲ್ಲಿ ಬರುವಂತ ಒಂದೆರಡು ಪಾತ್ರಗಳು ಅಂದ್ರೆ ಅವು ಏನು ನೀವು ನೋಡಿಲ್ಲ ಅಂತ ಅಲ್ಲ, ಆ ಅವಧಿಯೊಳಗೆ ಈಗ ಅಲ್ಲಿ ಬರುವಂತ ಅಣ್ಣೆಗೌಡನ ಪಾತ್ರ ಇದೆ, ತಂತುಲ್ಲಿ ಬರುವಂತ ಅಣ್ಣೆಗೌಡನ ಪಾತ್ರ, ಇಂಥವನ್ನ ಎಷ್ಟೋ ಜನ ನೋಡಿರ್ತೀರ ನೀವು ಅದರಲ್ಲಿ, ಅದು ಗಟ್ಟಿ ಅಂತ ಅನ್ಸುತ್ತೆ ನನಗೆ. ಎಷ್ಟೋ ಪಾತ್ರಗಳು ಅದು ಸ್ವರೂಪ ಕೊಟ್ಟ ನಂತರದೊಳಗೆ ನನ್ನ ಮನಸ್ಸಿನೊಳಗೆ ನಿಲ್ತವೆ. ಅದು ನಾನು ನನ್ನ ನಿಜ ಜೀವನದೊಳಗೆ ನಾನು ಭೇಟಿಯಾಗಿರುವಂತ ಅಥವಾ ನಾನು ಒಡನಾಡಿರುವಂತ ಎಷ್ಟೋ ಪಾತ್ರಗಳ ರೀತಿಯೊಳಗೆ ಅವರು ನನ್ನ ಮಟ್ಟಿಗೆ ನಿಜವಾದ ಪಾತ್ರಗಳೇನೆ.
1: ಅದೇ
0: ಹಾಗೆ ನಿಂತಿದ್ದಾರೆ
1: ಸರ್. ತಮ್ಮ ಕಾದಂಬರಿಗಳು ಬೇರೆ

0: ಭಾಷೆಗೆ ಹೋಗಿವೆ, ಮುಖ್ಯವಾಗಿ ಮರಾಠಿ ಭಾಷೆಗೆಲ್ಲ ಹೋಗಿವೆ. ಆ ಅನುವಾದ ರೂಪದಲ್ಲಿ ಓದಿದಂತವ್ರು ಕೂಡ ತಮಗೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿರ್ತಾರೆ.
1: ಕೊಟ್ಟಿದ್ದಾರೆ
0: ಅಂತದೇನು
1: ಅಂದ್ರೆ ಬೇಕಾದಷ್ಟು ಜನ ಕೊಟ್ಟು.
0: ಅದನ್ನ ಯಾಕೆ ಹೇಳ್ಬೇಕಾಗಿದೆ ಅಂದ್ರೆ, ಆ ಕನ್ನಡ ಕಾದಂಬರಿ ಬಗ್ಗೆ ಪರಭಾಷೆಯಲ್ಲಿ ಯಾವ ಒಂದು ಅನುಭವ ಅಥವಾ ಅವರು ಸ್ಪಂದನೆ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕಾಗಿ.
1: ಇಲ್ಲ, ಬೇರೆ ಭಾಷೆಗಳವರು ನನಗೆ ಹೇಳಿರೋದು ಮರಾಠಿಯಲ್ಲಿ ಮಾತ್ರವಲ್ಲ, ಹಿಂದಿಲಿ, ಪಂಜಾಬಿಲಿ, ಒಡಿಸ್ಸಾದಲ್ಲಿ ಇವರೆಲ್ಲ ಹೇಳಿರೋದೇನಂತ ಅಂದ್ರೆ, ಇದು ನಮ್ಮ ಊರಿನೊಳಗೆ ನಡೆದದ್ದು ಅಂತ ಅನ್ಸುತ್ತೆ, ಇದು ನಮ್ಮ ಜೀವನದೊಳಗೆ ನಡೆದದ್ದು ಅಂತ ಅನ್ಸುತ್ತೆ. ಇದು ನಿಮ್ಮ ಪಾತ್ರದ ಸನ್ನಿವೇಶ ಕರ್ನಾಟಕವಾದರೂ ಕೂಡ ಇದು ನಮ್ಮೂರಿನೊಳಗೆ ನಡೆದದ್ದು ಅಂತ ಅನ್ಸುತ್ತೆ. ಹಾಗೆ ಇದು ಇಡೀ ಭಾರತಕ್ಕೆ,
0: ಭಾರತದ ಮತ್ತು ಸಮಕಾಲೀನ
1: ಜೀವನಕ್ಕೆ ಸಂಬಂಧಪಟ್ಟದ್ದು ಅನ್ಸುತ್ತೆ. ಈ ವಂಶವೃಕ್ಷದ ಇಂಗ್ಲಿಷ್ ಅನುವಾದವನ್ನು ಓದಿ ಒಬ್ಬ ಇವರು ಇಂಗ್ಲೆಂಡ್ನವರು ಸುಮಾರು ಒಂದು 70 ವರ್ಷ ದಾಟದಂತ ಒಬ್ಬ ದಂಪತಿಗಳು, ಅವರು ಏನ್ ಹೇಳಿದ್ರು ಅಂತಂದ್ರೆ, ಇದು ಹೌದು ನಮಗೂ ಈ ವಂಶವೃಕ್ಷದ ಸಮಸ್ಯೆ, ನಮ್ಮಲ್ಲೇನು ವಿಡೋ ರಿಮ್ಯಾರೇಜ್ ಏನ್ ಕಷ್ಟವಿಲ್ಲ ಎಂಥದೂ ಇಲ್ಲ, ಆದ್ರೂ ಕೂಡ ಆ ಮಗು ಇದ್ದು ಮಗ ಸತ್ತು ಆಯ್ದು ಹೋದ್ರೆ ಅದು ಯಾರಿಗೆ ಸೇರಿದ್ದು ಏನು ಅಂತ ಅನ್ನೋದು ನಮ್ಮನ್ನು ಕೂಡ ಕಾಡಿದೆ. ಇದು
0: ಮಾನಸಿಕವಾಗಿ
1: ನಮ್ಮನ್ನು ಕೂಡ ಕಾಡಿರುವಂತ ಸಮಸ್ಯೆ, ಇದು ನಮ್ಮ ದೇಶಕ್ಕೂ ಅನ್ವಯವಾಗ್ತದೆ ಅನ್ನೋ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ ಇದರೊಳಗೆ. ಅದರಿಂದ ಹೊರಗಡೆ ದೇಶದವ್ರು, ಈ ಪಂಜಾಬಿನವರು ಒಬ್ರು ಹೇಳಿದ್ರು, ಗೃಹಭಂಗವಾದ ಅನುವಾದವನ್ನ, ಪಂಜಾಬಿ ಅನುವಾದವನ್ನ ಓದಿ ಹೇಳಿದ್ರು, ಬೈಗಳದಲ್ಲಿ ನಮ್ಮದು ಬಹಳ ಸಶಕ್ತವಾದಂತ ಭಾಷೆ ಅಂತ ನಾವು ತಿಳ್ಕೊಂಡಿದ್ದು ನಿಮ್ಮ ಗೃಹಭಂಗ ಓದಿ ಆದ ಮೇಲೆ, ಇಲ್ಲ ಭಾರತದ ಎಲ್ಲಾ ಭಾಷೆಗಳು ಅಷ್ಟೇ ಸಶಕ್ತವಾಗಿವೆ ಅಂತ ನಮ್ಗನ್ನಿಸ್ತು ಅಂತ.
0: ಬೈಗಳದ ಪರಿಭಾಷೆ
1: ಹೌದು ಹಾಗೆ ಅಂತ ಹೇಳಿದ್ರು. ಹೀಗೆ ಅಂತ ಬಹಳ ವಿಭಿನ್ನವಾದ ಪ್ರತಿಕ್ರಿಯೆ ಅಂತ ನನಗೇನು ಅನಿಸೋದಿಲ್ಲ
0: ಅಂತ ಒಂದೇನು ತಿಳಿತು ಸರ್. ಇದರಿಂದ ಸಂವೇದನೆಗಳು ಭಾರತೀಯ ಅಥವಾ ಸಮಕಾಲೀನ ಜೀವನ ಸಂವೇದನೆಗಳು ಭಾರತದಲ್ಲಿ ಸಾಮಾನ್ಯವಾಗಿ ಒಂದೇ ತರ ಇವೆ ಅಂತ ಅನಿಸ್ತದೆ. ಇದನ್ನ ಯಾಕೆ ಹೇಳ್ಬೇಕಾಗಿದೆ ಅಂದ್ರೆ, ನಮ್ಮ ಎಷ್ಟೋ ನವ್ಯ ಕಾದಂಬರಿಗಳು, ಯಶಸ್ವಿ ನವ್ಯ ಕಾದಂಬರಿಗಳಂದ್ರೂ ಕೂಡ ಆ ಸಂವೇದನೆಗಳ ಬಗ್ಗೆ ನಾವು ಓದುಗರನ್ನ ಕೇಳಿದಾಗ ಅವರು ಇವು ನಮ್ಮ ಸಂವೇದನೆ ಅಲ್ಲ ಅಂತಾನೆ ಹೇಳ್ತಾರೆ. ಹೆಚ್ಚಾಗಿ ಬೌದ್ಧಿಕವಾಗಿರುವಂತಹ ಕಾರಣದಿಂದಲೋ ಅಥವಾ ಆಮದು ಮಾಡಿಕೊಂಡಂತಹ ಇರೋದ್ರಿಂದ ಹಾಗನಿಸ್ತದೆ. ಆದಷ್ಟಿಂದ ನನಗನ್ಸೋದು, ನಮ್ಮ ನವ್ಯತೆಯೊಳಗೆ ಭಾರತೀಯ ನವ್ಯತೆ ಅಂತಂದ್ರೆ ತಮ್ಮ ಕಾದಂಬರಿ ಅಂತ ಅನಿಸ್ತದೆ. ಈ ಅನುಭವ, ಈ ಒಂದು ಸ್ಪಂದನೆ ನೋಡಿದಾಗ,
1: ಇದು ನಾನು ಪಾತ್ರಗಳನ್ನ ಸೃಷ್ಟಿ ಮಾಡಬೇಕಾದ್ರೆ ನಾನು ಅವರ ಬೌದ್ಧಿಕ ಸಮಸ್ಯೆ ಮೇಲೆ ನಾನು ಪಾತ್ರ ಸೃಷ್ಟಿ ಮಾಡಕ್ ಹೋಗುದೇ ಇಲ್ಲ. ಈ ಬೌದ್ಧಿಕ ಸಮಸ್ಯೆ ಅಂತ ಅನ್ನೋದು ಯಾವುದೋ ಒಂದು ಒಂದು ಲಿಮಿಟ್ನೊಳಗಿರುವಂತದ್ದು ಅಷ್ಟೇ, ಅದು ನಿಜವಾದ ಪಾತ್ರದ ಸೃಷ್ಟಿ ಅಲ್ಲ. ನಾನು ಪಾತ್ರವನ್ನ ನೇರವಾಗಿ ಜೀವನದ ನಿಜವಾದ ಇದರೊಳಗೆ
0: ಸಮಸ್ಯೆ
1: ಸನ್ನಿವೇಶದೊಳಗೆ ಇಟ್ಟೆ ನಾನು
0: ನೋಡ್ತೇನೆ.
1: ಇದು ಪಾತ್ರಕ್ಕೆ ನೈಜತೆ ಬರೋದು ಅಲ್ಲಿಂದಲೇನೆ, ಇದು ಬೌದ್ಧಿಕವಾದ ದೃಷ್ಟಿಯಿಂದ ಪಾತ್ರ ನೋಡ್ಲೇಬಾರದು. ನವೀರ್ ಏನ್ ಮಾಡಿದ್ರು ಅಂದ್ರೆ ಬೌದ್ಧಿಕವಾದ ದೃಷ್ಟಿಯಿಂದ ನೋಡಿದ್ರು. ಆ ಬೌದ್ಧಿಕವಾದ ದೃಷ್ಟಿ ಅಂತಂದ್ರೆ ಎಲ್ಲಿದು ಅಂತಂದ್ರೆ, ಆಗ ಅವರ ತಲೆಗೆ ತುಂಬಿದಂತ ಬೈದಿತ್ತಲ್ಲ, ಅವಾಗ ಎಕ್ಸಿಸ್ಟೆನ್ಶಿಯಲಿಸಂ ಬಹಳವಾಗಿತ್ತು. ಎಕ್ಸಿಸ್ಟೆನ್ಶಿಯಲಿಸಮ್, ಮತ್ತೊಬ್ಬರಿಗೆ ಲಾರೆನ್ಸ್ನ ತತ್ವ, ಇನ್ ಕೆಲವರಿಗೆ ಇವರದ್ದು ಲೋಹಿಯಾದ ತತ್ವ ಅಥವಾ ಮಾರ್ಕ್ಸ್ ತತ್ವ ಇಂಥದ್ದೆಲ್ಲ. ಆ ದೃಷ್ಟಿಯಿಂದ ಅವರು ಏನು ಪಾತ್ರಗಳನ್ನ ನೋಡಿದ್ರು ಅದು ಇದಾಗ್ಲಿಲ್ಲ. ಆ ಪಾತ್ರಗಳಿಗೆ ರಕ್ತ ಮಾಂಸ ಇರೋದೇ ಇಲ್ಲ ಅದರೊಳಗೆ. ಆ ಒಂದು ವಾತಾವರಣ ಕಳೆದ ಮೇಲೆ ಆ ಸಮಸ್ಯೆ ಇದು ನಮ್ಮದಲ್ಲ ಅಂತ ಅನಿಸ್ತಾಗ ಆ ಪಾತ್ರಗಳು ಕೂಡ ಅಪ್ರಸ್ತುತವಾಗ್ಬಿಡುತ್ತೆ. ಸಾಹಿತ್ಯ ಸೃಷ್ಟಿ ಮಾಡಬೇಕಾದದ್ದು ಅಂತ ಪಾತ್ರಗಳಲ್ಲ.
0: ಹೌದು. ಆಮೇಲೆ ಗೃಹಭಂಗ ಬರೆದ ನಂತರ ಅದೇ ಕಥೆಯನ್ನ ಅದ ಪಾತ್ರವೇ ಒಂದು ಮುಂದುವರೆದು ಅನ್ವೇಷಣೆ ಬಂತು. ಅನ್ವೇಷಣೆಯಲ್ಲಿ ತಮ್ಮ ನಿರೂಪಣಾ ಶೈಲಿನೇ ಸಂಪೂರ್ಣವಾಗಿ ಭಿನ್ನವಾಯಿತು. ಅದನ್ನು ನಾವು ನವ್ಯ ಶೈಲಿ ಅಂತ ಅನ್ಬಹುದು. ಅದು ನಮ್ಮ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್, ಪ್ರಜ್ಞಾ ಪ್ರವಾಹ ತಂತ್ರ. ಅದು ಆ ಪಾತ್ರಕ್ಕೆ ಅನಿವಾರ್ಯವೇ ಆಗಿತ್ತದು. ಅದು ತನ್ನನ್ನು ತಾನೇ ನೋಡ್ಕೊಳ್ತಕ್ಕಂಥ, ತನ್ನ ಜೀವನವನ್ನು ತಾನೇ ವಿಮರ್ಶೆ ಮಾಡಿಕೊಳ್ತಕ್ಕಂಥ ಒಂದು ಪಾತ್ರವಾಗಿ ಕೂಡ ಅದು ಬಂತು. ಆ ರೀತಿ ನವ್ಯವನ್ನ ನೀವು ಆಂತರಿಕ ಅವಶ್ಯಕತೆಯಾಗಿ ತಂದ್ರಿ ಅಂತ ಅನಿಸ್ತದೆ.
1: ವಾಸ್ತವವಾಗಿ ನಾನು ಅನ್ವೇಷಣಾ ಬರೆದ ತಂತ್ರ ಹೇಗೆ ಹುಟ್ಟಿತು ಅಂತಂದ್ರೆ, ನಾನು ಅನ್ವೇಷಣಾ ಕಾದಂಬರಿಯನ್ನ ಮೊದಲನೇ ಡ್ರಾಫ್ಟ್ ಬರೆದದ್ದು ಪ್ರಿಂಟ್ನೊಳಗೆ ಸುಮಾರು 700-800 ಪುಟ ಆಗುವಷ್ಟು ಬರದೆ ನಾನು. ಇವನು ವಿಶ್ವನಾಥ ಹುಡುಗ ಇರ್ತಾನೆ, ಅವನು ಅರಸೀಕೆರೆಯಲ್ಲಿ ಇರ್ತಾನೆ, ಅರಸೀಕೆರೆಯಲ್ಲಿ ಇದ್ದವನ ಜೀವನ ಬರದೆ ನಾನು. ಆಮೇಲೆ ಅಲ್ಲಿಂದ ಮುಂದೆ ಇನ್ನೊಂದು
0: ಹೋಗ್ತಾನೆ,
1: ರಾಣಿಬೆನ್ನೂರು, ಮತ್ತೊಂದು ಕಡೆಗೆಲ್ಲ ಬ್ಯಾಡಗಿ ಅಲ್ಲಿಗೆಲ್ಲ ಹೋಗ್ತಾನೆ, ನಾನು ಅದನ್ನು ಬರದೆ. ಅಲ್ಲಿಂದ ಇನ್ನು ಮುಂಬೈಗೆ ಹೋಗ್ತಾನೆ, ಅದನ್ನು ಬರದೆ. ಇನ್ನೊಂದು ಊರಿಗೆ ಹೋಗ್ತಾನೆ, ಅದನ್ನು ಬರದೆ. ಇದೆಲ್ಲ ಬರದೆ. ಆಮೇಲೆ ಕೊನೆಗೆ ಏನಿಸ್ತು ಅಂತಂದ್ರೆ, ಗೃಹಭಂಗಕ್ಕೂ ಅದಕ್ಕೂ ಇರೋ ವ್ಯತ್ಯಾಸನ ನಾನು ಗಮನಿಸ್ತು. ಗೃಹಭಂಗ ಒಂದೇ ಹಳ್ಳಿಯಲ್ಲಿ ನಡೆಯುವಂತ ಪಾತ್ರಗಳು, ಆದ್ರಿಂದ ಅಲ್ಲಿರೋ ಎಲ್ಲಾ ಪಾತ್ರಗಳು ಪರಸ್ಪರ ಅವ್ರಿಗೇನು ಕ್ರಿಯೆ ಪ್ರಕ್ರಿಯೆಗಳು ಆಗ್ತಾ ಇರ್ತಾವಲ್ಲ, ಹೀಗಾಗಿ ಇಡೀ ಕಾದಂಬರಿ ಬೆಳೆಯುತ್ತೆ, ಅದರ ಸಾಂದ್ರತೆ ಬೆಳೆಯೋದಿಲ್ಲ. ಹೀಗೆ ಇಲ್ಲಿ ವಿಶ್ವನಾಥ ಅರಸೀಕೆರೆಯಲ್ಲಿರುವಾಗ ಕೆಲವು ಪಾತ್ರ

0: ಗಳನ್ನು ಸೃಷ್ಟಿ ಮಾಡ್ತೇನೆ. ಅವನು ವಿಶ್ವನಾಥ್ ಅಲ್ಲಿಂದ ಬಿಟ್ಟು ರಾಣಿಬೆನ್ನೂರ್ಗೆ ಹೋಯ್ತು ಅಂತಂದ್ರೆ ಅರಸೀಕೆರೆ ಪಾತ್ರಗಳೆಲ್ಲ ಹಿಂದಕ್ಕೆ ಹೋಗ್ತೇವೆ, ಮತ್ತೆ ನಾವು ಕಾದಂಬರಿಯಲ್ಲಿ ಭೇಟಿಯಾಗೋದೇ ಇಲ್ಲ. ರಾಣಿಬೆನ್ನೂರ್ನೊಳಗೆ ಹೊಸ ಒಂದು ವಾತಾವರಣ ಪಾತ್ರಗಳನ್ನ ನಾನು ಸೃಷ್ಟಿ ಮಾಡ್ತೀನಿ. ಅದನ್ನ ಬಿಟ್ಟು ಹೋಯ್ತು ಅಂದ್ರೆ ಅದೆಲ್ಲ ಬಿಟ್ಟು ಹೋಯ್ತು. ಇದು ಕಾದಂಬರಿಗೆ ಒಂದು ಬಂಧವನ್ನು ಕೊಟ್ಟಿಲ್ಲ. ಇದು
1: ಅದು ಕೊನೆ ಕೊನೆಗೊಂದು ಕಥೆ ಆಗ್ತದೆ
0: ಅಷ್ಟೇನೆ,
1: ವರದಿ ಆಗ್ಬಹುದು ಕಥೆ
0: ಅಷ್ಟೇ ಆಗುತ್ತೆ. ಅದು ಸರಿಯಾಗಿಲ್ಲ ಅಂತ ನನಗೆ ಅನ್ನಿಸ್ತು. ಅದನ್ನೇ ಬಿಟ್ಟು ನಾನು ಯೋಚನೆ ಮಾಡಿದಾಗ ಇಲ್ಲಿ ಮುಖ್ಯವಾದ ಪಾತ್ರಗಳು ಯಾವುದು ಅಂತ ಇಟ್ಕೊಂಡೆ. ಅರಸೀಕೆರೆ ಯಾವುದೋ ಒಂದು ಮುಖ್ಯವಾದ ಪಾತ್ರ ತಗೊಳ್ಳೋಣ, ಆಮೇಲೆ ರಾಣಿಬೆನ್ನೂರ್ದೊಂದು ತಗೊಳ್ಳ, ಮುಂಬೈದೊಂದು ತಗೊಳ್ಳ, ಹೀಗೆ ಒಂದು ನಾಲ್ಕೈದು ಪಾತ್ರಗಳನ್ನ ಇಟ್ಟುಕೊಂಡು ಆ ಪಾತ್ರದ ಮೂಲಕವಾಗಿ ಈ ವಿಶ್ವನಾಥನ ನೋಡಿಸೋಣ ಅಂತ
1: ಒಂದು ಕೇಂದ್ರ ಪ್ರಜ್ಞೆಗೆ ಅವನು ಇಟ್ಕೊಂಡು
0: ಹೊರಟೆ. ನಾನು
1: ಸಾಂದ್ರತೆಯನ್ನು ಬರ್ತದೆ, ಬಂಧನ ಕೂಡ ಬರ್ತದೆ.
0: ಆ ಬರದ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ ಅದು ನನಗೆ ಆ ತಂತ್ರವನ್ನು ಅಲ್ಲಿ ಅದು ಕೊಡ್ತು ಅಷ್ಟೇನೆ. ನನಗೆ ಆ ಸಂದರ್ಭದೊಳಗೆ ಯಾರೋ ಒಬ್ರು ಇದನ್ನ ಇವರು ನಮ್ಮಿದ ದಾರಿಗೆ ಬಂದ್ರು ಅಂತ ಯಾರೋ ಒಬ್ಬ ನಮ್ಮ ವಿಮರ್ಶಕರು ಹೇಳಿದ್ರು, ನಮ್ಮ ದಾರಿಗೆ ಇವರು ಬಂದ್ರು. ಇದು ಯಾರ ದಾರಿ, ಯಾರದ್ದೇನಾರು ಕಾಪಿರೈಟ್ ಉಂಟಾ ಇದಕ್ಕೆ ಎಂತದ್ದು ಇಲ್ಲ, ಇದು ಯಾರ ದಾರಿಯೂ ಅಲ್ಲ. ಇದು ನನಗನ್ನಿಸಿದ್ದು, ನಾನು ಈ ದಾರಿಗೆ ಬಂದೆ ಅಷ್ಟೇನೆ.
1: ಮತ್ತು ಆಂತರಿಕ ಅವಶ್ಯಕತೆ,
0: ಆಂತರಿಕ ಅವಶ್ಯಕತೆಯಾಗಿ ಬಂತು ನನಗೆ,
1: ಒಂದು ಕಲಾವಿದನ ಅವಶ್ಯಕತೆ ಆಗಿ ಬಂದದ್ದು. ಇವತ್ತು ಕಾದಂಬರಿ ಓದ್ತಕ್ಕಂಥವ್ರು ಬೇಕಾದ ಜನ ಇದ್ದಾರೆ. ಒಂದು ಗಮನಿಸಿದಾಗ, ಸಾಮಾನ್ಯವಾಗಿ ಗಮನಿಸಿದಾಗ, ಓದುಗರ ವರ್ಗವನ್ನು ಗಮನಿಸಿದಾಗ, ಭೈರಪ್ಪನವರು ಕಾದಂಬರಿಕಾರನ್ನು ಸಾಧಾರಣ 35 ವರ್ಷದ ಕೆಳಗಿನವರಿಗೆ ಬಹಳ ಮಂದಿ ಗೊತ್ತಿಲ್ಲ. ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಶಿಕ್ಷಣ ಕಾರಣ ಇರಬಹುದು, ಮತ್ತೇನೋ ಕಾರಣ ಇರಬಹುದು. ಈಗ ಮತ್ತೊಮ್ಮೆ ನಾವು ವಿಸ್ಮೃತಿ ಹೊಂಟಿವೆನೋ ಅಂತ ಅನ್ನುವಂಥ ಒಂದು ಹೆದರಿಕೆ ಬರುವಂಥ ಕಾಲದಲ್ಲಿ ಈ ಹಂತದಲ್ಲಿ ಏನು ಮಾಡಬಹುದು? ಲೇಖಕರಾದವರು ಏನು ಮಾಡಬೇಕು, ಅಥವಾ ಲೇಖಕರ ಸಾಹಿತ್ಯದೊಳಗೆ ಇರ್ತಕ್ಕಂಥವ್ರು ಏನು ಮಾಡಬೇಕು?
0: ಇದು ವಾಸ್ತವವಾಗಿ ಇದು ನಮ್ಮ ವಿದ್ಯಾಭ್ಯಾಸದ ಸಮಸ್ಯೆ. ಇದು ಈಗ ಸುಮಾರು 25-30 ವರ್ಷದ ಹಿಂದೆ ಯಾವುದೇ ಒಂದು ಕಾಲೇಜಿಗೆ ಅಕಸ್ಮಾತ್ ನಾನು ಹೋದ್ರೆ ಅಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೂ ನಾನು ಗೊತ್ತಿರ್ತಾ ಇದ್ದೆ. ಅಂತಂದ್ರೆ ನನ್ನ ಪುಸ್ತಕಗಳನ್ನು ಓದಿರ್ತಾ ಇದ್ರು,
1: ಆರ್ಟ್ಸ್ ಸೈನ್ಸ್ ಕಾಮರ್ಸ್
0: ಎಲ್ಲರೂ ಓದ್ತಿದ್ರು, ಎಂಜಿನಿಯರಿಂಗ್ ಮೆಡಿಕಲ್ ಎಲ್ಲರೂ ಓದ್ತಾ ಇದ್ರು. ಈಗ ನೀವು ಯಾವುದೇ ಒಂದು ಎಂಜಿನಿಯರಿಂಗ್ ಕಾಲೇಜ್ಗೆ ಹೋದ್ರೆ ಅಲ್ಲಿ ನನ್ನನ್ನು ಗುರುತಿಡಿಯುವಂತ ಹುಡುಗರು ಬಹಳ ಕಡಿಮೆ ಇದ್ದಾರೆ. ಇನ್ನು ಬೆಂಗಳೂರಿನಂತ ಊರ್ನೊಳಗೆ ಡಿಗ್ರಿ ಕಾಲೇಜ್ಗಳಿಗೆ ಹೋದ್ರು ಕೂಡ ಇಲ್ಲ, ಅವರಿಗೆ ನನ್ನ ಗುರುತು ಸಿಕ್ಕೋದೇ ಇಲ್ಲ. ಹೈಸ್ಕೂಲಿನ ಈಗ ಯಾವ ಹೈಸ್ಕೂಲ್ ಹುಡುಗರಿಗೂ ಈಗ ಕನ್ನಡ ಸಾಹಿತ್ಯಗಳ ಇದು ಗೊತ್ತಿರಲ್ಲ, ಯಾಕೆಂತಂದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂನಲ್ಲಿ ಬಂದವರು. ಇನ್ನು ಎಲ್ಲಿ ತನಕ ಹೋಗಿದ್ದಾರೆ ಅಂತಂದ್ರೆ ಕೆಲವು ಸ್ಮಾರ್ಟ್ ಹುಡುಗರುಗಳೆಲ್ಲ ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟದ್ದು, ಸರ್ ನಿಮ್ ಪುಸ್ತಕ ಇಂಗ್ಲಿಷ್ಗೆ ಯಾವ್ಯಾವ್ದು ಟ್ರಾನ್ಸ್ಲೇಟ್ ಆಗಿದೆ ಹೇಳಿ ಸರ್ ನಾವು ಓದ್ಬೇಕು ಅಂತ ಹೇಳ್ತಾರೆ ಕನ್ನಡದ ಹುಡುಗರು.
1: ಇದು ಗತಿ,
0: ಇದು ಗತಿ ಇಲ್ಲಿಗೆ ಬಂದ್ಬಿಟ್ಟಿದೆ. ಅದರಿಂದ ಈ ವಿಸ್ಮೃತಿ ಬಂದಿರೋದಕ್ಕೆ ಕಾರಣ ಈ ಇದಲ್ಲ, ಇದು ಮುಖ್ಯ ಕಾರಣ ಏನು ಅಂದ್ರೆ ನಮ್ಮ ಶಿಕ್ಷಣದ್ದು ಅಷ್ಟೇನೆ. ಶಿಕ್ಷಣದಲ್ಲಿ ಕನ್ನಡ ಅವರು ಸರಿಯಾಗಿ ಹೈಸ್ಕೂಲ್ ಮುಗಿಯುವ ತನಕಲೂ ಅವರು ಸರಿಯಾಗಿ ಕನ್ನಡದಲ್ಲಿ ಕಲಿದೆ ಹೋದ್ರೆ, ಕನ್ನಡದ ಮೂಲಕವೇ ಅವರಿಗೆ ಶಿಕ್ಷಣ ಆಗದೆ ಹೋದ್ರೆ ಅವರು ನಮ್ಮದು ಏನೂ ಓದೋದಿಲ್ಲ. ಅಲ್ಲಿಗೆ ನಮ್ಮ ಸಂಸ್ಕೃತಿಗೆ ಅವ್ರು ಸಂಪೂರ್ಣವಾಗಿ ಎರವಲಾಗ್ತಾರೆ. ಆಮೇಲೆ ಬೇರೆ ಇದನ್ನ ಏನು ಇಂಗ್ಲಿಷ್ನೊಳಗೆ ಏನಾರು ಅವ್ರು ಏನಾರು ಓದ್ತಾರೆ ಅಂದ್ರೆ ಇಲ್ಲ, ಅವ್ರು ಇಂಗ್ಲಿಷ್ನಲ್ಲೂ ಕೂಡ ಓದಲ್ಲ. ಇಂಗ್ಲಿಷ್ನಲ್ಲಿ ಓದೋದ್ರೆ ಅದು ನಮ್ಮದಾಗಲ್ಲ. ಈಗ ಏನಾಗುತ್ತೆ ಅಂತಂದ್ರೆ ನೀವು ಇಂಗ್ಲಿಷ್ನಲ್ಲಿರುವಂತಹ ಕಾದಂಬರಿ ಇಂಗ್ಲೆಂಡಿಂದು ಮತ್ತೊಂದು ಏನಾರು ಇದು ಮಾಡಿದ್ರೆ ಅದು ನಮ್ಮದಾಗೋದೇ ಇಲ್ಲ. ಅದ್ರೊಳಗೆ ಶಿಕ್ಷಣ ಇದಕ್ಕೆ ಸಾಹಿತಿಗಳು ಏನು ಮಾಡೋದಕ್ಕೆ ಸಾಧ್ಯ? ಸಾಹಿತಿಗಳು ಹೇಳ್ತಿದ್ದಾರೆ ಹೀಗಾಗ್ತಾ ಇದೆ ಅಂತ ಕನ್ನಡದಲ್ಲಂತೂ, ಬೇರೆ ಭಾಷೆಯಲ್ಲೂ ಕೂಡ ಸಾಹಿತಿಗಳು ಬಹಳ ವರ್ಷಗಳಿಂದ ಇದನ್ನು ಹೇಳ್ತಾ ಇದ್ದಾರೆ. ಆದರೆ ಯಾವುದೋ ಒಂದು ಟ್ರೆಂಡು ಈ ಥರದೊಳಗೆ ನಡೆಸ್ಕೊಂಡು ಹೋಗ್ತಾ ಇದೆ. ಕಾರಣ ಏನು ಅಂತಂದ್ರೆ ನಾವು ಭಾರತೀಯರು ನಿಜವಾಗ್ಲೂ ನಮಗೆ ನಮ್ಮದೇ ಒಂದು ವ್ಯಕ್ತಿತ್ವ ಇಲ್ಲದೆ ಇರುವ ಮುಟ್ಟಾಳರು ಅಂತ ಅನ್ಸುತ್ತೆ.
1: ಇದು ಓದುಗರ ಸಮಸ್ಯೆ ಅಂತೂ ಆಯ್ತು ಸರ್. ಓದುಗರು ಒಂದು ಪೀಳಿಗೆಯ ಓದುಗರೇ ಇಲ್ಲ ಅನ್ನೋದು ಒಂದಾಯ್ತು. ಇದ್ರ ಜೊತೆಗೆ ಸೃಜನಶೀಲತೆಯೊಳಗೂ ಇದೇ ಕೊರತೆ ಕಾಣ್ತಾ ಇದ್ದೀವಿ ನಾವು. ಹೊಸ ಪೀಳಿಗೆಯಲ್ಲಿ ಸಾಹಿತ್ಯದ ಕಡೆಗೆ ಬರೋರಿಲ್ಲ ಅಂತ ಅನಿಸ್ತದೆ. ತಮ್ಮ ಸಂಗೀತದ ಬಗ್ಗೆ, ತಮಗೆ ಕಲೆ ಬಗ್ಗೆ ಗೊತ್ತು, ಆ ಫೀಲ್ಡ್ ಬಗ್ಗೆ ಗೊತ್ತು, ಅಲ್ಲಿ ಹೊಸ ಹೊಸ ಕಲಾವಿದರನ್ನು ಬರ್ತಾ ಇದ್ದಾರೆ ಅಂತ ಅನಿಸ್ತು ನನಗೆ. ಆದ್ರೆ ಬರಹಗಾರರಲ್ಲೂ ಹಾಗೆ ಬರ್ತಾ ಇಲ್ಲ. ಇದನ್ನ ಯಾವ ರೀತಿ ನಾವು ಮತ್ತೆ ಬರಹ ಲೋಕಕ್ಕೂ ಕೂಡ ಅವರನ್ನ ಬರುವ ಹಾಗೆ, ಪ್ರತಿಭಾವಂತರು ಬರೆಯಬಲ್ಲವರು.
0: ಇದು ಒಂದು ಏನಕ್ಕ ಆಗ್ತದೆ ಅಂತಂದ್ರೆ, ಈಗಿನ ನಮ್ಮ ತಂದೆ ತಾಯಿಗಳ ಧಾವಂತ ನಮ್ಮ ಮಕ್ಕಳನ್ನ ಏನಾದರೂ ಮಾಡಿ ಎಂಜಿನಿಯರಿಂಗ್ ಸೇರಿಸ್ಬಿಡ್ಬೇಕು.
1: ಮೆಡಿಕಲ್
0: ಇಂಜಿನಿಯರ್, ಈಗ ಮೆಡಿಕಲ್ಲು ಇಳಿದೋಯ್ತು, ಮೆಡಿಕಲ್ ಓದ್ಬೇಕಾದ್ರೆ ಕಷ್ಟ ಇದೆ, ಬರೀ ಎಂಜಿನಿಯರಿಂಗ್ ಸೇರಿಸ್ಬಿಡ್ಬೇಕು, ಅಮೆರಿಕಾ ಕಳಿಸ್ಬಿಡ್ಬೇಕು, ಬರೀ ಇಷ್ಟಕ್ಕೆ ಇದಾಗ ಮಕ್ಕಳಲ್ಲಿ ಬೇರೆ ಇನ್ನೇನು ಬೆಳೆಯೋದಕ್ಕೆ ಸಾಹಿತ್ಯ ಶಕ್ತಿಯಾಗಲಿ, ಸಂಗೀತದ ಶಕ್ತಿಯಾಗಲಿ,
1: ಸಂಶೋಧನೆ
0: ಯಾವುದನ್ನು ಬೆಳೆಯೋದು. ಈಗ ಬರೀ ಸಾಹಿತ್ಯದ ವಿಷಯ ಬೇಡ, ಈಗ ನಿಮ್ಗೆ ಶುದ್ಧ ವಿಜ್ಞಾನವನ್ನ ಎಂ ಎಸ್ ಸಿ ಓದೋಕೆ ಈಗ ಹುಡುಗರಿಲ್ಲ, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಓದೋದಕ್ಕೆ ಸರಿಯಾಗಿ ಹುಡುಗರಿಲ್ಲ. ಇವಾಗ
1: ಮಾನವಿಕ ವಿಷಯಗಳನ್ನು ಕಲಿಯುವ
0: ಓದೋರು

0: ಯಾರು ಇಲ್ವ ಇಲ್ಲ,
1: ಇತಿಹಾಸ ಆಗಲಿ
0: ಏನು ಇಲ್ಲ,
1: ಮನೋವಿಜ್ಞಾನ ಆಗಲಿ.
0: ಹೀಗಾಗಿ ನಾವು ಸಾಹಿತ್ಯದೊಳಗೆ ಬಹಳ ಬರ್ಡ್ ಆಗ್ತಾ ಇದೀವಿ ನಮ್ಮ ಇದ್ರೊಳಗೆ.
1: ಒಂದು ತಲೆಮಾರನೇ ಬರ್ಡ್ ಆಗ್ತದೆ,
0: ಸಂಪೂರ್ಣವಾಗಿ ಬರ್ಡ್ ಆಗಿ ಹೋಗ್ಬಿಟ್ಟಿದೆ
1: ಅಂತ.
0: ಇದು ಒಂದು ಮುಖ್ಯ ಕಾರಣ. ಆಮೇಲೆ ಇಂಗ್ಲಿಷ್ ಮಾಧ್ಯಮ ಇದು ಇನ್ನೊಂದು ಕಾರಣ. ಇನ್ನೂ ಒಂದು ಕಾರಣ ಏನು ಅಂತಂದ್ರೆ, ಸಾಹಿತ್ಯವನ್ನ ಈ ಬೇರೆ ಚಳವಳಿಗಳು ಎಳ್ಕೊಂಡ್ಬಿಟ್ಟಿವೆ ಇವಾಗ. ಇವಾಗ ಚಳವಳಿ ಅಂತಂದ್ರೇನು, ಯಾವುದೋ ಸಾಮಾಜಿಕ ಮತ್ತು ರಾಜಕೀಯದ ಚಳವಳಿಗಳು ಇವೆಲ್ಲ, ಅವು ಸಾಹಿತ್ಯವನ್ನ ಬಹಳ ಪ್ರಬಲವಾದ ಒಂದು ಮಾಧ್ಯಮ ಅಂತ ಅರ್ಥ ಮಾಡ್ಕೊಂಡಿವೆ. ಅದಕ್ಕೋಸ್ಕರವಾಗಿ ಸಾಹಿತ್ಯಗಳನ್ನ ಎಳ್ಕೊಂಡ್ಬಿಟ್ಟಿದೆ. ಅದು ಜಾತಿ ಆಧಾರಿತ ಚಳವಳಿ ಆಗಬಹುದು, ಅಥವಾ ವರ್ಗ ಅಂತ ಹೇಳ್ಕೊಳ್ಳೋ ಚಳವಳಿ ಆಗ್ಬೋದು, ಒಳಗಡೆ ವರ್ಗ ಅನ್ನೋದು ಜಾತಿಯೇ ಆಗಿರುತ್ತೆ. ಆಮೇಲೆ ಇನ್ಯಾವುದೋ ಕೆಲವು ಸಿದ್ಧಾಂತದ ಚಳವಳಿಯೇ ಆಗಿರಬಹುದು, ಅದನ್ನು ಅವರು ಎಳ್ಕೊಂಡ್ಬಿಡ್ತಾರೆ. ಎಳ್ಕೊಂಡ್ಬಿಟ್ಟು ಶುದ್ಧ ಸಾಹಿತ್ಯದ ಬೆಳವಣಿಗೆಗೆ ಈ ಮನಸ್ಸುಗಳು ಬೆಳೆಯೋಕೆ ಅವಕಾಶ ಕೊಡ್ತಾ ಇಲ್ಲ,
1: ಸ್ವಾತಂತ್ರ್ಯ ಇಲ್ಲ
0: ಇದೆ ಅವ್ರಿಗೆ. ಸ್ವಾತಂತ್ರ್ಯ ಇಲ್ಲ, ಪ್ರತಿಯೊಬ್ಬ ಲೇಖಕನಾಗ್ಲಿ ಲೇಖಕಿಯಾಗ್ಲಿ ನೀನ್ ಹೀಗೆ ಇಂಥದ್ ಬರಿ ಅಂತ ಹೇಳೋದು ತಪ್ಪು. ಆ ಬರೆಯುವಂತ ತಂತ್ರಗಳನ್ನ ಅವರಿಗೆ ಆ ಬರೆಯೋ ಕಸುಬುಗಾರಿಕೆಯಲ್ಲಿ ನಾವು ಟ್ರೈನಿಂಗ್ ಕೊಡಬೇಕು ಅಷ್ಟೇನೆ. ಈಗ ಒಂದು ಕನ್ನಡದಲ್ಲಿ ಒಬ್ಬ ಲೇಖಕನಾಗಬೇಕಾದ್ರೆ ಏನು ಮಾಡ್ಬೇಕು, ಚೆನ್ನಾಗಿ ಕನ್ನಡ ಬರಬೇಕು ಅವರಿಗೆ. ಚೆನ್ನಾಗಿ ಕನ್ನಡ ಬರಬೇಕಾದ್ರೆ ಸಮಕಾಲೀನ ಕನ್ನಡ ಅಲ್ಲದೆ ಹಳೆಗನ್ನಡನು ಓದಿರಬೇಕು ತಕ್ಕ ಮಟ್ಟಿಗಾದ್ರು. ಅದರ ಭಾರಿ ವಿದ್ವತ್ ಇಲ್ಲದೆ ಹೋದ್ರು ತಕ್ಕ ಮಟ್ಟಿಗಾದ್ರೂ ಆ ಭಾಷಾ ಪ್ರಯೋಗ ಅದು ಏನು ಅಂತ ಅನ್ನೋದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಸ್ವಲ್ಪ ಮಟ್ಟಿಗಾದ್ರೂ ಸಂಸ್ಕೃತ ಗೊತ್ತಿರಬೇಕು. ಈ ಟ್ರೈನಿಂಗ್ ಕಸಬುಗಾರಿಕೆ ಟ್ರೈನಿಂಗ್ ಕೊಟ್ಬಿಟ್ಟು ಮುಂದೆ ಏನು ಬರೀಬೇಕು ಅದು ನಿನಗೆ ಬಿಟ್ಟು ಅಂತ ಅನ್ನೋದ್ರೊಳಗೆ ನಿಲ್ಲಿಸಬೇಕು. ಇಲ್ಲ ಅಲ್ಲಿ ಹಾಗಾಗೋದಿಲ್ಲ, ಐಡಿಯಾಲಜಿನ ತುಂಬಕ್ಕೆ ಹೊರಡ್ತಾ ಇದ್ದಾರೆ. ಈ ಬರೀ ಐಡಿಯಾಲಜಿನ ಇಟ್ಕೊಂಡು ಏನು ಸೃಜನಶೀಲತೆ ಬರೋದಕ್ಕೆ ಸಾಧ್ಯ? ಇದು ಒಂದು ದೊಡ್ಡ ಹಾನಿಕಾರಕವಾದ ಕೆಲಸ ಈಗ ಇದರೊಳಗೆ ನಡೆಯಿದೆ. ಬರೀ ಚಳವಳಿಗಳಿಂದ ವಿಶ್ವವಿದ್ಯಾಲಯಗಳಲ್ಲೇ ನಡೆಯುತ್ತದೆ. ವಿಶ್ವವಿದ್ಯಾಲಯದಲ್ಲಿ ಸಾಹಿತ್ಯವನ್ನ ಕನ್ನಡವನ್ನ ಬೋಧನೆ ಮಾಡುವಂತವರು ಈ ಕೆಲಸ ಈ ನಾಶಕಾರಕ ಕೆಲಸ ಮಾಡ್ತಾ ಇದ್ದಾರೆ.
1: ಹೀಗಾಗಿ ಸಾಹಿತ್ಯದ ಸ್ವರೂಪದ ಬಗ್ಗೆ ತಿಳಿದೇ ಹೋದ್ರೆ ಅಲ್ಲಿ ಪ್ರವೇಶ ಮಾಡೋದು ಕೂಡ
0: ಕಷ್ಟ ಆಗುತ್ತೆ.
1: ಅಂದ್ರೆ ಅನುಭವ ರಹಿತವಾಗಿದ್ದು
0: ಹೌದು
1: ಮತ್ತು ಕಲ್ಪನಾ ರಹಿತವಾಗಿದ್ದು
0: ಹೌದು.
1: ಅದರಿಂದ ಒಂದು ಸಾಹಿತ್ಯ ಸ್ವರೂಪ ಬರದೇ ಹೋಗುವಂತ ಒಂದು ದುರಂತ ಸ್ಥಿತಿ.
0: ಸಾಹಿತ್ಯಗಳು ಬೆಳೆದೇ ಇರೋದಕ್ಕೆ ಬಹಳ ಮುಖ್ಯವಾದ ಕಾರಣ
1: ಅದೇ ಆಗಿದೆ. ಆಯ್ತು ಸರ್, ಇಷ್ಟೊತ್ತು ತಾವು ನಮ್ಮ ಈ ಮಾತುಗಳಿಗೆ ಧ್ವನಿ ಕೊಟ್ಟಿದ್ದೀರಿ. ನಿಮ್ಮ ಕೃತಿಗಳನ್ನ ಇನ್ನೂ ಹೆಚ್ಚು ಸವಿಲಿಕ್ಕೆ, ಅದರ ಸ್ವಾರಸ್ಯವನ್ನ, ಅದರ ಅನುಭವದ ಹಿನ್ನೆಲೆಯನ್ನ, ಅದರ ಬೆಲೆಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಅದಕ್ಕೆ ನೆರವಾಗುವ ರೀತಿಯೊಳಗೆ ತಾವು ನಮ್ಮ ಪ್ರಶ್ನೆಗಳಿಗೆ ಕೊಟ್ಟಿದ್ದೀರಿ, ಮಾತಾಡಿದ್ದೀರಿ. ತಮಗೆ ಆತ್ಮೀಯವಾದಂತಹ ಧನ್ಯವಾದಗಳು ಅರ್ಪಿಸಿ ನಮ್ಮ ಮಾತು.
0: ಆಯ್ತು, ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಖ್ಯಾತ ಕಾದಂಬರಿಕಾರ ಸರಸ್ವತಿ ಸಮ್ಮಾನ್ ಪುರಸ್ಕೃತರಾದ ಎಸ್ ಎಲ್ ಭೈರಪ್ಪ ಅವರೊಂದಿಗೆ ಶ್ಯಾಮ್ ಸುಂದರ್ ಬಿದರ್ಕುಂದಿ ಅವರು ನಡೆಸಿದ ಸಂದರ್ಶನದ ಭಾಗವನ್ನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.

0: ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
2: ಡಾಕ್ಟರ್ ಆರ್ ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
1: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
2: ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11ರಿಂದ 12 ಗಂಟೆಯವರೆಗೆ.

ಆಕಾಶವಾಣಿ ಧಾರವಾಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೇಶವ್ ಕುಮಾರ್ ಮಾಲ್ವಿಯವರ ಸಂತೂರ್ ವಾದನ. ತಬ್ಲಾ ಸಾಥಿ ಸೂರಜ್ ಪುರಂದರೆ. ಕೇಶವ್ ಕುಮಾರ್ ಮಾಲ್ವಿಯವರ ಸಂತೂರ್ ವಾದನದಲ್ಲಿ ಕೇಳಿ ರಾಗ್ ರಾಗಿಶ್ರೀ.

ಕೇಶವಕುಮಾರ್ ಮಾಲ್ವಿಯವರ ಸಂತೂರು ವಾದನದಲ್ಲಿ ರಾಗ ರಾಗೇಶ್ರೀ ಇದುವರೆಗೆ ಕೇಳಿದ್ರಿ. ತಬಲಾ ಸಾಥಿ ಸೂರಜ್

0: ಪುರಂಧರೇ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಸಂಪನ್ನವಾಯಿತು. ಆಕಾಶವಾಣಿ ಧಾರವಾಡ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ.
1: ಆತ್ಮೀಯ ರೈತ ಬಾಂಧವರೇ,
2: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
1: ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
2: ಸ್ವಾವಲಂಬಿ ಸಮಗ್ರ ಕೃಷಿ
1: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
2: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
1: ನೀವು ಸಂಪರ್ಕ

0: ಡಾಕ್ಟರ್ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ. ಕೃಷಿ ಶೋಧನೆ ಸಾಧನೆ. ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೆ.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಬಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ
2: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ. ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
4: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
2: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
4: ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00.
2: ಸಿದ್ದಿ

ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ, ವೇಳೆ 11 ಗಂಟೆಯಾಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಇದೀಗ ಹಿಂದಿಯಲ್ಲಿ ವಾರ್ತೆಗಳು.

ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾರಾಮನ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLS VDIT ಹಳಿಯಾಳ. 7:15 ದಿನಾಂಕ 28 ಆಯೋಜಿಸಲಾದ ಪಲ್ಸ್ ಪೋಲಿಯೋ ಅಭಿಯಾನ ಹಾಗೂ ಮಳೆಗಾಲದಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ ಕುರಿತಂತೆ ಧಾರವಾಡ ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಪರಶುರಾಮ್ FK ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 8:30 ಬಜನ್ ಸೋಪೂರಿ ಅವರ ಸಂತೂರ್ ವಾದನ. 9:05 ಗಾಂಧಿ ಸ್ಮೃತಿ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು. 10:45 ಜನಪದ ಸಂಗೀತದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಳ್ಗಿ ತಾಲೂಕಿನ ಯಂಕಪ್ಪ ಧರ್ಯಪ್ಪ ಭಜಂತ್ರಿ ಮತ್ತು ತಂಡದವರಿಂದ ನಗಾರಿ ನೌಬತ್ ವಾದನ. ಬೆಳವಡಿಯ ಜೀವನ ವೀರಪ್ಪ ಕಮ್ಮಾರ್ ಮತ್ತು ತಂಡದವರಿಂದ ಭಜನಪದ. ಅಥಣಿ ತಾಲೂಕಿನ ಕೊಕಟೂರಿನ ಉಮವ ಭೀಮವ ಮಾದರ್ ಮತ್ತು ತಂಡದವರಿಂದ ಸಂಪ್ರದಾಯದ ಪದ. 11:00 ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ನಾಳೆ ಬೆಳಿಗ್ಗೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ವೇಳೆ ಸರಿಯಾಗಿ 11:07:47. 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರ. FM 103 MHz ಕಂಪನಾಂಕಗಳು ಹಾಗೂ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 FM ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು ಮಾಡುವ ನಮಸ್ಕಾರ.

0: Testing from Talk Studio. Announcer mic 1 testing. Please check the time. Now the time is 5 hours, 18 minutes and seconds 55, 56, 57, 58, 59. Station 1.
1: ಇದರಲ್ಲಿ ಎಸ್ಡಿಎಂ ವಿಶ್ವವಿದ್ಯಾಲಯದ ಎಸ್ಡಿಎಂ ವೈದ್ಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ
0: ಥ್ಯಾಂಕ್ ಯು.